ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz, DRM ತರಂಗಾಂತರ 603 kilohertz ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ವೈಶಾಖ ಮಾಸದ 15 ದಿನ ಅಂದರೆ 2026 ಮೇ ತಿಂಗಳ 5 ಮಂಗಳವಾರ. ಈಗ ಸಮಯ 5:58:45. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಾನ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ರೈತರಿಗೆ ಸಲಹೆ 6:50. 7:15 ಹೇಮಾಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಚಿತ್ರಗೀತೆ 7:45. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಗುವುದು. ಕೃತಿ ಮತ್ತು ಓದು ನೂತನಾಯಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ ಚಿತ್ರಗೀತೆಗಳು. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. 10:30 ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 11:00 ಪ್ರಸಾರವಾಗುವುದು. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ. ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಜಾನಪದ ಜನ್ನೆಯರ ತಂಡದ ಸದಸ್ಯರು. ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ಕುರಿತು ರೇಣುಕಾ ಮೇಟಿಯವರಿಂದ ಭಾಷಣ. ನಂತರ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು ಈ ಕುರಿತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಡನೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೇಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೇದಾವತಿ. ಇನ್ನು 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:30 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ 6:30. 6:51 ಕೃಷಿ ರಂಗ ಬಿಸಿಗಾಳಿಯಿಂದ ಬೆಳೆಗಳ ಮತ್ತು ಜಾನುವಾರುಗಳ ಮೇಲೆ ಪರಿಣಾಮ ಕುರಿತು ಡಾಕ್ಟರ್ ತಿಮ್ಮೇಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜಾನಪದ ಹಾಡುಗಳು. ಸಿರಿಗಂಧ ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ 7:45. 9:15 ಪ್ರಸಾದ್ HRK ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್ ನಂತರ ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನ ಪ್ರಸಾರವಾಗುವುದು. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

ಶ್ಯಾಮ ಸುಂದರ ಕಾಮಿತಾರ್ಥದ ಬೇಗನೆ ಬಾರ. ತಿರುಪತಿ ಹುಚ್ಚಾಚಾರ್ಯರ ರಚನೆ, ಹಾಡಿದ್ದಾರೆ ಜನನಿ ವಿ ಕುಲಕರ್ಣಿ.

ಇದುವರೆಗೆ ಜನನಿ ವಿ ಕುಲಕರ್ಣಿಯವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ವಿದುಷಿ ಎಂ ಎಸ್ ಶೀಲಾ ಅವರು ಹಾಡಿರುವ ಭಕ್ತಿಗೀತೆ ಗಜವದನ ಪಾಲಿಸು, ಪುರಂದರದಾಸರ ರಚನೆ.

ಜನನಿ ವಿ ಕುಲಕರ್ಣಿಯವರು ಹಾಡಿದ್ದ ಭಕ್ತಿಗೀತೆಗಳಿಗೆ ತಬಲಾ ಸಾಥ್ ನೀಡಿದವರು ಆದರ್ಶ ಶೆಣೈ, ಹಾರ್ಮೋನಿಯಂ ನುಡಿಸಿದವರು ಮಧುಸೂದನ್ ಭಟ್ ಅವರು. ಇನ್ನು ಮುಂದೆ ಕೇಳಿ ಕಡಕೋಳ್ ಮಡಿವಾಳೇಶ್ವರ ಅವರ ರಚನೆ, ಅನುರಾಧ ದಾರೇಶ್ವರ್ ಹಾಡಿದ್ದಾರೆ.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
1: ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು, ಭೂತ ಹಿತವಹ ವಚನವ ನುಡಿಯಬೇಕು, ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು, ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದು ಮಾಡಬೇಕು, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಲೇಬೇಕು, ಅಪಾತ್ರ ದಾನವ ಮಾಡಲಾಗದು, ಸಕಲೇಂದ್ರಿಯಗಳ ತನ್ನ ವಶವ ಮಾಡಬೇಕು, ಇದೇ ಮೊದಲಲ್ಲಿ ಬೇಹ ಶೌಚ ನೋಡ, ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ ಎನಗಿದೇ ಸಾಧನ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರು ಈ ವಚನದಲ್ಲಿ ಭಕ್ತನ ವ್ಯಕ್ತಿತ್ವ ದರ್ಶನ ಮಾಡಿಸಿದ್ದಾರೆ. ಭಕ್ತ ನೆನೆಸಿಕೊಳ್ಳುವವನು ಶಾಂತ ಗುಣವನ್ನು ಹೊಂದಿರಬೇಕು. ಯಾರು ಶಾಂತ ಗುಣವನ್ನು ಹೊಂದಿರುವುದಿಲ್ಲವೋ ಅವರ ಮನಸ್ಸಿನಲ್ಲಿ ಜಾತಿವಾದ, ಕೋಮುವಾದ, ಉಗ್ರವಾದ ಮುಂತಾದ ಅವಗುಣಗಳು ಹುಟ್ಟಿಕೊಳ್ಳುತ್ತವೆ. ಧರ್ಮ ಗ್ರಂಥಗಳನ್ನು ಯಾಂತ್ರಿಕವಾಗಿ ಅರ್ಥ ಮಾಡಿಕೊಳ್ಳುವವರು ಧರ್ಮಗಳ ಹೆಸರಿನಲ್ಲಿ ಜನರು ಕೋಮು ಗಲಭೆಗಳಲ್ಲಿ ತೊಡಗುವಂತೆ ಮಾಡುತ್ತಾರೆ. ಧರ್ಮದ ಮೂಲ ಆಧಾರಗಳಾದ ಆತ್ಮ ಸಾಕ್ಷಾತ್ಕಾರ, ಅಹಿಂಸೆ ಮತ್ತು ವಿಶ್ವಶಾಂತಿಯ ಮಹತ್ವವನ್ನು ಕಡೆಗಣಿಸುತ್ತಾರೆ. ಆತ್ಮ ಸಾಕ್ಷಾತ್ಕಾರವಾಗದೆ ಅಹಿಂಸೆಯ ಅರಿವು ಮೂಡದು, ಅಹಿಂಸೆಯ ಅರಿವು ಮೂಡದೆ ವಿಶ್ವಶಾಂತಿ ಲಭಿಸದು. ನಾವೆಲ್ಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುತ್ತ ದಾಸೋಹಂ ಭಾವದಿಂದ ಬದುಕಬೇಕಾಗಿದೆ. ಮಾನವರು ಶಾಂತ ಮನಸ್ಥಿತಿಯನ್ನು ಹೊಂದಿದಾಗ ಮಾತ್ರ ಪ್ರಚೋದನೆಗೆ ಒಳಗಾಗದೆ ನಿಜದ ನಿಲುವನ್ನು ಅರಿಯಲು ಸಾಧ್ಯವಾಗುತ್ತದೆ. ಇಂಥ ಶಾಂತ ಸ್ವಭಾವದ ಭಕ್ತ ಸತ್ಯವಂತನಾಗಿರಬೇಕು. ಸತ್ಯವಂತರಿಗೆ ಸ್ವವಿಮರ್ಶೆ ಮಾಡಿಕೊಳ್ಳುವ ಸಾಮರ್ಥ್ಯವಿರುತ್ತದೆ. ತಮ್ಮನ್ನು ತಾವು ತಿದ್ದಿಕೊಳ್ಳುವವರು ಸಮಾಜಕ್ಕೆ ತಮ್ಮಿಂದ ಯಾವುದೇ ರೀತಿಯಲ್ಲಿ ಹಾನಿಯಾಗಬಾರದು ಎಂಬ ಎಚ್ಚರಿಕೆ ವಹಿಸುವರು. ಇಂಥ ಸಂವೇದನಾಶೀಲ ಭಕ್ತರು ಜನಸಮುದಾಯಕ್ಕೆ ಒಳ್ಳೆಯದಾಗುವಂಥ ಮಾತುಗಳನ್ನಾಡಬೇಕು ಎಂದು ಚನ್ನಬಸವಣ್ಣನವರು ತಿಳಿಸಿದ್ದಾರೆ. ಸನ್ಮಾರ್ಗವನ್ನು ತೋರಿಸುವ ಗುರುವಿಗೆ, ಸರ್ವ ಸಮತ್ವವನ್ನು ಸಾರುವ ಲಿಂಗತತ್ವಕ್ಕೆ, ಮತ್ತು ಲೋಕವೇ ತಾವಾಗಿ ಲಿಂಗತತ್ವವನ್ನು ಸಾರುವ ಜಂಗಮರಿಗೆ ನಿಂದಿಸಬಾರದು. ಯಾರು ಸಕಲ ಜೀವಾತ್ಮರಲ್ಲಿ ತಮ್ಮನ್ನೇ ಕಾಣುವರೋ ಅವರು ಸಹಜವಾಗಿಯೇ ವಿಶ್ವಮಾನವರಾಗುತ್ತಾರೆ. ಒಬ್ಬ ವ್ಯಕ್ತಿಯ ಜಾತಿ, ಧರ್ಮ, ದೇಶ ಮತ್ತು ಭಾಷೆಗಳು ಅವರಿಗೆ ಮುಖ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸಕಲ ಪಶು ಪಕ್ಷಿಗಳು ಮತ್ತು ಕ್ರಿಮಿ ಕೀಟಗಳು ಕೂಡ ಜೀವಾತ್ಮರೆಂದೇ ಭಾವಿಸಿ ಅವುಗಳಿಗೆ ಲೆಸನ್ನು ಬಯಸಬೇಕು. ಇಂಥ ಉದಾತ್ತ ಮಾನವರು ಯಾರಿಗೂ ತೊಂದರೆಯಾಗದಂತೆ ಬದುಕುತ್ತಾರೆ. ಜ್ಞಾನ, ನೈತಿಕತೆ ಮತ್ತು ಸಮತಾ ಸಮಾಜಕ್ಕಾಗಿ ಭಕ್ತನಾದವನು ಸದಾ ಪ್ರಯತ್ನಿಸುತ್ತಿರಬೇಕು. ಇಷ್ಟೆಲ್ಲ ಸಾಧನೆ ಮಾಡಬೇಕಾದರೆ ಭಕ್ತನು ಮೊದಲು ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂಥ ಆತ್ಮಶಕ್ತಿಯನ್ನು ಹೊಂದಬೇಕು. ತನ್ನ ಐಹಿಕ ಆಸೆಗಳ ಮೇಲೆ ವಿಜಯ ಸಾಧಿಸಿದ ಭಕ್ತ ಮಾತ್ರ ಚನ್ನಬಸವಣ್ಣನವರು ಬಯಸಿದಂಥ ಸಾಧನೆಗಳನ್ನು ಮಾಡಲು ಸಾಧ್ಯ. ಈ ಎಲ್ಲ ಸಾಧನೆಗಳ ಬಗ್ಗೆ ತಿಳಿಸುತ್ತಲೇ ಚನ್ನಬಸವಣ್ಣನವರು ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ಅದೇನೆಂದರೆ, ಅಯೋಗ್ಯರಿಗೆ ದಾನವ ಮಾಡಬಾರದು ಎಂಬ ಕಟ್ಟುಪಾಡು ಹಾಕುತ್ತಾರೆ. ಏಕೆಂದರೆ ಅಯೋಗ್ಯರು ಆ ದಾನವನ್ನು ನೀಚ ಕೃತ್ಯಗಳಿಗೆ ಬಳಸುವುದರ ಮೂಲಕ ಮಾನವ ಕುಲಕ್ಕೆ ಕಂಟಕ ಪ್ರಾಯ ಆಗಬಹುದು. ಕಾಯಕದ ಮೂಲಕ ಪಡೆಯುವ ವಸ್ತು ಮುಂತಾದ ಸಂಪತ್ತೆಲ್ಲ ಗಳಿಕೆ ಅಲ್ಲ, ದೇವರು ಕರುಣಿಸಿದ ಪ್ರಸಾದ. ಸೂರ್ಯ, ಚಂದ್ರ, ತಾರೆ, ಸಮುದ್ರ, ನದಿ, ಸಸ್ಯಲೋಕ ಮತ್ತು ಪಶು ಪಕ್ಷಿ ಲೋಕ, ಹೀಗೆ ಎಲ್ಲವೂ ದೇವರ ಪ್ರಸಾದ. ನಮ್ಮ ಕಾಯ ಕೂಡ ದೇವರ ಪ್ರಸಾದವೇ ಆಗಿದೆ. ಚನ್ನಬಸವಣ್ಣನವರು ತಿಳಿಸಿದ 8 ಅಂಶಗಳನ್ನು ಮಾನವರು ಅಳವಡಿಸಿಕೊಂಡರೆ ಸುಂದರ ಸಮಾಜದ ನಿರ್ಮಾಣವಾಗುವುದು.
0: ಇದುವರೆಗೆ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
3: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮಟಸ್ವಾಗಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಡಿಸಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನಾದ್ರೆ ಪಲ್ಲವಿಗಿದ್ವಿ ಹಾಡಿದಾಗ ಅವಾಗ ಕಾರ್ವೆ ಗಿರ್ಬೇಟ್ಕೊಂಡು ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಎಷ್ಟು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅಂತರಿಸ್ಕೊಂಡಿರ್ಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರೂ ಲಯಕ್ಕೆ ಅನ್ನಿಸ್ಕೊಂಡು ಭಾವಕ್ಕೆ ಇರಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಯಲ್ಲೇನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು. ಮಿಕ್ಕಿನಾದಂತೆ ಬೆಳಗಿನ ಜಾವಾಗೋತಿ 3 ಗಂಟೆ ಆಯಿತು 4 ಗಂಟೆ ಲೆಕ್ಕವೇ ಇರಲಿ, ಎಷ್ಟು ತಾಳು ಜನಗಳು ಕೇಳ್ತಾ ಇದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1000 ಜನ 2000 ಜನ ಕೂತ್ಕೊಂಬರು. ಆವಾಗಿನ ಸ್ಥಿತಿಗಳು

0: ಇದ್ದಾರೆ. ಆಗಿನ ಶುಚಿ ಹೇಗೆ ಅಂದರೆ, ತಂಬೂರಿ ಮ್ಯಾಲೆ ಕುದುರೆ ಬಂದಿರೋದು, ಅದನ್ನು ಎಳೆದು ಬಿಡೋದು, ಎಲ್ಲಿಗಂದ್ರೆ ಶುಚಿ ಇತ್ತು. ಆ ಶುಚಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶುಚಿ ಆ ಶುಚಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈ ಕೂಗಿಲ್ಲ, ಏನೂ ಇಲ್ಲ, ಸಾವಿರಾರು ಜನ ಕೇಳ್ತಾ ಇದ್ರು ಸ್ವಾಮಿ.
1: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
0: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತೋ ಇಲ್ವೋ ನಂಗೆ ತಿಳಿದು
1: ಹಾಡಿ.

ಚಿಂತಲಪಲ್ಲಿ ಶೈಲಿ ಅಂತನೇ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇದು ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆ ಎಂಎನ್ ವ್ಯಾಸರಾವ್ ಅವರ ರಚನೆ, ಜನನಿ ಜನ್ಮಭೂಮಿ. ಈ ಗೀತೆ ವೃಂದಗಾನದಲ್ಲಿದೆ.

0: ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ರಾಬಿನ್ ಕ್ರಿಸ್ಟೋಫರ್ ಅವರು. ನಮಸ್ಕಾರ ಸರ್.
3: ನಮಸ್ತೆ ಸರ್.
2: ಈಗ ಈ ಕಾನೂನುಗಳಲ್ಲಿ ಅಥವಾ ಅಪರಾಧಗಳಲ್ಲಿ ಈ ಮೊಕದ್ದಮೆಗಳಲ್ಲಿ ಕ್ರಿಮಿನಲ್ಲು ಸಿವಿಲ್ಲು ಅಂತ ಇದನ್ನೆಲ್ಲ ವಿಭಾಗ ಮಾಡ್ತೀವಿ ನಾವು. ಸಿವಿಲ್ ಮೊಕದ್ದಮೆನಲ್ಲಿ ನ್ಯಾಯಾಲಯ ಏನೋ ಒಂದು ಆದೇಶ ಹೊರಡಿಸುತ್ತೆ, ಒಂದು ಆರ್ಡರ್. ಆ ಆದೇಶ ಪಾಲಿಸೋಕ್ಕಾಗಲ್ಲ, ಯಾವುದೇ ಆಗ್ಬೋದು ಅದು. ನೌಕರಿಗೆ ಸಂಬಂಧಪಟ್ಟಂತಹ ಆದೇಶ ಆಗಿರ್ಬೋದು ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟದಾಗಿರ್ಬೋದು, ಸಂಸ್ಥೆಗೆ ಸಂಬಂಧಪಟ್ಟದಾಗಿರ್ಬೋದು, ಏನೋ ಒಂದು ಆದೇಶ ಕೊಟ್ಬಿಡ್ತಾರೆ. ಆದರೆ ನಾವ್ಯಾಕೆ ಪಾಲನೆ ಮಾಡಬೇಕು ಅಂಥೇಳಿ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸೋತರು ನಡೀತದೆ. ಆವಾಗ ಮುಂದಿನ ಹಂತ ಸಾಮಾನ್ಯವಾಗಿ ಈ ಕಂಟೆಂಪ್ಟ್ ಆಫ್ ಕೋರ್ಟು ಅಂತೆಲ್ಲ ಹೇಳ್ತಾರೆ ಅಂತ ನಾವು ಹೇಳ್ತೀವಿ. ಏನು ಸರ್ ಇದರ ಒಂದು ಬಗ್ಗೆ ಹೇಳಿ
3: ಸರ್. ಒಂದು ನಾವು ಸಿವಿಲ್ ಆರ್ಡರ್ ಅಥವಾ ಡಿಕ್ರಿ ಅಂತ ನಾವೇನು ಹೇಳ್ತೇವೋ ಅದು ಮಾನ್ಯ ನ್ಯಾಯಾಲಯಗಳು ಅದನ್ನು ಹೊರಡಿಸಿದಾಗ ಅದನ್ನು ಪಾಲನೆ ಮಾಡಬೇಕಾಗಿರೋದು ಬಹಳ ಮುಖ್ಯ ಆಗಿರೋದು. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲ ಪಾರ್ಟಿಗಳಾಗಿರ್ಬೋದು ಅವರು ಅದನ್ನು ಪಾಲನೆ ಮಾಡದೇ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಈ ಆರ್ಡರನ್ನು ಯಾರು ತೊಗೊಂಡಿದ್ದಾರೋ ಅವರ ಸ್ಥಿತಿ ಏನೋ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ನೀವು ಆಲ್ರೆಡಿ ಹೇಳ್ದಂಗೆ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಅಂತ ಏನಿದೆಯೋ ಅದೊಂದು ಕಾಯ್ದೆ ಇದೆ. 1921 ನಾವು ಕಾಯ್ದೆಯನ್ನು ಮಾಡ್ಕೊಂಡಿದ್ದೇವೆ. ಸೊ ಅದರ ಪ್ರಕಾರ ಯಾವುದಾದ್ರೂ ಒಂದು ನ್ಯಾಯಾಲಯದ ಅಥವಾ ನ್ಯಾಯಾಧೀಶರ ಒಂದು ಆದೇಶ ಏನಿದೆಯೋ ಆ ಆದೇಶವನ್ನು ಅವರು ಆದೇಶದ ಪ್ರಕಾರ ಅವರು ಪಾಲನೆ ಮಾಡಲಿಲ್ಲ ಅಥವಾ ಆ ಆದೇಶದ ವಿರುದ್ಧ ನಡ್ಕೊಂಡಿದ್ದಾರೆ ಅಥವಾ ಆ ಆದೇಶಕ್ಕೆ ಯಾವುದೇ ರೀತಿ ಅಂತ ಒಂದು ಇದೇ ಕೊಟ್ಟಿಲ್ಲ, ಮನ್ನಣೆ ಕೊಟ್ಟಿಲ್ಲ ಅಂತ ಒಂದು ಸನ್ನಿವೇಶಗಳಿದಾವೆ ಅಂತ ಹೇಳಿದಾಗ ಉಚ್ಚ ನ್ಯಾಯಾಲಯದಲ್ಲಿ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ನಾವು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಮತ್ತೆ

0: ಕೆಲವೊಂದು ಸಲ ಎರಡು ಪ್ರೈವೇಟ್ ಪಾರ್ಟೀಸ್ಗಳ ಮಧ್ಯೆ ಒಂದು ಆರ್ಡರ್ ಆಗಿದೆ, ಆ ಆರ್ಡರ್ ಅನ್ನು ಅವ್ರು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಕಾನೂನಿನ ಅಡಿಯಲ್ಲಿ ನಮಗೆ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಳ್ಳೋಕೆ ಕೂಡ ಅದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಈಗ ನಾವು ಒಂದು ಸೋಫಾವನ್ನು ತಗೊಂಡಿದ್ದೇವೆ, ಆ ಸೋಫಾದ ಕಾಲು ಸರಿ ಇಲ್ಲ, ತಗೊಂಡಾದ್ರಿಂದ ಸರಿ ಇಲ್ಲ. ಈಗ ನಾನು ಒಂದು ಗ್ರಾಹಕರ ನ್ಯಾಯಾಲಯಕ್ಕೆ ಹೋದಾಗ ಗ್ರಾಹಕರ ನ್ಯಾಯಾಲಯ ಹೇಳುತ್ತೆ, ಹೌದು ಇದು ಸರಿ ಇಲ್ಲ, ನಿಮಗೆ ಇಷ್ಟು ಪರಿಹಾರ ಸಿಕ್ಕಲೇಬೇಕು ಅಂತ ಹೇಳುತ್ತೆ. ಈಗ ಪರಿಹಾರ ಹಣವನ್ನು ನಿಮಗೆ ಸಿಕ್ಬೇಕು ಅಂತ ಗ್ರಾಹಕರ ನ್ಯಾಯಾಲಯ ಹೇಳದ್ಮೇಲೂ ಕೂಡ ಹಣ ನನಗೆ ಬರೋದಿಲ್ಲ, ಸ್ವಂತ ಸನ್ನಿವೇಶದಲ್ಲಿ ಹಾಗೆ ನನಗೆ ಹಣ ಬರೋದೇ ಇಲ್ವಾ ಅನ್ನೋ ಪ್ರಶ್ನೆಗೆ, ಇಲ್ಲ ನಾವು ಮತ್ತೆ ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗಿ ನಾವು ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಂಡಾಗ ಆಗಿರತಕ್ಕಂಥ ಒಂದು ಆರ್ಡರ್ ಅನ್ನು ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ, ಅದಕ್ಕೆ ಪೂರಕವಾಗಿ ಕೋರ್ಟಿಂದ ಒಂದು ಅವರಿಗೆ ನೋಟಿಸ್ ಜಾರಿ ಮಾಡೋದಾಗಿರ್ಬೋದು, ಅಥವಾ ಅವರಿಗೆ ಇರತಕ್ಕಂಥ ಏನು ಆಸ್ತಿ ಇದೆಯೋ ಆ ಆಸ್ತಿಯನ್ನು ಅಟ್ಯಾಚ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ತಗೊಳ್ಳೋದು ಕೂಡ ಅವಕಾಶ ಕೋರ್ಟಲ್ಲಿ ಇದೆ. ಮತ್ತೆ ಕೆಲವೊಂದ್ಸಲ ಸಿವಿಲ್ ಇಂಪ್ರಿಸನ್ಮೆಂಟ್ ಅಂತ ಕೂಡ ನಾವು ಕರಿತೇವೆ. ಅಂದ್ರೆ ಈಗ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ನೀವು ಒಂದು ಕೃತ್ಯವನ್ನು ಎಸಗಿದ್ದೀರಾ ಅಥವಾ ನಿಮ್ಮ ಮೇಲೆ ಒಂದು ಆರೋಪ ಇದೆ, ಆ ಕಾರಣಕ್ಕೆ ನಿಮ್ಮನ್ನ ಜೈಲಲ್ಲಿ ಹಾಕ್ತಾರೆ. ಆದ್ರೆ ಒಂದು ವೇಳೆ ನೀವು ಸಿವಿಲ್ ಲಾ ಅಲ್ಲಿ ಅನಿಸಿದಾಗ ಅಲ್ಲೂ ಕೂಡ ಸಿವಿಲ್ ಇಂಪ್ರಿಸನ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಒಂದು ವೇಳೆ ಉದಾಹರಣೆಗೆ ನೀವು ಯಾರು ಇನ್ನೊಬ್ಬರಿಗೆ ಹಣವನ್ನು ಕೊಡಬೇಕಾಗುತ್ತೆ, ಬಟ್ ನೀವು ಹಣವನ್ನು ಕೊಡೋದಕ್ಕೆ ರೆಡಿ ಇಲ್ಲ, ಅಥವಾ ಹಣನೆ ಇಲ್ಲ ಅಂತ ನೀವು ಹೇಳ್ತೀರಾ, ಅಂತ ಸಮಯದಲ್ಲಿ ಕೋರ್ಟ್ಗಳು ನ್ಯಾಯಾಲಯಗಳು ಅವರನ್ನ ಸಿವಿಲ್ ಇಂಪ್ರಿಸನ್ಮೆಂಟ್ ಕೂಡ ನಿಮ್ಮನ್ನ ಒಳಗಡೆ ಹಾಕೋದಕ್ಕೆ ಕೂಡ ಅವಕಾಶ.
1: ಅದೇ ಅದೇ ಈ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಜೈಲಿಗೂ ಕೂಡ ಹೋಗಬೇಕಾಗತ್ತೆ ಅಂತ ಹೇಳಿ ಆ ಒಂದು ಭಯ ಇದೆಯಲ್ಲ.
0: ಮತ್ತೆ ಈ ಫ್ಯಾಮಿಲಿ ಕೇಸಸ್ ಅಲ್ಲಿ ಕೂಡ ಮೇಂಟೆನೆನ್ಸ್ ಕೊಡೋದು ಅಂತ ಸನ್ನಿವೇಶಗಳಾಗಿರ್ಬೋದು, ಅಂತವ್ದು ಕೂಡ ನಾವು ಗಮನಿಸಲಿಕ್ಕೆ ಕಾಣಿಸ್ತೀವಿ.
1: ಪೊಲೀಸರ ನೆರವಿನಿಂದ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಆದೇಶವನ್ನ ಪಾಲಿಸಲೇಬೇಕು, ಇಲ್ಲಾಂದ್ರೆ ಜೈಲಿಗಟ್ಟಬೇಕಾಗತ್ತೆ ಅಥವಾ ಇನ್ನಿತರ ಹೆಚ್ಚಿನ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಅದು ಆಗಬಾರದು ಅಂತಂದ್ರೆ ಕಾನೂನು ಎಲ್ರಿಗೂ ಕೂಡ ಒಂದೇ, ಮತ್ತು ಇಲ್ಲಿ ದೊಡ್ಡವರು ಸಣ್ಣವರು ಶ್ರೀಮಂತರು ಬಡವರು ಅಂತ ಏನೂ ಇರಲ್ಲ, ಕಾನೂನು ಎಲ್ರಿಗೂ ಒಂದೇ ರೀತಿ ಇರೋದ್ರಿಂದ ದೇಶದಾದ್ಯಂತ ಏನಿದೆ ಆ ಕಾನೂನು ಒಂದೇ ಇರುತ್ತೆ. ಹಾಗಾಗಿ ನನಗೆ ನೀವು ಬಿಡಿ ಅಥವಾ ನಾನು ದೊಡ್ಡ ವ್ಯಕ್ತಿ ಇದ್ದೀನಿ ಅಂತ ಹೇಳಿ ಹೇಳಕ್ ಬರಲ್ಲ. ಹೀಗೆ ಒಂದು ಸಿವಿಲ್ ಮೊಕದ್ದಮೆನಲ್ಲಿ ಯಾವುದೋ ಒಂದು ವ್ಯಾಜ್ಯ ಇರ್ಬೋದು, ಅದನ್ನು ಇತ್ಯರ್ಥಗೊಳಿಸಬೇಕಂತಂದಾಗ ಯಾವ ರೀತಿ ಆದೇಶ ಇರುತ್ತೆ ಆ ಆದೇಶವನ್ನು ಪಾಲನೆ ಮಾಡಲೇಬೇಕು. ಕಾನೂನಡಿನಲ್ಲಿ ಈ ಎಲ್ಲ ಕ್ರಮದ ಬಗ್ಗೆ ತಿಳಿಸಿದಿರಿ, ಮತ್ತೆ ಇಲ್ಲ ಅಂತಂದ್ರೆ ಅವರು ಮುಂದೆ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ, ದಂಡ ಆಗಿರ್ಬೋದು ಜೈಲಾಗಿರ್ಬೋದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು ರಾಬಿನ್ ಕ್ರಿಸ್ಟೋಫರ್ ಅವರೇ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ರೈತರಿಗೆ ಸಲಹೆ.
4: ಹಣ್ಣುಗಳ ರಾಜ ಮಾವಿನ ಹಣ್ಣು. ಮಾವಿನ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ. ಇದರ ಮೂಲ ಇಂಡೋ ಬರ್ಮಾ ಪ್ರದೇಶ. ನಮ್ಮ ದೇಶದಲ್ಲಿ ಅಂದಾಜಿನ ಪ್ರಕಾರ 1000ಕ್ಕೂ ಹೆಚ್ಚು ಮಾವಿನ ಪ್ರಭೇದಗಳಿದ್ದು ಸುಮಾರು 150 ತಳಿಗಳು ತಮ್ಮ ವಿಸ್ತೃತ ರೂಪ, ಸುಹಾಸನೆ, ಅಪ್ರತಿಮ ರುಚಿಗಳಿಂದ ಹೆಸರುವಾಸಿಯಾಗಿವೆ. ಅವುಗಳಲ್ಲಿ ಸುಮಾರು 40 ತಳಿಗಳು ಆರ್ಥಿಕ ಹಾಗೂ ವಾಣಿಜ್ಯಿಕ ದೃಷ್ಟಿಯಿಂದ ಭಾರತದಾದ್ಯಂತ ಹೆಚ್ಚು ಪ್ರಚಲಿತದಲ್ಲಿವೆ. ನಿರಂತರವಾಗಿ ವಿಜ್ಞಾನಿಗಳ ಸಂಶೋಧನಾ ಪರಿಶ್ರಮಗಳಿಂದ ದೇಶದಾದ್ಯಂತ ಹೊಸ ತಳಿ ಮತ್ತು ಸಂಕರಣ ಮಾವಿನ ತಳಿಗಳ ಕ್ರಾಂತಿಯೇ ಮುಂದುವರೆದಿದೆ. ಸಂತೋಷದ ವಿಷಯ ಏನೆಂದರೆ, ಇಂದು ಸಾಗುವಳಿಗೆ ಸೂಕ್ತ ತಳಿಗಳನ್ನು ಬೇರೆ ಬೇರೆ ಉದ್ದೇಶಗಳಿಗನುಸಾರವಾಗಿ ವರ್ಗೀಕರಿಸಬಹುದಾಗಿದೆ. ತಾಜಾ ಹಣ್ಣಿನ ಬಳಕೆಗಾಗಿ, ಸಂಸ್ಕರಣೆಗಾಗಿ ಮತ್ತು ಇತರ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಗೆ, ಹೀಗೆ ಒಂದೊಂದಾಗಿ ಆಯಾ ಪ್ರದೇಶಗಳು ಮತ್ತು ವಾತಾವರಣಕ್ಕೆ ತಕ್ಕಂತೆ ಸ್ಥಳೀಯ ತಳಿಗಳು 100 ವರ್ಷಗಳ ಕಾಲ ಹಣ್ಣುಗಳನ್ನು ಕೊಟ್ಟಿರುವುದು ದಾಖಲಾಗಿದೆ. ಆದರೂ ವಾಣಿಜ್ಯ ದೃಷ್ಟಿಯಿಂದ ಸುಧಾರಿತ ತಳಿಗಳ ಬಗ್ಗೆ ಹೇಳಬೇಕೆಂದರೆ, ಅವು ನೀಡುವ ಸುಸ್ಥಿರ ಇಳುವರಿ, ವಾತಾವರಣಕ್ಕೆ ತಕ್ಕಂತೆ ವಿವಿಧ ತಳಿಗಳು ಬದುಕುವ ಅಂಶಗಳನ್ನು ಆಧರಿಸಿ ಕ್ರೋಢೀಕರಿಸಿರುವ ಪ್ರಕಾರ ಅವು 40 ವರ್ಷಗಳಿಗೆ ಫಸಲನ್ನು ನೀಡುತ್ತಿರ್ತವೆ. ಇನ್ನು ಪ್ರತಿಯೊಂದು ಮಾವಿನ ತಳಿಯು ತನ್ನದೇ ಆದ ವೈಶಿಷ್ಟ್ಯಪೂರ್ಣ ರುಚಿ ಹಾಗೂ ಸ್ವಾದಿಷ್ಟತೆಯನ್ನು ಹೊಂದಿರುತ್ತೆ. ನಮ್ಮ ದೇಶದ ತಳಿಗಳ ಬಗ್ಗೆ ಹೇಳಬೇಕಂದ್ರೆ, ಅವು ಹಣ್ಣಾಗುವ ಸಮಯವನ್ನು ಆಧರಿಸಿ ವಿಂಗಡಿಸಲಾಗಿದೆ. ಅವುಗಳನ್ನು ಹೆಂಗೆ ವಿಂಗಡಿಸಲಾಗಿದೆ ಅಂದರೆ, ಬೇಗ ಫಸಲು ಕೊಡುವ ತಳಿಗಳು, ಅವುಗಳಲ್ಲಿ ಪ್ರಮುಖ ತಳಿಗಳು ಏನೆಂದರೆ ಬಾಂಬೈ ಗ್ರೀನ್, ಕೇಸರ್, ಹಿಮಸಾಗರ್, ಸುವರ್ಣರೇಖಾ, ಬಾಂಬೆ. ಇವು ಹಳೆಯ ತಳಿಗಳು ಮತ್ತು ನಮ್ಮಲ್ಲಿ ಪ್ರಚಲಿತದಲ್ಲಿರುವಂತಹ ತಳಿಗಳಾಗಿವೆ. ಮಧ್ಯಮ ಹಂಗಾಮುಗಳಲ್ಲಿ ಬರುವ ತಳಿಗಳೇನೆಂದರೆ ವನ್ರಾಜ್, ಅಲ್ಪೆನ್ಸೋ, ಮನ್ಕುದ್ ಬೆಂಗಳೂರು, ದಶಹರಿ, ಬಾಗನಪಲ್ಲಿ, ಲಾಂಗ್ರಾ, ಕಿಶನ್ಬಾಗ್, ಜರ್ದಾಳು. ಇವು ಕೆಲವು ತಳಿಗಳು. ಹಾಗೆಯೇ ತಡವಾಗಿ ಬರುವ ತಳಿಗಳು ಏನೆಂದರೆ ಫಜಲಿ, ಫರ್ನಾಂಡಿಸ್, ಮಲ್ಗೋವಾ, ನೀಲಂ, ಚೌಸಾ. ಇವು ಕೂಡ ತಡವಾಗಿ ಬೆಳೆ ನೀಡುವಂತಹ ತಳಿಗಳಾಗಿವೆ. ಮಾವನ್ನು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಬೆಳೆಯಬಹುದಾದರೂ ಕೆಲವೊಂದು ಭಾಗದಲ್ಲಿ ನಿರೀಕ್ಷಿಸಿದಷ್ಟು ಇಳುವರಿ ಕಾಣ್ತಾ ಇಲ್ಲ. ಎಲ್ಲ ರಾಜ್ಯಗಳಿಗೂ ಹೋಲಿಸಿದರೆ ಉತ್ತರ ಪ್ರದೇಶ ಮಾವು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇತರೆ ಪ್ರಮುಖ ರಾಜ್ಯಗಳೆಂದರೆ ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ, ಗುಜರಾತ್, ಒಡಿಶಾ, ತಮಿಳುನಾಡು, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಕೇರಳ ಮತ್ತು ಹರಿಯಾಣ. ವಿಶೇಷವೇನೆಂದರೆ ಮಾವಿನ ಬೆಳೆಯು ಇತರೆ ಎಲ್ಲ ಭಾಗಗಳಲ್ಲೂ ದೇಶದಾದ್ಯಂತ ವಿಸ್ತಾರಗೊಳ್ಳುತ್ತಾ ಹೋಗ್ತಾ ಇದೆ. ಈ ಬೆಳೆಯ ಹೊಂದಾಣಿಕೆಯು ಇದಕ್ಕೆ ಕಾರಣ ಎನ್ನಬಹುದಾಗಿದೆ. ರಾಜ್ಯದ ಕೃಷಿ ವಲಯದಲ್ಲಿ ಯಾಂತ್ರೀಕರಣಕ್ಕೆ ವೇಗ ನೀಡಲು ಮತ್ತು ಇಂಧನ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ರೈತರಿಗೆ ನೆರವಾಗಲು ಸರ್ಕಾರ ರೈತ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದೆ. ಕೃಷಿ ಚಟುವಟಿಕೆಗಳಲ್ಲಿ ಟ್ರ್ಯಾಕ್ಟರ್, ಟ್ರಿಲ್ಲರ್ ಮತ್ತು ಇತರೆ ಡೀಸೆಲ್ ಚಾಲಿತ ಯಂತ್ರಗಳ ಬಳಕೆ ಹೆಚ್ಚುತ್ತಿರುವುದರಿಂದ ರೈತರ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವುದು ಇದರ ಉದ್ದೇಶ. ರೈತ ಶಕ್ತಿ ಯೋಜನೆಯು ರೈತರು ತಮ್ಮ ಜಮೀನಿನ ಉಳುಮೆ ಮತ್ತು ಇತರ ಕೆಲಸಗಳಿಗೆ ಬಳಸುವ ಡೀಸೆಲ್ಗೆ ನೇರ ನಗದು ಸಹಾಯಧನ ಒದಗಿಸುತ್ತೆ. ಪ್ರತಿ ಎಕರೆಗೆ 250 ಸಹಾಯ ಧನ ನೀಡಲಾಗುತ್ತೆ. ಒಬ್ಬ ರೈತನಿಗೆ ಗರಿಷ್ಠ 5 ಎಕರೆವರೆಗೆ ಸಹಾಯಧನ ಸಿಗಲಿದೆ. ಗರಿಷ್ಠ 1,250 ರೂಪಾಯಿ ಸಿಗಲಿದೆ. ಈ ಯೋಜನೆ ಲಾಭ ಪಡೆಯಲು ರೈತರು ಅರ್ಜಿದಾರನು ನಮ್ಮ ರಾಜ್ಯದ ಕೃಷಿಕರಾಗಿರಬೇಕು. ರೈತರು ಕಡ್ಡಾಯವಾಗಿ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ರೈತರು ಕಡ್ಡಾಯವಾಗಿ ಪ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡಿರಬೇಕು. ತಮ್ಮ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ಹೊಂದಿರಬೇಕು. ಅಗತ್ಯವಿರುವ ದಾಖಲೆಗಳು ಯಾವುದೆಂದರೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಜಮೀನಿನ ಪಹಣಿ, ಪ್ರೂಟ್ಸ್ ಐಡಿ, ಇವೇ ಬೇಕಾಗತ್ತೆ. ಇನ್ನೊಂದು ಮುಖ್ಯ ವಿಚಾರ ಏನೆಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಜೋಡಣೆ ಆಗಿರುವುದನ್ನು ಖಚಿತಪಡಿಸ್ಕೊಳ್ಬೇಕು. ಇಲ್ಲದಿದ್ದರೆ ಸಹಾಯಧನ ಹಣ ಜಮೆ ಆಗಲು ತಾಂತ್ರಿಕ ತೊಂದರೆ ಉಂಟಾಗುತ್ತೆ.
3: ರೈತರಿಗೆ ಸಲಹೆ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಭಾರತೀಯ ಜನತಾ ಪಾರ್ಟಿ ದಲೇನ ಪಶ್ಚಿಮ ಬಂಗಾಳ ರಾಜ್ಯ 84 ಸದಸ್ಯೀಯ ರಾಜ್ಯ ವಿಧಾನಸಭಾಯಾಂ ಪ್ರಚಂಡಂ ಜನಾದೇಶಂ ಪ್ರಾಪ್ಯ ಇತಿಹಾಸಃ ವಿನಿರ್ಮಿತಃ. ಅನೇನ ಸ್ವಾಧೀನತಾನಂತರಂ ಪ್ರಥಮವಾರಂ ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾ ದಲಂ ಬಹುಮತೇನ ಸತ್ತಾಯಾಂ ಆಗತಮಸ್ತಿ. ಅಸಂ ರಾಜ್ಯೆ ಸತ್ತಾಧಾರಿ ಭಾಜಪಾ ನೇತೃತ್ವಯುಕ್ತೇನ ಎನ್ಡಿಎ ದಲೇನ ಪುನರೇಕವಾರಂ ಜನಾದೇಶಂ ಪ್ರಾಪ್ಯ ತೃತೀಯವಾರಂ ಸತ್ತಾಯಾಂ ಆಗಮ್ಯತೆ. ಯತ್ರ ಹಿ ಭಾಜಪಾ ದಲೇನ 73 ಆಸನಾನಿ ವಿಜಿತಾನಿ. ಕೇರಳಂ ರಾಜ್ಯೆ ಕಾಂಗ್ರೆಸ್ ನೇತೃತ್ವೇನ ಯುಡಿಎಫ್ ಇತಿ ಸಂಯುಕ್ತ ಲೋಕತಾಂತ್ರಿಕ ಘಟಬಂಧನೇನ ಊನಶತಂ ಆಸನೇಷು ವಿಜಯಂ ಪ್ರಾಪ್ಯ ನಿರ್ಣಾಯಕರೂಪೇಣ ಸತ್ತಾಂ ಪ್ರತಿ ಪ್ರತ್ಯಾಗಮನಸ್ಯ ಸಂಕೇತಃ ಪ್ರದತ್ತಃ. ಯತ್ರ ಚ ಕಾಂಗ್ರೆಸ್ ದಲೇನ 63 ಆಸನಾನಿ ವಿಜಿತಾನಿ. ಪುದುಚೇರಿತ್ಯತ್ರ ರಾಷ್ಟ್ರೀಯ ಪ್ರಜಾತಾಂತ್ರಿಕ ಘಟಬಂಧನೇನ ಎನ್ಡಿಎ ಇತ್ಯನೇನ 30 ಆಸನೇಷು 18 ಆಸನಾನಿ ವಿಜಿತ್ಯ ಸರ್ವಕಾರಂ ರಚಯಿತುಂ ಸ್ಪಷ್ಟ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭವಾನಿಪುರ ವಿಧಾನಸಭಾ ಕ್ಷೇತ್ರೆ ಭಾಜಪಾ ಪ್ರತ್ಯಾಶಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರೀಂ ಟಿಎಂಸಿ ನೇತ್ರೀಂ ಮಮತಾ ಬ್ಯಾನರ್ಜೀಂ 15,000 ಮತೈ ಪರಾಜಿತವಾನ್. ನಿರ್ವಾಚನ ಸೂಚಿ ವಿಶೇಷ ಸಘನ ಪುನರೀಕ್ಷಣಸ್ಯ ಎಸ್ಐಆರ್ ಇತ್ಯಸ್ಯ ಅನಂತರಂ ಪ್ರಥಮ ನಿರ್ವಾಚನೆ ಮಮತಾ ಬ್ಯಾನರ್ಜಿ ನೇತೃತ್ವೇನ ತೃಣಮೂಲ ಕಾಂಗ್ರೆಸ್ ಇತ್ಯಸ್ಯ 15 ವರ್ಷೀಯಂ ಶಾಸನಂ ಸಮಾಪ್ತಂ ಕೃತ್ವಾ ಭಾಜಪಾ ದಲೇನ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾ ದಲೇನ 63, ತೃಣಮೂಲ ಕಾಂಗ್ರೆಸ್ ದಲೇನ 80 ಆಸನಾನಿ ಚ ವಿಜಿತಾನಿ. ಅಭಿನೇತಾ ಪರಿವರ್ತಿತ ರಾಜನೇತಾ ಚಂದ್ರಶೇಖರನ್ ಜೋಸೆಫ್ ವಿಜಯಸ್ಯ

0: ನೇತೃತ್ವೇ ತಮಿಳಗ್ ವೇತ್ರಿ ಖಜಗಂ ಟಿವಿಕೆ ಇತಿ ದಲೇನ ತಮಿಳುನಾಡು ವಿಧಾನಸಭಾ ನಿರ್ವಾಚನೆ ಏಕೈಕ ಬೃಹತ್ತಮ ದಲರೂಪೇಣ ಉದ್ಭವನ್ ಇತಿಹಾಸ ವಿನಿರ್ಮಿತಃ. ರಾಜ್ಯ ಚತುಸ್ತ್ರಿಂಶದುತ್ತರ ದ್ವಿಶತಂ ನಿರ್ವಾಚನ ಕ್ಷೇತ್ರೇಷು ಟಿವಿಕೆ ದಲೇನ ಅಷ್ಟೋತ್ತರ ಶತಂ ಆಸನಾನಿ ಪ್ರಾಪ್ತಾನಿ. ಭಾಜಪದಳಸ್ಯ ವರಿಷ್ಠ ನೇತ್ರ ಅಥ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನ ಐತಿಹಾಸಿಕ ಅಭೂತಪೂರ್ವ ದಿವಸೋಯಮಿತಿ ಉಕ್ತ್ವಾ ಪಶ್ಚಿಮ ಬಂಗಾಳ ಅಸಂ ಪುದುಚೇರಿ ತಮಿಳುನಾಡು ಕೇರಳಂ ರಾಜ್ಯಾನಾಂ ಜನಾನಾಂ ದಲಕಾರ್ಯಕರ್ತೃಣಾಂಚ ಪ್ರತಿ ಆಭಾರ ಪ್ರಕಟಿತಃ. ಹ್ಯಃ ನವದಿಲ್ಲ್ಯಾಂ ಭಾಜಪಾ ಮುಖ್ಯಾಲಯೇ ದಲಕಾರ್ಯಕರ್ತೃನ್ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಅಯಂ ರಾಷ್ಟ್ರಸ್ಯ ಕೃತೆ ನೂತನ ಪ್ರಭಾತಸ್ಯ ಸೂಚಕಃ ಅಸ್ತಿ ತಥಾ ಚ ಜನಾಃ ಭಾರತಸ್ಯ ಮಹಾಲೋಕತಂತ್ರೇ ಕಾರ್ಯಪ್ರದರ್ಶನಸ್ಯ ರಾಜನೀತಿಷು ಏಕ ಭಾರತ ಶ್ರೇಷ್ಠ ಭಾರತಸ್ಯ ಭಾವನಾಯಾಂಚ ವಿಶ್ವಾಸಂ ಸ್ಥಾಪಿತವಂತಃ.
1: पराजय लोकतंत्र और चुनावी राजनीति का एक स्वाभाविक हिस्सा होता है, लेकिन पांच प्रदेशों की जनता ने पूरे विश्व को दिखाया है ये हमारा भारत मदर ऑफ डेमोक्रेसी क्यों है. लोकतंत्र डेमोक्रेसी हमारे लिए सिर्फ एक तंत्र नहीं है, ये हमारी रगों में दौड़ता हुआ संस्कार है. और आज सिर्फ भारत का लोकतंत्र ही नहीं जीता है, आज भारत का संविधान भी जीता है.
0: ಪ್ರಧಾನಮಂತ್ರಿಣ ಶ್ರೀ ಮೋದಿನ ಉಕ್ತಂ ಯತ್ ದೇಶಸ್ಯ ವಿಂಶತ್ಯಧಿಕೇಷು ರಾಜ್ಯೇಷು ಭಾಜಪಾ ಎನ್ಡಿಎ ಸರ್ವಕಾರಾಃ ಸತ್ತಾಯಾಂ ಸಂತಿ ತಥಾ ಚ ಭಾಜಪಾಯಾಃ ಮಂತ್ರಃ ಜನತಾ ಏವ ಜನಾರ್ದನಃ ಇತಿ. ಭಾಜಪದಲೇನ ಪುದುಚೇರಿತ್ಯತ್ರ ವಿಧಾನಸಭಾಯಾಃ ನೇತಾರಂ ನಿರ್ವಾಚಯಿತುಂ ದಲಸ್ಯ ವರಿಷ್ಠ ನೇತಾ ಏವಂ ಕೇಂದ್ರೀಯ ಮಂತ್ರಿ ಡಾಕ್ಟರ್ ಮನಸುಖ್ ಮಾಂಡವ್ಯ ಏವಂ ಪುದುಚೇರಿತ್ಯತ್ರ ದಲಸ್ಯ ಪ್ರಭಾರಿ ನಿರ್ಮಲ ಕುಮಾರ್ ಸುರಾನ ಚ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ಚಿತವಂತೌ. ನಾಮದ್ವಯಮಪಿ ಭಾಜಪಾ ಸಂಸದೀಯ ಮಂಡಲಸ್ಯ ಕೇಂದ್ರೀಯ ಪರ್ಯವೇಕ್ಷಕ ಮಂಡಲೇನ ಅನುಮೋದಿತಮಾಸೀತ್. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿಃ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಮುಂಬೈ ನಗರಸ್ಯ ವಾನ್ಖೇಡೆ ಕ್ರೀಡಾಂಗಣೆ ಗತರಾತ್ರೌ ಮುಂಬೈ ಇಂಡಿಯನ್ಸ್ ದಲೇನ ಲಖನೌ ಸೂಪರ್ ಜಾಯಿಂಟ್ಸ್ ದಲಂ ಷಟ್ ಸ್ತೋಭೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ದಿಲ್ಲಿ ಕ್ಯಾಪಿಟಲ್ಸ್ ಅಥ ಚೆನ್ನೈ ಸೂಪರ್ ಕಿಂಗ್ಸ್ ದಲಯೋರ್ ಮಧ್ಯೆ ದಿಲ್ಲ್ಯಾಃ ಅರುಣ್ ಜೇಟ್ಲಿ ಕ್ರೀಡಾಂಗಣೆ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾ ನಿಶ್ಚಿತ ವರ್ತತೆ. ಇತಿ ವಾರ್ತಾಃ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 7 ಗಂಟೆ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮಲಗು ಕಂದಮ್ಮನಿಗೆ ಜೋಗುಳ ಹಾಡು.
3: ಜೋ ಜೋ ಲಾಲಿ ನಾ ಹಾಡುವೆ.
2: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
4: ಕನ್ನಡದ ಅಕ್ಷರ ಮಾಲೆ.
2: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
4: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
3: ಬಾನಿಗೊಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನವೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವಕ್ಕೆ 8ನೇ ಸ್ಥಾನದಲ್ಲಿದೆ, ಮುಂಬರುವ 5 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೇರಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಮಾಹಿತಿ ತಂತ್ರಜ್ಞಾನಗಳ ಸೇವೆಗಳ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ರಾಜ್ಯದ ಐಟಿ ಸೇವೆಗಳ ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದಿದ್ದಾರೆ. ಎಲಿವೇಟ್, ಬಿಯಾಂಡ್ ಬೆಂಗಳೂರು, ಲೀಪ್ ಮುಂತಾದ ಯೋಜನೆಗಳು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸಿ ಉದ್ಯಮಗಳನ್ನು ವಿಸ್ತರಿಸುತ್ತಿವೆ ಎಂದು ಹೇಳಿದ್ದಾರೆ. ಕೇಂದ್ರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,721 ರೂಪಾಯಿ ರೈತರಿಗೆ ನೀಡಿ ಖರೀದಿಸಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ

0: ಭಾರತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆಯಡಿ ರೈತ ಉತ್ಪಾದಕರ ಸಂಸ್ಥೆಗಳ ಮೂಲಕ ವಿಜಯಪುರ ಜಿಲ್ಲೆಯ ರೈತರಿಗೆ ತರಬೇತಿ ಹಾಗೂ ರಫ್ತು ಮಾಹಿತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮಹಾರಾಷ್ಟ ರಾಜ್ಯದ ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ ಸಹಯೋಗದಲ್ಲಿ ತಿಕೋಟಾದಲ್ಲಿ 100 ಎಕರೆಯಲ್ಲಿ ಉತ್ಕೃಷ್ಟ ದರ್ಜೆಯ R36 ತಳಿ ದ್ರಾಕ್ಷಿಯನ್ನು ಪ್ರಗತಿಪರ ಕೃಷಿಕ ಮಹಿಳೆ ಕೃಷ್ಣವೇಣಿ ಬೆಳೆಯುತ್ತಿದ್ದಾರೆ, ಉತ್ತಮ ಇಳುವರಿ ಸಹ ಪಡೆಯುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದ್ದಾರೆ. ರಾಷ್ಟೀಯ ಜೀವನೋಪಾಯ ಮಿಷನ್ ಎನ್ಆರ್ಎಲ್ಎಂ ಅಡಿ ಸ್ವಸಹಾಯ ಸಂಘದ ಮಹಿಳೆಯರೇ ನಿರ್ವಹಿಸುವ ಅಕ್ಕಾ ಕೆಫೆ ದುಡಿಯುವ ಮಹಿಳೆಯರ ಸ್ವಾವಲಂಬನೆ ಹಾಗೂ ಆರ್ಥಿಕ ಪ್ರಗತಿಗೆ ಕಾರಣವಾಗಿದೆ ಎಂದು ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ತಿಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ತೆರಕಣಅಂಬಿಯಲ್ಲಿ ನೂತನ ಅಕ್ಕಾ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮತ್ತೊಂದು ಅಕ್ಕಾ ಕೆಫೆಯನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿಯೂ ಶೀಘ್ರ ಆರಂಭಿಸಲಾಗುವುದು ಎಂದರು. ಕೇಂದ್ರ ಪುರಸ್ಕೃತ ಅಮೃತ ಸರೋವರ ಯೋಜನೆಯಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕೆರೆಗಳ ಹೂಳೆತ್ತಿಸಿ ಜಲಪಾತ್ರವನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಕೆರೆಗಳ ಹೂಳನ್ನು ರೈಲ್ವೆ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳಿಗೆ ಬಳಸುವ ಕುರಿತು ಚಿಂತನೆ ನಡೆದಿದೆ ಎಂದು ಹೇಳಿದ್ದಾರೆ. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಿಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಬಗ್ಗೆ ಭಯ ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1 ಕೋಟಿ 50 ಲಕ್ಷ ಜನ ಅಸ್ತಮಾ ಬಾಧಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಂಗಳೂರಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಅಸ್ತಮಾ ಎನ್ನುವುದು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಶ್ವಾಸಕೋಶಗಳು ನಮ್ಮ ದೇಹದ ಅತ್ಯಂತ ವೈಟಲ್ ಆರ್ಗನ್ ಆಗಿರುವ ಕಾರಣದಿಂದ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತದೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮಾ ಆಘಾತ ಉಂಟಾಗುತ್ತದೆ. ಯಾವ ಕಾರಣಕ್ಕೆ ಈ ಅಲರ್ಜಿ ಆಗುತ್ತದೆ ಅನ್ನೋದನ್ನು ತಿಳಿದುಕೊಂಡು ಅದು ಧೂಳಿನ ಕಣ ಇರಬಹುದು, ಪರಾಗದ ಕಣಗಳಿರಬಹುದು, ಸಾಕು ಪ್ರಾಣಿಗಳ ರೋಮಗಳಿರ್ಬೋದು, ಶೀತ ಗಾಳಿ, ತಂಪು ಗಾಳಿ, ವಾಯು ಮಾಲಿನ್ಯ, ವಿಪರೀತವಾದಂತಹ ಹೊಗೆ, ಶ್ವಾಸಕೋಶ ಕೆರಳುವಿಕೆ ಆಗಿ ಅಸ್ತಮಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮಾ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ದುರ್ಗದ ಬೈಲಿನಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಹಜ್ ಯಾತ್ರಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಶುಭ ಕೋರಿ ಬೀಳ್ಕೊಟ್ಟರು. ಕರ್ನಾಟಕ ಹಜ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಜ್ ಯಾತ್ರಿಕರು ತಮ್ಮ ಪ್ರಾರ್ಥನೆಯಲ್ಲಿ ರಾಜ್ಯದ ಒಳಿತನ್ನು ಬಯಸುವಂತೆ ಕೋರಿದರು. ಕಲಬುರಗಿ ಹಾಗೂ ಹುಬ್ಬಳ್ಳಿಯಲ್ಲಿ ಹಜ್ ಭವನಗಳನ್ನು ಶೀಘ್ರ ನಿರ್ಮಿಸುವುದಾಗಿ ತಿಳಿಸಿದರು. ರಾಜ್ಯದ ಅರಣ್ಯದ ಅಂಚಿನಲ್ಲಿ ಅಗ್ನಿ ಅವಘಡಗಳನ್ನು ನಿಯಂತ್ರಿಸಲು ಸನ್ನದ್ದತೆ ಹಾಗೂ ಉದ್ದೇಶಪೂರ್ವಕ ಬೆಂಕಿ ಹಚ್ಚುವ ಕಿಡಿಗೇಡಿಗಳ ವಿರುದ್ದ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಅರಣ್ಯ

0: ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಿದ್ಧತೆ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. 9ನೇ ರಾಷ್ಟೀಯ ಜಾನುವಾರು ರೋಗ ತಡೆ ಕಾಲುಬಾಯಿ ರೋಗ ವಿರುದ್ದದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
1: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,200 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋ ಪ್ಲಾನ್ ಅನ್ನು ತಯಾರಿಸಲಾಗಿದ್ದು 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 171 ತಂಡಗಳಾಗಿ ವಿಂಗಡಿಸಿ ಆದೇಶ ನೀಡಲಾಗಿದೆ. ಈ ತಂಡದ ಸದಸ್ಯರುಗಳು ನಿಗದಿಪಡಿಸಿದ ದಿನಾಂಕದಂದು ನಿಗದಿಪಡಿಸಿದ ಹಳ್ಳಿಗೆ ಪ್ರಯಾಣಿಸಿ ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.
0: ಚಿಕ್ಕಮಗಳೂರು ತಾಲೂಕು ಅರಳೆಗುಪ್ಪೆ ಗ್ರಾಮದ ಕಾರಂಜಿ ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಮೃತಪಟ್ಟ ದುರ್ಘಟನೆ ನಿನ್ನೆ ಸಂಜೆ ನಡೆದಿದೆ. ಒಟ್ಟು 5 ಮಕ್ಕಳು ಕೆರೆ ಬಳಿ ಆಟವಾಡುತ್ತಾ ನೀರಿಗೆ ಬಿದ್ದಿದ್ದು ಓರ್ವ ಬಾಲಕಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ನೀರಿಗೆ ಬಿದ್ದವರೆಲ್ಲರೂ 8-12 ವರ್ಷ ಮಕ್ಕಳಾಗಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಹಾಗೂ ರಾಯಚೂರು ಜಿಲ್ಲೆ ಸಿಂಧನೂರು ರೈಲು ನಿಲ್ದಾಣಗಳ ಮಧ್ಯೆ ದಿನಂಪ್ರತಿ ಮಧ್ಯರಾತ್ರಿ 12:15 ಸಂಚರಿಸುವ ರೈಲಿನ ವೇಳೆ ಬದಲಿಸಲಾಗಿದ್ದು ಜೂನ್ 20ನೇ ತಾರೀಖಿನಿಂದ ರಾತ್ರಿ 11:40 ಹೊರಡಲಿದೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಲಿದೆ ಎಂಬ ಊಹಾಪೋಹಗಳನ್ನು ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅಲ್ಲಗಳೆದಿದ್ದಾರೆ. ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಜಮೀನು ಗುರುತಿಸಿದೆ ಹಾಗೂ ಈ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ವದಂತಿಯಾಗಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಹೇಮಾ ಪ್ರಸಾದ್ ಅವರಿಂದ. ಮೊದಲಿಗೆ ಕೇಳಿ ಡಾ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ಯಾವ ಹಾಡ ಹಾಡಲಿ.

0: ಇದುವರೆಗೆ ಹೇಮಾ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz. ಡಿಆರ್ಎಂ ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಸಮಯ ಸರಿಯಾಗಿ 7:30:50.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
1: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನ ಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸಿ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
6: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ, ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ವಾರ್ತೆಗಳ ವಿವರ. ಸೋಲು ಗೆಲುವುಗಳು ಪ್ರಜಾಪ್ರಭುತ್ವದ ಭಾಗವಾಗಿದ್ದು, ಈ ಚುನಾವಣೆಯ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಜಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳಂ, ತಮಿಳುನಾಡು ಹಾಗೂ ರಾಜ್ಯಗಳ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಜನತೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ, ಕಾರ್ಯಕ್ಷಮತೆಯ ರಾಜಕೀಯದ ಮೇಲೆ ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದ ಅವರು, ಜನರ ವಿಶ್ವಾಸದಿಂದ ಮತ್ತೊಮ್ಮೆ ಕಮಲ ಅರಳಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ದಾಖಲೆ ಮಟ್ಟದ ಮತದಾನದ ಪ್ರಮಾಣ ದೇಶದ ಪ್ರಜಾಪ್ರಭುತ್ವದ ಉಜ್ವಲ ಚಿತ್ರಣವನ್ನು ನೀಡುತ್ತದೆ ಎಂದ ಅವರು, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು.
1: ಪಾಂಚ್ ಪ್ರದೇಶೋ ಕಿ ಜನತಾ ನೇ ಪೂರೆ ವಿಶ್ವಕ್ಕೂ ದಿಖಾಯಾ ಹೈ ಕಿ ಯೇ ಹಮಾರಾ ಭಾರತ್ ಮದರ್ ಆಫ್ ಡೆಮೋಕ್ರೆಸಿ ಕ್ಯೋ ಹೈ ಲೋಕತಂತ್ರ ಡೆಮೋಕ್ರೆಸಿ ಹಮಾರೆ ಲಿಯೆ ಸಿರ್ಫ್ ಏಕ್ ತಂತ್ರ ನಹಿ ಹೈ ಯೆ ಹಮಾರಿ ರಗೋ ಮೇ ದೌಡ್ತಾ ಹುವಾ ಸಂಸ್ಕಾರ ಹೈ ಔರ್ ಆಜ್ ಸಿರ್ಫ್ ಭಾರತ್ ಕಾ ಲೋಕತಂತ್ರ ಹಿ ನಹಿ ಜೀತಾ ಹೈ ಆಜ್ ಭಾರತ್ ಕಾ ಸಂವಿಧಾನ್ ಭಿ ಜೀತಾ ಹೈ.
0: ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ನಿತಿನ್ ನಬೀನ್, ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜನತೆ ನೀಡಿದ ಬೆಂಬಲ ಹಾಗೂ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸಿ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ರಾಜ್ಯಗಳ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಜನತೆ ಹೊಂದಿರುವ ಅಚಲವಾದ ಬೆಂಬಲ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರೀ ಜಯ ಗಳಿಸಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದ್ದು, ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ನೂತನ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನುಳಿದಂತೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಆಡಳಿತಾರೂಢ ಸರ್ಕಾರಗಳು ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೆ, ಕೇರಳಂನ ಮತದಾರರು ಹೊಸ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಒಟ್ಟು 293 ವಿಧಾನಸಭಾ ಕ್ಷೇತ್ರಗಳ ಪೈಕಿ 292 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ 206 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ತೆರೆ ಎಳೆದಿದೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ಟಿಎಂಸಿ ಈ ಬಾರಿ ಕೇವಲ 80 ಕ್ಷೇತ್ರಗಳಲ್ಲಿ ಗೆದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ನಡೆದ ಈ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಜನತಾ ಉನ್ನಯನ್ ಪಕ್ಷ ತಲಾ 2 ಸ್ಥಾನಗಳನ್ನು ಗಳಿಸಿದರೆ, ಸಿಪಿಐಎಂ 1 ಸ್ಥಾನವನ್ನು ಪಡೆದಿದೆ. ಪ್ರಮುಖ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ದ 15,000 ಹೆಚ್ಚು ಮತಗಳ ಅಂತರದಿಂದ ಸೋಲನುಭವಿಸಿದ್ದಾರೆ. ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಇತಿಹಾಸ ಬರೆದಿದೆ. ತನ್ನ ಚೊಚ್ಚಲ ಚುನಾವಣೆಯಲ್ಲೇ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪಕ್ಷದ ಮುಖ್ಯಸ್ಥ ಹಾಗೂ ನಟ ಸಿ ಜೋಸೆಫ್ ವಿಜಯ್ ಸ್ಪರ್ಧಿಸಿದ್ದ ಪೆರಂಬೂರು ಮತ್ತು ತಿರುಚಿ ಪೂರ್ವ 2 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದ್ದಾರೆ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಆಡಳಿತಾರೂಢ ಡಿಎಂಕೆ 59 ಸ್ಥಾನಗಳನ್ನು ಹಾಗೂ ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದುಕೊಂಡಿವೆ. ವಿಶೇಷವೆಂದರೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ದ ಪರಾಭವಗೊಂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. 126 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 82 ಸ್ಥಾನಗಳನ್ನು ಗೆದ್ದಿದ್ದರೆ ಅದರ ಮಿತ್ರಪಕ್ಷವಾದ ಅಸೋಂ ಗಣ ಪರಿಷತ್ ಎಜಿಪಿ 9 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 10 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದ್ದು ಕಾಂಗ್ರೆಸ್ 63 ಮತ್ತು ಐಯುಎಂಎಲ್ 22 ಸ್ಥಾನಗಳನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಪ್ರಾಬಲ್ಯ ಮೆರೆದಿವೆ. ಎಡಪಕ್ಷಗಳ ಆಡಳಿತಕ್ಕೆ ಇಲ್ಲಿ ಹಿನ್ನಡೆಯಾಗಿದ್ದು ಸಿಪಿಎಂ ಹೊರತುಪಡಿಸಿ ಕೇವಲ ಸಿಪಿಐ ಮತ್ತು ಆರ್ಜೆಡಿ ಅಲ್ಪ ಸ್ಥಾನಗಳನ್ನು ಗಳಿಸಿವೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟ 30 ಕ್ಷೇತ್ರಗಳ ಪೈಕಿ 18 ಜಯ ಗಳಿಸುವ ಮೂಲಕ ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಸಜ್ಜಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಮೈಕಾ ವಿದೇಶಾಂಗ ಸಚಿವೆ ಕಮೀನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಇತರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಸಭೆಯಲ್ಲಿ ಭಾರತ ಮತ್ತು ಜಮೈಕಾ ನಡುವಿನ ದ್ವಿಪಕ್ಷ

ಮನೋರಂಜನೆ, ಮೂಲಸೌಕರ್ಯ ಮತ್ತು ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧಿಸುವ ಕುರಿತು ಚರ್ಚಿಸಲಾಯಿತು ಎಂದಿದ್ದಾರೆ. ಜಮೈಕಾದ ಪ್ರಮುಖ ಉದ್ದಿಮೆಗಳು ಹಾಗೂ ವಾಣಿಜ್ಯ ಕ್ಷೇತ್ರದ ನಾಯಕರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ಸಂವಾದ ನಡೆಸಿದರು. ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಸಹಕಾರದ ಸಾಮರ್ಥ್ಯವನ್ನು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಹಿತದೃಷ್ಟಿಯಿಂದ ಮತ್ತಷ್ಟು ಸಕ್ರಿಯವಾಗಿ ಬಳಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದ್ದಾರೆ. ಹಾರ್ಮಸ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ ನಡುವೆ ಮಿಲಿಟರಿ ಸಂಘರ್ಷ ತೀವ್ರಗೊಂಡಿದ್ದು ಉಭಯ ದೇಶಗಳ ನಡುವೆ ಎಚ್ಚರಿಕೆಗಳ ಸರಣಿ ಮುಂದುವರೆದಿದೆ. ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸಿದರೆ ಇರಾನ್ ಕಠಿಣ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ಪಡೆಗಳು ಹೆಲಿಕಾಪ್ಟರ್ ಬಳಸಿ ಇರಾನ್ನ 7 ವೇಗದ ದೋಣಿಗಳನ್ನು ನಾಶಪಡಿಸಿವೆ. ಆಯಕಟ್ಟಿನ ಜಲಮಾರ್ಗದಲ್ಲಿ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ಹಮ್ಮಿಕೊಂಡಿರುವ ಪ್ರಾಜೆಕ್ಟ್ ಫ್ರೀಡಂನ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಜಲಸಂಧಿಯನ್ನು ಮುಚ್ಚಿರುವುದಾಗಿ ಪ್ರತಿಪಾದಿಸಿರುವ ಇರಾನ್ ಅಮೆರಿಕದ ಯುದ್ದ ನೌಕೆಗಳತ್ತ ಎಚ್ಚರಿಕೆಯ ಗುಂಡುಗಳನ್ನು ಹಾರಿಸುವುದಾಗಿ ಹೇಳಿಕೊಂಡಿದೆ. ಈ ನಡುವೆ ಸಂಘರ್ಷದ ವಲಯದಲ್ಲಿ ಸುಮಾರು 87 ರಾಷ್ಟಗಳ ಹಡಗುಗಳು ಸಿಲುಕಿಕೊಂಡಿವೆ ಎಂದು ವರದಿಯಾಗಿದೆ. ಅಧ್ಯಕ್ಷ ಟ್ರಂಪ್ ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಪುನರುಚ್ಚರಿಸುವ ಮೂಲಕ ಇರಾನ್ಗೆ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಏಪ್ರಿಲ್ 8ರಂದು ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಜಾರಿಗೆ ಬಂದ ಬಳಿಕ ಹಲವು ವಾರಗಳ ಶಾಂತ ವಾತಾವರಣ ನಿನ್ನೆಯ ದಾಳಿಯಿಂದ ಭಂಗಗೊಂಡಿದೆ. ಯುಎಇ ಫುಜೈರಾ ತೈಲ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಧಿಕಾರಿಗಳ ಪ್ರಕಾರ ಇರಾನ್ನ ಡ್ರೋನ್ ದಾಳಿಯಿಂದಾಗಿ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಜಾರಿಗೆ ಬಂದ ಯುದ್ದ ವಿರಾಮದ ನಂತರ ಯುಎಇ ಭೂಭಾಗದಲ್ಲಿ ಗಂಭೀರ ಹಾನಿ ಉಂಟುಮಾಡಿದ ಮೊದಲ ದಾಳಿ ಇದಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಮಾರುಕಟ್ಟೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಜುಲೈ ತಿಂಗಳ ವಿತರಣೆಯ ಬ್ರೆಂಟ್ ಕಚ್ಚಾ ತೈಲದ ಭವಿಷ್ಯ ಬೆಲೆ ಇಂದು ಶೇಕಡ 0.6ರಷ್ಟು ಇಳಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ $113.77ಗಳಿಗೆ ತಲುಪಿದೆ. ಅದೇ ರೀತಿ ಡಬ್ಲ್ಯೂಟಿಐ ಕಚ್ಚಾ ತೈಲ ಬೆಲೆ ಶೇಕಡ 1.35ರಷ್ಟು ಕುಸಿತ ಕಂಡು ಪ್ರತಿ ಬ್ಯಾರೆಲ್ಗೆ $105.06 ತಲುಪಿದೆ. ಇದಕ್ಕೂ ಮುನ್ನ ನಿನ್ನೆ ಪೂರೈಕೆ ವ್ಯತ್ಯಯ ಆತಂಕದಿಂದಾಗಿ ತೈಲ ಬೆಲೆಗಳು ಗಣನೀಯವಾಗಿ ಏರಿಕೆ ಕಂಡಿದ್ದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆ.

ಗಣೇಶ ಮಹಿಮೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಚಿವದಿಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ಎಂ ಎಸ್ ವಿಶ್ವನಾಥನ್.

ಕವಿರತ್ನ ಕಾಳಿದಾಸ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ. ಸಾಂಪ್ರದಾಯಿಕ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

0: sparking a fire at a major oil facility in Fujairah, a port city critical to UAE's ability to export oil without using the Strait of Hormuz. Residents across the country received emergency alerts for the first time since the ceasefire, urging them to shelter indoors. Vinod Kumar, Akashwani News, Dubai.
1: On to sports. In IPL cricket, Mumbai Indians defeated Lucknow Super Giants in Mumbai last night by 6 wickets. Chasing the target of 229 set by Lucknow Super Giants, Mumbai overhauled the score in 18.4 overs, losing 4 wickets. And now for a look at today's newspapers, it's over to Nina Arakal.
2: Thank you, Anuja. The dailies are full of interesting headlines on BJP tsunami breaching Trinamool bastions. The Times of India writes, BJP is Bengal Janata's party, Vijay Divas in Tamil Nadu, Kerala for Congress. The paper adds, 3 cheers in Assam and more. BJP majority on its own for the first time. The Pioneer, quoting the Prime Minister, calls the West Bengal win a new sunrise of Badlav and not Badla. Life without power, nationwide for the first time since 1977. Cites the Statesman. The Indian Express notes the young voters asserting politically for change in each of the verdicts in the election results from all states. The headline says, first time, young voters, high turnout, Gen Z, restless, restive, and aspiring for opportunities, ask for more. And finally, Srinagar resumes its role as JNK's summer capital after hiatus of 6 years, notes the Hindu. And with that, it's back to you, Anuja.
1: Thank you, Nina. And now before we end the bulletin, the headlines once again. BJP set to form government in West Bengal and Assam. NDA retains Puducherry. Congress-led UDF comes to power in Kerala. Hung Assembly in Tamil Nadu. TVK emerges as largest party with 108 seats. Prime Minister Narendra Modi says people have placed trust in politics of performance. West Bengal's industry bodies and trade associations hail BJP's victory. 3 Indians injured in UAE in drone attack by Iran. And in IPL cricket, Mumbai Indians beat Lucknow Super Giants by 6 wickets. And with that, we end the morning news. Have a nice day.
3: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
4: ಆಕಾಶವಾಣಿಯಲ್ಲಿ ಶೈಕ್ಷಣಿಕ ಪ್ರಸಾರದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಶಾಲಾ ಶಿಕ್ಷಣದ ಜೊತೆಗೆ ವಯಸ್ಕರ ಶಿಕ್ಷಣ ಹಾಗೆಯೇ ವಿಶ್ವವಿದ್ಯಾಲಯದ ಪ್ರಸಾರ ಯೋಜನೆಗಳನ್ನು ಕೂಡ ಆಕಾಶವಾಣಿ ಹಮ್ಮಿಕೊಂಡಿತು. ಇದರ ಮೂಲಕ ವಿಶ್ವವಿದ್ಯಾಲಯಗಳ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾರ್ಗದರ್ಶನವನ್ನು ನೀಡುತ್ತಿತ್ತು. ಇದರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ದೂರ ಶಿಕ್ಷಣ ಕೇಂದ್ರ ಹಾಗೂ ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜಸ್ ಪ್ರಸ್ತುತಪಡಿಸುತ್ತಿದ್ದ ಕಾರ್ಯಕ್ರಮಗಳು ಬಹು ಜನಪ್ರಿಯವಾಗಿದ್ದವು. ಇದಲ್ಲದೆ ಭಾಷಾ ಕಲಿಕಾ ಯೋಜನೆಯನ್ನು ಆಕಾಶವಾಣಿ ಹಮ್ಮಿಕೊಂಡಿತು. ಹಿಂದಿ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಶಾಲಾ ಮಕ್ಕಳಿಗೆ ಕಲಿಸಲು ಆಕಾಶವಾಣಿ ಹಾಗೂ ರಾಜಸ್ಥಾನ ಸರ್ಕಾರದ ಶಿಕ್ಷಣ ಇಲಾಖೆ 1979-80 ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅದರನ್ವಯ ಜೈಪುರ ಹಾಗೂ ಅಜ್ಮೇರ್ ಜಿಲ್ಲೆಗಳ 500 ಪ್ರಾಥಮಿಕ ಶಾಲೆಗಳಲ್ಲಿ ಹಿಂದಿ ಕಲಿಕೆಯನ್ನು ಪ್ರಾರಂಭಿಸಲಾಯಿತು. ಮಕ್ಕಳ ಭಾಷಾ ಸಾಮರ್ಥ್ಯ ಹೆಚ್ಚಿದ್ದನ್ನು ಗುರುತಿಸಿ ಅಂತಹ ಯೋಜನೆಯನ್ನು ಮಧ್ಯಪ್ರದೇಶದ ಹೊಶಂಗಾಬಾದಿನಲ್ಲೂ ಪ್ರಾರಂಭಿಸಲಾಯಿತು. ಇಂದಿಗೂ ಹಿಂದಿ ಪಾಠ ಎಲ್ಲ ಪ್ರಮುಖ ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಇಂದಿರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಇಗ್ನೋ, ಈ ಮೂಲಕವೂ ಆಕಾಶವಾಣಿ ಶೈಕ್ಷಣಿಕ ಪ್ರಸಾರವನ್ನು ಮಾಡುತ್ತಿತ್ತು. 1992 ಜನವರಿಯಿಂದ ಮುಂಬೈ, ಹೈದರಾಬಾದ್, ಶಿಲಾಂಗ್ ಕೇಂದ್ರಗಳು ಮುಕ್ತ ಹಾಗೂ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗಾಗಿ ಪ್ರಸಾರವನ್ನು ಆರಂಭಿಸಿದವು. ಆದರೆ ಶಿಲಾಂಗ್ ಕೇಂದ್ರ ಇದನ್ನು ನಂತರ ಸ್ಥಗಿತಗೊಳಿಸಿತು. ಮುಂದೆ ಮುಂಬೈ ಕೇಂದ್ರ ಗುರುವಾರ ಹಾಗೂ ಶನಿವಾರಗಳಂದು ಬೆಳಿಗ್ಗೆ 7:15 7:45 ಹಾಗೂ ಹೈದರಾಬಾದ್ ಕೇಂದ್ರ ಮಂಗಳವಾರ ಗುರುವಾರ ಹಾಗೂ ಶನಿವಾರಗಳಂದು ಬೆಳಿಗ್ಗೆ 6:00-6:30 ಈ ಪ್ರಸಾರವನ್ನು ಮಾಡುತ್ತಿತ್ತು. ಇಗ್ನೋ ಹಾಗೂ ಆಕಾಶವಾಣಿಯ ಸಲಹಾ ಪ್ರಸಾರ ಇಂಟರಾಕ್ಟಿವ್ ರೇಡಿಯೋ ಕೌನ್ಸೆಲಿಂಗ್ IRC ಇದು ಕೂಡ ಮುಕ್ತ ಹಾಗೂ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳಲ್ಲಿ ಶೈಕ್ಷಣಿಕ ಮಾರ್ಗದರ್ಶನ ನೀಡುವುದರೊಂದಿಗೆ ಅವರ ಸಮಸ್ಯೆಗಳಿಗೆ ನೇರವಾಗಿ ಕೂಡಲೇ ಉತ್ತರಿಸುವ ಕಾರ್ಯಕ್ರಮವಾಗಿತ್ತು. 1 ವರ್ಷದ ಅವಧಿಗೆ ಪ್ರಾಯೋಗಿಕವಾಗಿ ಈ ಪ್ರಸಾರವನ್ನು 1998 ಮೇನಲ್ಲಿ ಭೋಪಾಲ್ ಕೇಂದ್ರದಿಂದ ಆರಂಭಿಸಲಾಯಿತು. ಅಲ್ಲಿನ ಯಶಸ್ಸಿನಿಂದ ಲಖನೌ, ಪಾಟ್ನಾ, ಜೈಪುರ್, ಶಿಮ್ಲಾ, ರೋಹ್ತಕ್, ಜಲಂಧರ್, ದೆಹಲಿ ಹಾಗೂ ಜಮ್ಮು ಈ 8 ಕೇಂದ್ರಗಳಲ್ಲಿ ಆರಂಭಿಸಲಾಯಿತು. ಭಾನುವಾರಗಳಂದು ಸಂಜೆ 4:00-5:00 ಪ್ರಸಾರವಾಗುತ್ತಿದ್ದ ಈ ಕಾರ್ಯಕ್ರಮ 186 ಕೇಂದ್ರಗಳಲ್ಲಿ ಸಹ ಪ್ರಸಾರವಾಗುತ್ತಿತ್ತು. ಮೊದಲ ಭಾನುವಾರ ದೆಹಲಿಯಿಂದ, 3ನೇ ಭಾನುವಾರ ಕೋಲ್ಕತ್ತಾದಿಂದ ಹಾಗೂ 2ನೇ ಮತ್ತು 4ನೇ ಭಾನುವಾರಗಳಂದು ಆಯಾ ಪ್ರಾದೇಶಿಕ ಇಗ್ನೋ ಕೇಂದ್ರಗಳು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಿ ಪ್ರಸಾರ ಮಾಡುತ್ತಿದ್ದವು. 5ನೇ ಭಾನುವಾರ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳು ಈ ಕಾರ್ಯಕ್ರಮವನ್ನು ಮಾಡಿಕೊಡುತ್ತಿದ್ದವು. ಈ ವ್ಯವಸ್ಥೆ 2001 ಫೆಬ್ರವರಿಯಿಂದ ಜಾರಿಗೆ ಬಂದಿದ್ದರೂ ಈಗ ಈ ಕಾರ್ಯಕ್ರಮ ಪ್ರಸಾರವಾಗುತ್ತಿಲ್ಲ. ಇದರಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲು ಉಚಿತ ಕರೆಯ ವ್ಯವಸ್ಥೆಯೂ ಆಗ ಇತ್ತು. ನಾಳೆ ಶಿಕ್ಷಣ ವಾಹಿನಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ಕಾರ.
3: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ತಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಆಕಾಶಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ.
1: ನಡೆದವರು
2: ನಾನು ಆಕಾಶವಾಣಿ ಸೇರೋದಕ್ಕೆ ಸಾಧ್ಯನಾ, ಅದು ಒಂದು ಕನಸು ಅಂದ್ಕೊಂಡಿದ್ರು ಇವರು.
3: ಆಕಾಶವಾಣಿಗೆ ಸೇರೋದು ಅನ್ನೋದು ನನ್ನ ಊಹೆಗೆ ನಿಲುಕದ ವಿಷಯ ಆಗಿತ್ತು. ಅಲ್ಲಿಗೆ ನನ್ನ ಪ್ರವೇಶದ ಸಾಧ್ಯತೆ ಬಗ್ಗೆ ನನಗೆ ಸ್ವಲ್ಪನೂ ಒಂದು ಕಲ್ಪನೆನೇ ಇರಲಿಲ್ಲ.
2: ಸಂಗೀತ ಗುರುಗಳ ಪತಿ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ತಾವೇ ಅಪ್ಲಿಕೇಶನ್ ತುಂಬಿ ಸೈನ್ ಮಾಡಿಸಿ ಪ್ರಯತ್ನ ಪಡು ಅಂದಾಗ ಪರೀಕ್ಷೆ ಸಂದರ್ಶನ ಎದುರಿಸಿ ಗೆದ್ದು ಬಂದವರು ಇವರು.
3: ಒಂದು ಕಾರ್ಯಕ್ರಮವನ್ನ ರೂಪಿಸಿ ಶ್ರೋತೃಗಳಿಗೆ ತಲುಪಿಸುವವರೆಗೆ ನಡೆಯುವ ಎಲ್ಲ ಪ್ರಕ್ರಿಯೆಗಳು ನನಗೆ ತುಂಬಾ ಖುಷಿ ಕೊಡ್ತಾ ಇತ್ತು.
2: ಯುಪಿಎಸ್ಸಿ ಸಂದರ್ಶನದಲ್ಲಿ ನಿಮಗೆ ಈ ಕೆಲಸ ಯಾಕೆ ಬೇಕು ಅಂದಾಗ ಧೈರ್ಯವಾಗಿ ನಾನು ಆತ್ಮನಿರ್ಭರ ಆಗಬೇಕು, ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಅಂತ ಉತ್ತರ ಕೊಟ್ಟವರು ಇವರು.
4: ನನ್ನ ವೃತ್ತಿ ಜೀವನದಲ್ಲಿ ಸಂಗೀತ, ಸಾಹಿತ್ಯ, ಗಮಕ, ಯುವಕರು, ಮಕ್ಕಳು, ಮಹಿಳೆಯರು, ಕಾರ್ಮಿಕರು, ಹಿರಿಯರು ಹೀಗೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡುವಂತಹ ಅವಕಾಶ ಕೂಡಿ ಬಂದಿತ್ತು.
2: ಸಬಲೆ ಸರಣಿಯ ರೂವಾರಿ ವಿಕಾಸಿನಿಯನ್ನು ಸೃಷ್ಟಿ ಮಾಡಿದವರು.
4: ವಿಕಾಸಿನಿ ಇದ್ದಾರಾ ಅಂತ ಫೋನ್ ಕರೆ ಬರ್ತಾ ಇತ್ತು.
2: ಇಬ್ಬರು ಸಂಗೀತ ಸಾಮ್ರಾಜ್ಞಿಯರು, ಒಬ್ಬರು ಅಮೃತ ವರ್ಷಿಣಿಯ ಅಮೃತ ಕಲಶ ಹೊತ್ತು ನಿಂತರೆ ಇನ್ನೊಬ್ಬರು ದೇಶದ ಏಕೈಕ ಡಿಟಿಎಚ್ ಶಾಸ್ತ್ರೀಯ ಸಂಗೀತ ವಾಹಿನಿ ರಾಗಂ 24/7 ಜವಾಬ್ದಾರಿ ಹೊತ್ತವರು.
4: ದಿನದ 24 ಗಂಟೆಗಳ ಪ್ರಸಾರ, ಹೊಸ ಆಪ್ನ ಪ್ರಯೋಗ, ಎಲ್ಲಾ ಕೇಂದ್ರಗಳ ಜೊತೆಗಿನ ಸಮನ್ವಯತೆ ನಮಗೆ ಒಂದು ಸವಾಲೇ ಆಗಿತ್ತು ಅವಾಗ.
2: ಬಿವಿ ಪದ್ಮಾ, ಗೀತಾ ರಮಾನಂದ್. ಪದ್ಮಾ ಮಂಡ್ಯದವರು, ಗೀತಾ ಮೈಸೂರಿನವರು, ಆಕಾಶವಾಣಿಯ ಸಂಗೀತ ಕಾವೇರಿಯರು.
4: ಮ್ಯಾಥಮೆಟಿಷಿಯನ್ ಶಕುಂತಲಾ ದೇವಿ ಅವರ ಸಂದರ್ಶನವನ್ನ ಬೆಂಗಳೂರಿನಲ್ಲಿ ಮಾಡಿದ್ದನ್ನ ಇವತ್ತಿಗೂ

0: ಮರೆಯಕ್ಕೆ ಆಗಿಲ್ಲ.
1: ವಿವಿ ಪದ್ಮ.
0: ಹ್ಯೂಮನ್ ಕಂಪ್ಯೂಟರ್ ಎಂದೇ ಹೆಸರಾಗಿದ್ದಂತಹ ಶಕುಂತಲಾ ದೇವಿಯವರು ತಾವು ಪ್ರದರ್ಶನದ ಬೊಂಬೆಯಾಗಿ ತಮ್ಮ ಬಾಲ್ಯ ಹಾಳಾದಂತೆ ಬೇರೆ ಮಕ್ಕಳ ಬಾಲ್ಯ ಹಾಳಾಗಬಾರ್ದು ಅಂತ ಹೇಳಿದ್ರು. ಮಹಿಳಾ ಕಾರ್ಯಕ್ರಮದಲ್ಲಿ ಚೀನಾ ಮಂಗಳ, ಟಿ ಸುನಂದಮ್ಮ, ಸುಧಾಮೂರ್ತಿ, ಮಧುರ ಛತ್ರಪತಿ, ಪದ್ಮಶೇಷಾದ್ರಿ, ಮಾಲತಿ ಹೊಳ್ಳ, ಹಾಗೆ ನಟಿಯರಾದಂತಹ ಬಿ ಜಯಶ್ರೀ, ಕೃಷ್ಣಕುಮಾರಿ, ಬಿ ಸರೋಜದೇವಿ, ಹೀಗೆ ಅನೇಕ ಯಶಸ್ವಿ ಮಹಿಳೆಯರ ಸಂದರ್ಶನಗಳು ಹೆಜ್ಜೆ ಗುರುತು ಮೂಡಿಸಿದ್ದವು. ಸಂದರ್ಶನಗಳು, ಚರ್ಚೆಗಳು, ಸಂವಾದಗಳು, ರೂಪಕಗಳು, ನಾಟಕಗಳು, ಫ್ಯಾಮಿಲಿ ಸೀರಿಯಲ್ಸ್, ಹೀಗೆ ಅನೇಕ ಪ್ರಕಾರಗಳಲ್ಲಿ ಕಾರ್ಯಕ್ರಮ ನಿರೂಪಿಸಿ ಎಫ್ಎಂ ರೈನ್ಬೋಗೆ ಹಲವು ಆರ್ಜೆಗಳಿಗೆ ತರಬೇತಿ ಕೊಟ್ಟು ಅವರು ಒಳ್ಳೆಯ ಆರ್ಜೆಗಳಾಗಿದ್ದಾರೆ ಅನ್ನೋದು ಸಂತೋಷದ ವಿಷಯ.
1: ಬಿವಿ ಪದ್ಮ. ತಂದೆ ವೆಂಕಟಸುಬ್ಬಯ್ಯ, ತಾಯಿ ಜಯಲಕ್ಷ್ಮಮ್ಮ ಹುಟ್ಟಿದ್ದು ಅಕ್ಟೋಬರ್ 12ನೇ ತಾರೀಕು 1957. ಬಿಎ ಸಂಗೀತ, ಕನ್ನಡ ಸ್ನಾತಕೋತ್ತರ ಪದವಿ, ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ. ಆಕಾಶವಾಣಿ ಸೇರಿದ್ದು 1984ರಲ್ಲಿ. ಧಾರವಾಡ, ಬೆಂಗಳೂರು, ಮಂಗಳೂರು, ಭದ್ರಾವತಿ, ವಿವಿಧ ಭಾರತಿ, ಹಾಸನ ಕೇಂದ್ರಗಳಲ್ಲಿ ಸೇವೆ. ಬಿವಿ ಪದ್ಮ ಇವತ್ತಿಗೂ ಮೊದಲು ನೆನಪಿಸಿಕೊಳ್ಳುವುದು ವಿಕಾಸಿನಿ ಸರಣಿ.
0: 500 ರೂಪಾಯಿಗಳ ಬಜೆಟ್ನಿಂದ 2 ಲಕ್ಷ ಬಜೆಟ್ ವರೆಗೆ ಯಾವ್ಯಾವ ಉದ್ಯಮಗಳನ್ನು ಮಾಡಬಹುದು, ಮಾರ್ಕೆಟ್ ಸರ್ವೆ, ಪ್ರಾಜೆಕ್ಟ್ ರಿಪೋರ್ಟ್, ಸಾಲ ಸೌಲಭ್ಯಗಳು ಮತ್ತು ಇನ್ನೂ ಇತರ ವಿಚಾರಗಳಿಗೆ ಯಾವ್ಯಾವ ಸಂಘ ಸಂಸ್ಥೆ, ಬ್ಯಾಂಕ್ಗಳನ್ನು ಸಂಪರ್ಕಿಸಬೇಕು, ಯಶಸ್ವಿ ಉದ್ಯಮಶೀಲರ ಸಂದರ್ಶನ, ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಂತಹ ಕಾರ್ಯಕ್ರಮ ಸರಣಿ ವಿಕಾಸಿನಿ. ಎಂದೋ ಬಸ್ಸಿನಲ್ಲಿ ಭೇಟಿಯಾದ ಮಹಿಳೆ ಪದ್ಮಕಲಾ ನಮ್ಮ ವಿಕಾಸಿನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪನ್ನು ಮೆಲುಕು ಹಾಕಿ ಈಗಲೂ ತಮ್ಮ ಉದ್ಯಮವನ್ನು ಮುಂದುವರಿಸುತ್ತಿರುವ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದಾಗ ನಮ್ಮ ಕಾರ್ಯಕ್ರಮದ ಸಾರ್ಥಕ್ಯವನ್ನು ಅವರಲ್ಲಿ ಗಮನಿಸಿದೆ. ಟೆಕ್ಸಾಕ್ ಮತ್ತು ಕೈಗಾರಿಕಾ ಹಾಗೂ ವಾಣಿಜ್ಯ ಇಲಾಖೆ ಜೊತೆ ಸೇರಿ ಮಾಡಿದ ಕಾರ್ಯಕ್ರಮ ಪುಸ್ತಕವಾಗಿಯೂ ಕೂಡ ಪ್ರಕಟಗೊಂಡಿತು. ವಿಕಾಸಿನಿ ಕಾರ್ಯಕ್ರಮ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲೂ ನಡೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಶಸ್ವಿ ಮಹಿಳಾ ಉದ್ಯಮಿಗಳು ತಯಾರಿಸಿದಂತಹ ವಸ್ತುಗಳ ಪ್ರದರ್ಶನವೂ ಕೂಡ ಏರ್ಪಟ್ಟಿತ್ತು.
2: ನೆನಪು ನೀನಾದ.
1: ನೆನಪು ನಿನಾದ ಧ್ವನಿ ಭಂಡಾರದ ಸಂಗೀತ ಸುರುಳಿಗಳನ್ನು ಮಾತಿನಲ್ಲಿ ಅದ್ದಿ ತೆಗೆದ ದಿಗ್ಗಜರ ಧ್ವನಿ ಜೇನು.
2: ಪ್ರಸ್ತುತಪಡಿಸುವವರು ಕಲಾ ವಿಮರ್ಶಕ ಇಆರ್ ಸೇತುರಾಮ್.
3: ಮೈಸೂರಿನಲ್ಲಿ ಬಿಡಾರದ ಕೃಷ್ಣಪ್ಪನವರು ರಾಮ ಮಂದಿರಕ್ಕೆ ಮತ್ತು ಎಲ್ಲ ಕಡೆ ಬರೋರನ್ನೆಲ್ಲ ನಂಜನಗೂಡಿಗೂ ಕರ್ಕೊಂಡು ಬಂದು ಅಲ್ಲಾದ್ಮೇಲೆ ಇಲ್ಲಿ ಹಾಡಿಸೋರು. ಆಗ ಮೊದಲು ನನಗೆ ಪ್ರಭಾವ ಮಾಡಿದ್ದು ಬಿಡಾರನ್ ಕೃಷ್ಣಪ್ಪನವರು.
1: ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಆರ್ ಕೆ ಶ್ರೀಕಂಠನ್, ಡಾಕ್ಟರ್ ಬಿ ವಿ ಕೆ ಶಾಸ್ತ್ರಿ ಮುಂತಾದವರ ಮಾತಿನ ಸರಣಿ. ಸಂಜೆ ಗಣ್ಣಿನ ಹಿನ್ನೋಟ, 80 ತುಂಬಿದ ಹಿರಿಯರ ಅನುಭವಾಮೃತ ಸರಣಿ.
4: ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರಿಗೆ ನಮಸ್ಕಾರ.
5: ನಮಸ್ಕಾರ ಸರಿ. ನೀವು ಸಂಜೆ ಗಣ್ಣಿನ ಹಿನ್ನೋಟ ಅನ್ನೋದು ನಮ್ಮ ಮೂರ್ತಿ ರಾಯರ ಪುಸ್ತಕದ ಹೆಸರು.
4: ಅನುಮತಿ ಜೊತೆಗೆ ಮೊದಲ ಕಾರ್ಯಕ್ರಮ ಅವರದೇ ಪ್ರಸಾರ
5: ಆಯ್ತು. ಒಳ್ಳೆ ಕೆಲಸ ಮಾಡಿದ್ರಿ.
1: ಎ ಎನ್ ಮೂರ್ತಿರಾವ್, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ, ನಿಟ್ಟೂರು ಶ್ರೀನಿವಾಸರಾವ್, ಎಚ್ ಎಲ್ ನಾಗೇಗೌಡ, ಗರ್ಗೇಶ್ವರಿ ಇವರೆಲ್ಲರ ಅಪೂರ್ವ ಸಂದರ್ಶನಗಳು. ಪದ್ಮ ವಿವಿಧ ಭಾರತಿ ನಿರ್ದೇಶಕರಾಗಿದ್ದಾಗ ಸುವರ್ಣ ಮಹೋತ್ಸವ ಸಂಭ್ರಮ, ಸುವರ್ಣ ಚಿತ್ರ ಭಾರತಿ, ಸ್ವರ್ಣ ರಿಂಗಣ, ವಿವಿಧ ಭಾರತೀಯ 50ರ ಪಯಣ, ಮೈಲಿಗಲ್ಲುಗಳು, ಈ ಎಲ್ಲ ಕಾರ್ಯಕ್ರಮಗಳು ಇಂದಿಗೂ ಸ್ಮರಿಸಿಕೊಳ್ಳುವಂಥದ್ದು. ಶಾಪಿಂಗ್ ಮಾಲ್.
0: ಆಗ ಶಾಪಿಂಗ್ ಮಾಲ್ ಅನ್ನೋ ಕಾರ್ಯಕ್ರಮವನ್ನ ಸೀರೆ, ಚಿನ್ನ ಬೆಳ್ಳಿ ಅಂಗಡಿಗಳಿಂದ, ಹೋಟೆಲ್ ಮಾಲ್ಗಳಿಂದ ಮೊಬೈಲ್ ಮುಖಾಂತರ ನೇರ ಪ್ರಸಾರ ಮಾಡಿದ್ದು ಆ ಕಾಲಕ್ಕೆ ವಿಶೇಷ ಅನುಭವ.
1: ಆದಾಯವನ್ನು ಗಳಿಸಿಕೊಟ್ಟ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ.
0: ಶ್ರೋತೃಗಳ ಸಮ್ಮುಖದಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮಗಳು, ಮಕ್ಕಳ ಮಹಿಳೆಯರ ಹಾಗೂ ಆಕಾಶವಾಣಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರ ಕಾರ್ಯಕ್ರಮ, ಭದ್ರಾವತಿಯಲ್ಲಿದ್ದಾಗ ಶೃಂಗೇರಿಯಲ್ಲಿ ಹಮ್ಮಿಕೊಂಡಿದ್ದ ಎಂಎಸ್ ಶೀಲಾ ಅವರ ಸಂಗೀತ ಕಾರ್ಯಕ್ರಮ, ಬೆಂಗಳೂರಿನಲ್ಲಿ ನಡೆದಂತಹ ಆಕಾಶವಾಣಿ ಸಂಗೀತ ಸಮ್ಮೇಳನ, ಇವುಗಳನ್ನು ಆಯೋಜಿಸಿದ್ದು ಇಂದಿಗೂ ನನ್ನ ಮನಸ್ಸಿನಲ್ಲಿದೆ.
1: ಪದ್ಮ ತಮ್ಮ ತಂಡಕ್ಕೆ ಹುರಿದುಂಬಿಸಿ ತಾವು ಕಾರ್ಯತತ್ಪರರಾಗುತ್ತಿದ್ದರು.
0: ಒಂದು ಸಂಗೀತ ವಾಹಿನಿಯನ್ನು ಆರಂಭ ಮಾಡುವ ಸುಯೋಗ ನನಗೆ ಒದಗಿ ಬಂತು.
6: ದಿಸ್ ಇಸ್ ರಾಗಂ 24/7 DTH ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನಲ್.
0: ಆಗ ಮೊದಲು ದಕ್ಷಿಣ ಭಾರತದ ಕೇಂದ್ರಗಳಿಗೆ ಸೀಮಿತವಾದ ಬರೀ ಕರ್ನಾಟಕ ಸಂಗೀತ ಪ್ರಸಾರ ಮಾಡುವ ಕೇಂದ್ರಗಳನ್ನು ಒಟ್ಟುಗೂಡಿಸಿ ಚರ್ಚೆ ನಡೆಸ್ತಾ ಇದ್ವಿ. ಆಗ ಹಿಂದೂಸ್ತಾನಿ ಸಂಗೀತವು ಈ ವಾಹಿನಿಯಲ್ಲಿ ಪ್ರಸಾರ ಆಗಲೇಬೇಕು, ಅದು ಭಾರತದಾದ್ಯಂತ ಅಲ್ಲದೆ ಅಂತಾರಾಷ್ಟ್ರೀಯವಾಗಿಯೂ ಪ್ರಸಾರ ಆಗಬೇಕು ಅಂತ ಆದೇಶ ಬಂತು.

0: ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಆಯೋಜಿಸಿದ ತರಬೇತಿಯಲ್ಲಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದರು. ಅಲ್ಲಿ ಜರ್ಮನಿ ಪ್ರತಿನಿಧಿ ಸಹೋದ್ಯೋಗಿಗಳ ಜೊತೆ ಭಾವನಾತ್ಮಕ ಸಂಬಂಧ ಸಲ್ಲದು ಅಂದಾಗ ಅದನ್ನು ಅಲ್ಲಗಳೆದು ಚರ್ಚೆ ಮಾಡಿದ ಪದ್ಮಾ ಎಲ್ಲ ಸಹೋದ್ಯೋಗಿಗಳ ಜೊತೆ ಸೊಗಸಾದ ಬಾಂಧವ್ಯವನ್ನೇ ಹೊಂದಿದ್ದರು. ಅಮೆರಿಕಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ರೇಡಿಯೋ ಜಿಂದಗಿ ಕೇಂದ್ರಕ್ಕೆ ಅತಿಥಿಯಾಗಿ ಸಂದರ್ಶನ ನೀಡಿದರು.
1: ಬೆಂಗಳೂರು ಆಕಾಶವಾಣಿಯ ನಿರ್ದೇಶಕಳಾಗಿದ್ದಾಗ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಪ್ರಸಾರಿಸುವ ಹೊಣೆಗಾರಿಕೆ ಹಾಗೆ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು. ಅಂದಿನ ಕೇಂದ್ರ ಮಂತ್ರಿಗಳಾಗಿದ್ದ ಶ್ರೀ ವೆಂಕಯ್ಯನಾಯ್ಡು ಅವರು ಬೆಂಗಳೂರು ಆಕಾಶವಾಣಿ ಕರ್ನಾಟಕದ ಇತರ ಕೇಂದ್ರಗಳ ಜೊತೆ ಮಾಡಿದಂತಹ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇಂದಿಗೂ ಸವಿನೆನಪೇ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸ್ಟೇಷನ್ ಡೈರೆಕ್ಟರ್ ಆಗಿ ನಿವೃತ್ತಿ ಹೊಂದಿದಾಗ ತಿಟ್ಟತ್ತಿ ತಿರುಗಿ ನೋಡ್ಯಾಳು ಎನ್ನುವ ಜನಪದ ಉಕ್ತಿಯಂತೆ ಅನೇಕ ನೆನಪುಗಳು ಆಕಾಶವಾಣಿಯ ಎತ್ತರಕ್ಕೂ ದೃಷ್ಟಿ ಹಾಯಿಸುತ್ತೆ.
0: ಹೊಸ ಹಾದಿಯ ವಿಕಾಸಿನಿ ಸ್ವರ ತರಂಗವೇರಿದ ಸಬಲ ರಾಗಂ ಬೀವಿ ಪದ್ಮಾ.

0: ಗೀತಾ ರಮಾನಂದ್ ನಿನಾದ ಸದಾಶಿವ ವಾಗ್ಗೇಯ ಸಂಪದ ಮೌನದಾಚೆಯ ಬೆಳಕು ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ ಸಂಸ್ಕೃತ ಕಾವ್ಯ ಸಂಗೀತ ಹರಿಭಕ್ತ ಗಾನಾಮೃತ ಉಗಾಭೋಗ ದರ್ಶನ ಅಪರೂಪ ರಾಗದರ್ಶನ ಸಮುದಾಯ ಕೃತಿ ರತ್ನಾವಳಿ ರಾಗರಸ ಚಿಂತನ ದಶವಿಧ ಗಮಕ ಪಂಚದಶ ಗಮಕ ತಾನ ವೈವಿಧ್ಯ ಸ್ವರ ಸಿಂಧು ಪ್ರಾಚೀನ ಪಲ್ಲವಿ ಗಾನರಸೋತ್ತುಂಗ ಶ್ರೀ ಶ್ಯಾಮಕೃಷ್ಣ ಆನಂದ ಪರಮಾನಂದ ಇದು ಗೀತಾರಮಾನಂದ. ಗೀತಾ ರಮಾನಂದ್ ಅವರ ಸಂಗೀತ ಸರಣಿಯ ಶೀರ್ಷಿಕೆಗಳ ಮಂತ್ರೋಚ್ಚಾರ ರೂಪ ಸ್ಮರಣೆ ಇದು.
1: ಯಾವುದೇ ಸೆಕ್ಷನ್ ಕೊಟ್ಟರು ನನಗೆ ಖಂಡಿತ ಬೇಜಾರಾಗ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡುವಂತಹ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಸಂಸ್ಕಾರವನ್ನು ನನಗೆ ಮೈಸೂರು ಆಕಾಶವಾಣಿ ಕೊಟ್ಬಿಟ್ಟಿತ್ತು. ಹಾಗಾಗಿ ಎಲ್ಲದರಲ್ಲೂ ನನಗೆ ಉತ್ಸಾಹದಿಂದನೇ ನಾನು ಕೆಲಸ ಮಾಡಿದೆ.
0: ಬೆಂಗಳೂರು ಮೈಸೂರು ಭದ್ರಾವತಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗೀತಾ ರಮಾನಂದ್ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕಾರ್ಯಕ್ರಮಗಳಿಗೆ ನೀಡಿರುವ ಕೊಡುಗೆ ಅಪಾರ.
2: ಇಂದಿನ ಸಂಪಥ ಕಾರ್ಯಕ್ರಮದಲ್ಲಿ ಕೇಳಿ ಹಿರಿಯ ಸರೋಡ್ವಾದಕರು ಸಂಶೋಧಕರೂ ಆದ ಪಂಡಿತ್ ರಾಜೀವ್ ತಾರಾನಾಥ್ ಅವರ ಸಂದರ್ಶನ.
1: ವೈವಿಧ್ಯವನ್ನು ತರಬೇಕು ಅಂತ ಒಂದು ದಿನ ಸಂಪಥ ಅಂದರೆ ಹಿರಿಯ ಸಂಗೀತಗಾರರೊಡನೆ ಹಿರಿಯ ಕಲಾವಿದರೊಡನೆ ಒಂದು ಸಂದರ್ಶನ, ಅರ್ಧ ಗಂಟೆ ಸಂದರ್ಶನ. ಆಮೇಲೆ ಸಂಗೀತದ ವಿವಿಧ ವಿಷಯಗಳ ಕುರಿತಾದ ಅಂದರೆ ಲಕ್ಷ್ಯ ಲಕ್ಷಣಕ್ಕೆ ಸಂಬಂಧಪಟ್ಟ ಸೋದಾಹರಣ ಕಾರ್ಯಕ್ರಮಗಳು, ಸಂಗೀತ ರೂಪಕಗಳು, ಇದಲ್ಲದೆ ವಿಶೇಷವಾಗಿ ವಾಗ್ಗೇಯಕಾರರ ರಚನೆಗಳನ್ನು ಒಳಗೊಂಡ ಸಂಗೀತ ಕಾರ್ಯಕ್ರಮದ ಸರಣಿಗಳನ್ನು ಪ್ರಾರಂಭ ಮಾಡಿದೆ.
3: ಸಂಸ್ಕೃತ ಕಾವ್ಯ ಸಂಗೀತ ನಿರ್ಮಾಣ ಗೀತಾ ರಮಾನಂದ.
4: ನಿನಾದ ನಿನಾದ ನಿನಾದ ವೈಣಿಕ ವಾಗ್ಗೇಯ ವಾಹಿನಿ ವಿಶೇಷ ಸಂಗೀತ ಕಾರ್ಯಕ್ರಮ ಸರಣಿ.
1: ಈ ಅಮೃತ ಕಳಶದಲ್ಲಿ ಏಳುವರೆಗೆ ಏನು ಪ್ರಸಾರ ಆಗ್ತಾ ಇತ್ತು ಅದಕ್ಕೆ ಸಾಕಷ್ಟು ಶ್ರೋತೃಗಳು ಸ್ಪಂದನೆಯನ್ನ ತಿಳಿಸ್ತಾ ಇದ್ರು.
0: ತಂದೆ ಡಿ ವಿ ಸುಬ್ಬರಾವ್ ಮೈಸೂರು ಅರಮನೆಯಲ್ಲಿ ಉದ್ಯೋಗ, ತಾಯಿ ವಿಶಾಲಾಕ್ಷಮ್ಮ. ರೇಡಿಯೋ ಸಂಗೀತ ಕೇಳ್ತಾನೆ ಬೆಳೆದವರು ಗೀತಾ ರಮಾನಂದ್. ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ. ವೀಣಾ ವಿದುಷಿ ಗೀತಾ ರಮಾನಂದ್. ಹುಟ್ಟಿದ್ದು 1951 ಆಗಸ್ಟ್ 14. ಆಕಾಶವಾಣಿ ಸೇರಿದ್ದು 1976. ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್, ಎಚ್ಕೆ ನಾರಾಯಣ, ಎಚ್ಆರ್ ಲೀಲಾವತಿ, ಡಾಕ್ಟರ್ ಆರ್ಕೆ ಶ್ರೀಕಂಠನ್, ಎಸ್ ಕೃಷ್ಣಮೂರ್ತಿ ಮುಂತಾದ ಅಂತಹ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಕಿವಿ ತೆರೆದು ಹೃದಯ ಹೊಕ್ಕವರು ಗೀತಾ. ಬ್ಯಾಲೆನ್ಸಿಂಗ್ ಎಕ್ಸ್ಪರ್ಟ್ ಅಂತಾನೆ ಕರೀತಾ ಇದ್ರು ಸಹೋದ್ಯೋಗಿಗಳು. ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ವಿಜಯಭಾಸ್ಕರ್, ಎಂ ರಂಗರಾವ್ ಅವರು ಒಮ್ಮೆ ಧ್ವನಿ ಮುದ್ರಣಕ್ಕೆ ಆಕಾಶವಾಣಿಗೆ ಬಂದಾಗ ಇವರ ಕೈಚಳಕಕ್ಕೆ ಮಾರು ಹೋಗಿದ್ದರು. ಡಾ ಎಂ ಬಾಲಮುರಳಿ ಕೃಷ್ಣ ಅವರು ವೃಂದಗಾನ ಧ್ವನಿ ಮುದ್ರಣವೊಂದರಲ್ಲಿ ಇವರ ಸಮಯ ಸ್ಫೂರ್ತಿಯನ್ನು ಮೆಚ್ಚಿದರು.
1: ಡಾ ಎಂ ಬಾಲಮುರಳಿ ಕೃಷ್ಣ ಅವರು ಕೆಲವು ಭಕ್ತಿಗೀತೆಗಳನ್ನು ಒಂದು

ವೃಂದದ ಜೊತೆಗೆ ಅವ್ರ ಜೊತೆಗೆ ರೆಕಾರ್ಡ್ ಮಾಡುವಂತಹ ಒಂದು ಕಾರ್ಯಕ್ರಮ ಆಕಾಶವಾಣಿಯಲ್ಲಿ. ವಾದ್ಯಗಳು ಎಷ್ಟಿಡಬೇಕು, ವಾಯ್ಸ್ಗಳು ಎಲ್ಲಿ ಬರುತ್ತೆ, ಆಮೇಲೆ ಆ ಬ್ಯಾಕ್ಗ್ರೌಂಡು ಯಾವ ಥರ ಬರುತ್ತೆ, ಅದನ್ನು ಸಹ ನಾವೊಂದು ಮನಸ್ಸಿಗೆ ತೊಗೊಂಡ್ಬಿಡ್ತಾ ಇದ್ದೆ. ನನ್ನ ಅಭಿಪ್ರಾಯದಲ್ಲಿ ಈ ಥರ ಮಾಡಿದಾಗಲೇ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಒಂದು ಕಾಂಪ್ಲಿಕೇಟೆಡ್ ರೆಕಾರ್ಡಿಂಗ್ಸ್ ಇದ್ದಾಗ. ಹಾಗೆ ಬಾಲಮುರಳಿ ಕೃಷ್ಣ ಅವರು ರಿಹರ್ಸಲ್, ಎಂತಹ ರಿಹರ್ಸಲ್ ಅದು ಅಂತಂದರೆ ತುಂಬ ಒಂದು ಸೀರಿಯಸ್ ವಾತಾವರಣ, ಎಲ್ಲ ತನ್ಮಯರಾಗಿ ನುಡಿಸುವಂತಹ ಒಂದು ಒಳ್ಳೆ ವಾತಾವರಣನ ಕೊಟ್ಟು ರಿಹರ್ಸಲ್ ಮಾಡಿಸ್ತಾಯಿದ್ರು. ನಾನು ರಿಹರ್ಸಲ್ಲು ಮಾಡ್ತಾ ಇದ್ದಾಗ ಪೂರ್ತಿ ಹಾಡನ್ನು ರೆಕಾರ್ಡ್ ಮಾಡಿಬಿಟ್ಟೆ. ಸರಿ, ರೆಕಾರ್ಡ್ ಮಾಡಿದ್ಮೇಲೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವ್ರಿಗೆ ಒಂದ್ಸಲ ಬ್ಯಾಲೆನ್ಸಿಂಗ್ ಸರಿಗಿದೆಯಾ ಕೇಳಿ ನೋಡಿ ಹೇಳಿಬಿಡಿ ಅಂತಂದೆ. ಇದೇ ಫೈನಲ್ ಅಂತ ಅಪ್ರೂವ್ ಮಾಡಿಬಿಟ್ರು. ಇನ್ನು ಧ್ವನಿ ಶಿಲ್ಪ, ಇದು ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಗಳಲ್ಲಿ ಎರಡನೇ ಬಹುಮಾನ ಬಂದಂತಹ ಶ್ರೀ ಎಸ್ ಕೃಷ್ಣಮೂರ್ತಿ ಅವರು ನಿರ್ಮಾಣ ಮಾಡಿದಂತಹ ರೂಪಕ. ಬ್ಯಾಲೆನ್ಸಿಂಗ್ ಎಲ್ಲ ನಿಮ್ಮದೇ ಜವಾಬ್ದಾರಿ, ನನ್ನನ್ನು ಕರೆದು ಇದು ಸರಿ ಇದೆಯಾ ಅಂತ ಕೇಳಲೇಬೇಡಿ ಅಂತ ಹೇಳಿಬಿಟ್ರು. ಆ ಒಂದು ರೂಪಕಕ್ಕೆ ರಾಷ್ಟ್ರಮಟ್ಟದಲ್ಲಿ ದ್ವಿತೀಯ

0: ನಾಳೆಗಳು ನಮಗಿರಲಿ ಪ್ರಶಸ್ತಿ ಪಡೆದ ರೂಪಕ.
1: ಕಾಲದ ಕಾಣದ ನಿಯಮ,
2: ಜನನ ಮರಣಗಳು ಕಾಲದ ಕಾಣದ ನಿಯಮ.
3: ಬಿವಿಕೆ ಶಾಸ್ತ್ರಿಯವರು ನಮ್ಮ ಆಫೀಸ್ ಗಾಡಿ ಹತ್ತುತ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು. ಅವಾಗ ನನ್ನ ನೋಡಿದ ತಕ್ಷಣ, ಓ ನೀ ಬಂದ್ಯಾ ನೀನು, ನಾ ಇನ್ವೆಲ್ ಮ್ಯೂಸಿಕ್ ಮ್ಯಾಗ್ಝೈನ್ ಮಾಡ್ತೀನಿ ಅಂತಂದ್ರು. ನಮ್ಮ ವೃತ್ತಿಯಲ್ಲಿ ಒಂದು ಕೆಲವು ಸಾರ್ಥಕ ಕ್ಷಣಗಳು ಅನ್ಸುತ್ತಲ್ಲ, ಆ ಒಂದು ಕ್ಷಣ ಇದು.
0: ಗೀತಾ ರಮಾನಂದ್ ವೀಣೆಯಲ್ಲಿ ಟಾಪ್ ಗ್ರೇಡ್ ಕಲಾವಿದೆ. ಸಂಗೀತ ಕಚೇರಿಗಳು, ಧ್ವನಿ ಮುದ್ರಣಗಳ ಮೂಲಕ ದೇಶ ವಿದೇಶಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ವೀಣೆಯ ಕಂಪನ, ಮಾತಿನ ಸಿಂಚನ, ಗೀತೆ ಪ್ಲಸ್ ಆನಂದ, ಗೀತಾ ರಮಾನಂದ.
4: ಬಾನುಲಿ ಕಲಿಗಳು ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ,
0: ಧ್ವನಿ ಮುದ್ರಣ ಭಂಡಾರ ನೆರವು ಪುಣ್ಯವತಿ ಎಸ್ಬಿ,
4: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
6: ಆಕಾಶವಾಣಿ

0: ಕಾರ್ಯನಕ್ಷಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ವಿಧಿಗೆ ನೀಂ ಕಾರ್ಯನಕ್ಷಯ ವಿಧಿಸ ಹೊರಡದಿರು. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು. ನೀನವನ ಮಂಕುತಿಮ್ಮ.
1: ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟದಿರು. ನೀನವನ ಮಂಕುತಿಮ್ಮ.

ಬೇಕು. ವಿಧಿಗೆ ಕಾರ್ಯನಕ್ಷೆಯನ್ನು ಹಾಕಿಕೊಡಬೇಡ, ನೀನು ಅಧಿಕಾರಿಯಲ್ಲ. ವಿಧಿಯು ನಿನ್ನಿಂದ ಸಲಹೆಯನ್ನು ಪಡೆದು ಅವನು ಕಾರ್ಯಪ್ರವರ್ತನಾಗಲು ಅವನು ಬೆಪ್ಪನೂ ಅಲ್ಲ. ಹೀ ಈಸ್ ಅ ವೆರಿ ಇಂಟೆಲಿಜೆಂಟ್ ಕ್ರಿಯೇಟರ್. ಅವನು ಪಾಕಪ್ರವೀಣನು. ಈ ಜೀವನ ಬಾಣಲಿಯಲ್ಲಿ ಒಂದು ವಸ್ತು ಮಾತ್ರ ನೀನು. ಅದು ಹದವಾಗಿದೆ ಅಂದಾಗ, ಬೆಂದಿದೆ ಅಂದಾಗ ತೆಗೆಯುತ್ತಾನೆ. ನೀನು ಅವನನ್ನು ಗದರಿಸುವ ಗೋಜಿಗೆ ಹೋಗಬೇಡ. ಅಷ್ಟೇ ಅಲ್ಲ, ಪ್ರಾರ್ಥಿಸುವುದಷ್ಟೇ ನಿನ್ನ ಕೆಲಸ. ಅವನ ಸಮಯ ಕೂಡಿ ಬಂದಾಗ ಅವನು ಕರುಣಿಸುತ್ತಾನೆ. ಅದಕ್ಕೆ ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಆಫ್ ಎವ್ರಿಥಿಂಗ್ ಇಂಟೆಲೆಕ್ಚುವಲಿ ಗುಡ್ ಆರ್ ಬ್ಯಾಡ್. ಅಂದರೆ ಮತ್ತೊಂದೆಡೆ ದಿವಿಜಿಯವರು ಹೇಳುತ್ತಾರೆ, ತರುವುದೆಲ್ಲವನ್ನು ಸಕಾಲದಲ್ಲಿ, ಕರ್ಮಚಕ್ರಂ ಆಗತೇ ಸ್ವಾಗತಂ ಕುರ್ಯಾತ್ ಗಚ್ಛಂತಂನ ನಿವಾರಯೇತ್. ಬ್ಯಾಲೆನ್ಸ್ ಆಗಿ ಸ್ವೀಕರಿಸುವ ಜೀವನವನ್ನು ಯಾವುದು ಹೇಗೆ ಬರುತ್ತದೋ ಹಾಗೆ ಸ್ವೀಕರಿಸು. ಅಂದರೆ ಬ್ಯಾಲೆನ್ಸ್ಡ್ ಮೈಂಡ್, ಪೂರ್ವ ಕರ್ಮಾನುಸಾರವಾಗಿ ಸಮಚಿತ್ತ ಬುದ್ಧಿಯಿಂದ ಎಲ್ಲವನ್ನು ಸ್ವೀಕರಿಸುತ್ತಾ ನಡೆದರೆ ನಿನಗೆ ಯಾವ ತೊಂದರೆಯೂ ಬರಲಾರದು. ಜೀವನವನ್ನು ಸಲೀಸಾಗಿ, ಆನಂದಮಯವಾಗಿ, ಸುಖವಾಗಿ ನಡೆಸಬಹುದು.

ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳಿಮೆಯಿ ನಿರು ನೀನು ಮಂಕುತಿಮ್ಮ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳಿಮೆಯಿ ನಿರು ನೀನು ಮಂಕುತಿಮ್ಮ.

0: ವಿಧಿ ಕಾರ್ಯಗಳನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಅವನು ಹೇಳಿ ಕೇಳಿ ಮಾಡುವವನೂ ಅಲ್ಲ. ಅವನ ಪ್ರಭಾವ ಮೆಲ್ಲ ಮೆಲ್ಲಗೆ ಮಂದಮಾರುತದಂತೆ ಬರಬಹುದು, ಅಥವಾ ಸುನಾಮಿ ಹಾಗೆ ಸುಂಟರಗಾಳಿಯಂತೆ ರಭಸದಿಂದ ಬರಬಹುದು. ಚಕ್ರಾನುಗತಿಯಂತೆ ಅವನ ಲೀಲೆಯು ಕೆಳಗಿರುವವರನ್ನು ಮೇಲಕ್ಕೆತ್ತುತ್ತಾನೆ, ಮೇಲಿರುವವರನ್ನು ಕೆಳಕ್ಕೆತ್ತಾನೆ. ಜಾಯಿಂಟ್ ವೀಲ್ ನಾವು ಜಾತ್ರೆಯಲ್ಲಿ ನೋಡ್ತೀವಲ್ಲ, ಹಾಗೆ ಒಬ್ಬವನು ಮೇಲಿದ್ದವನು ಕೆಳಗೆ ಬರಲೇಬೇಕು. ಏರಿದವನು ಇಳಿದಾನು, ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಇದೆ. ಅದೇ ರೀತಿ ನಾವು ತಾಳುವಗಿಂತ ಅನ್ಯ ತಪವಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ತಾಳುವಿಕೆಗಿಂತ ಅನ್ಯ ತಪವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ದಾಸರು ನಮ್ಮನ್ನು ಮೇಲೆ ಮೇಲೆ ಎಚ್ಚರಿಸಿದ್ದಾರೆ. ಎಲ್ಲ ಕವಿವಾಣಿ ದಾಸವಾಣಿ ನಮ್ಮ ಎಚ್ಚರಿಸಲಿಕ್ಕೆ ಮಾತ್ರ ಇರುವುದು. ಹೀಗೆ ದೈವೇಚ್ಛೆ ಎಂದು ಬಗೆದು ದುಡುಕದೇ ಸಹಿಸಿಕೋವಂಥ ಡಿ ಬಿ ಜಿ ಅವರು ಒಂದು ಕಡೆ ಹೇಳ್ತಾರೆ, ಅದು ಒಳಿತು ಇದು ಕೆಟ್ಟದೆಂಬ ಹಠ ನಿನಗೇಕೆ, ಹೊದಿಸಿಹುದು ದೈವವೆಲ್ಲಕ ಒಂದು ತೆರೆಯ, ಸ್ವದೆಯ ಸೌರಭ ನಂಜ ಬಟ್ಟಲಿನಂತೆ ತೋರಿತು ವಿಧಿಯ ಬಗೆಯಂತಿಹುದು ಅಂತ ಹೇಳುತ್ತಾರೆ. ಪುರಂದರದಾಸರ ಜೀವನವನ್ನೇ ನಾವು ತೆಗೆದುಕೊಂಡರೆ, ಪುರಂದರದಾಸರು ತುಂಬ ಜಿಪುಣಾಗ್ರೇಸರನಾದ ಶ್ರೀಮಂತನಾದ ಅವನು ದಾಸನಾಗಬೇಕಾದರೆ ಒಂದು ಪತ್ನಿಯ ಒಂದು ಸಲಹೆ ಒಂದು ಇದಾಯಿತು. ದೈವ ಯಾವ ರೀತಿಯಿಂದ ಯಾವಾಗ ಹೇಗೆ ಮಾಡುತ್ತೆ ಅಂತ ಹೇಳೋದೇ ಕಷ್ಟ. ಪತ್ನಿಯು ತನ್ನ ಮೂಗುತಿಯನ್ನು ಸಿಗದೇ ಇದ್ದಾಗ ಬಟ್ಟಲಿನಲ್ಲಿ ವಿಷವನ್ನು ಹಾಕಿಕೊಂಡು ತಗೊಳ್ಳುವಾಗ ಅಲ್ಲಿ ಭಗವಂತನು ದಯೆಯಿಂದ ಅಲ್ಲಿ ಮತ್ತೆ ಆ ಮೂಗುತಿ ಕಾಣೋ ಹಾಗೆ ಮಾಡಿ ಅದೇ ಒಂದು ಜೀವನನ ತಿರುವಿಗೆ, ಪುರಂದರದಾಸರ ಜೀವನ ತಿರುವಿಗೆ ಕಾರಣವಾಗುತ್ತದೆ. ಹಾಗೆ ಮೀರಾಬಾಯಿ ಕೂಡ ವಿಷದ ಬಟ್ಟಲನ್ನು ಕೊಟ್ಟಾಗ ಅದು ಭಗವಂತನ ಕೃಷ್ಣನ ಒಂದು ಇದು ಅಂತ ಪ್ರಸಾದವೆಂದು ತೆಗೆದುಕೊಂಡು ತನ್ನ ಜೀವನವನ್ನೇ ಮಾರ್ಪಾಟಾಯಿತು. ಸೊ ಒಬ್ಬರ ಜೀವನದಲ್ಲಿ ಹೇಗೆ ಮಾರ್ಪಾಟಾಗುತ್ತೆ ಅಂತ ಹೇಳೋದೇ ಕಷ್ಟ. ಅದಕ್ಕೆ ವಿಧಿಯ ಆಟ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ ಸರಿಯಾಗಿ 9:15 ಸೆಕೆಂಡುಗಳು. ಇನ್ನೀಗ ಕೆಲವು ಪ್ರಕಟಣೆಗಳು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ನಾನ್ನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕಿರ್ಮೇಟ್
2: ಚಳಿ
3: ಇದು ಆಕಾಶವಾಣಿ ಬೆಂಗಳೂರು ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಆದಿಪರ್ವ ಚಿತ್ರಕ್ಕಾಗಿ ಶ್ರೀನಿವಾಸ್ ಶರ್ಮಾ ಮತ್ತು ಅಪರ್ಣಾ ಹಾಡಿರುವ ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ರಾಮ್ ಸುಧೀ.

ಯುವ ಚಿತ್ರಕ್ಕಾಗಿ ಸಂಜಿತ್ ಹೆಗ್ಡೆ ಹಾಡಿರುವ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಅರ್ಜುನ್ ಲೋಕನಾಥ್, ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

ಶಿವಮ್ಮ ಚಿತ್ರಕ್ಕಾಗಿ ಸಂಗೀತಕಟ್ಟಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಜಯಲಕ್ಷ್ಮಿ ಪಾಟೀಲ್ ಮತ್ತು ಜೈಶಂಕರ್ ಆರ್ಯಾರ್ ಅವರ ಸಾಹಿತ್ಯ. ಸ್ವರಕಲ್ಪನೆ ನಚಿಕೇತ ಶರ್ಮಾ.

ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

ಇಂದಿನ ಗಾನಗಂಗೆಯಲ್ಲಿ ಈ ದಿನದ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ತಾ ಮಾತಾಡ್ತಾ ಅದರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ತಾ ಸಾಗೋಣ. ಜೊತೆಗೆ ಇಂಪಾದ ಹಾಡುಗಳನ್ನು ಕೇಳ್ತಾ

ಇಂದು May 5 ವರ್ಲ್ಡ್ ಹ್ಯಾಂಡ್ ಹೈಜಿನ್ ಡೇ, ವಿಶ್ವ ಕೈ ಸ್ವಚ್ಛತೆ ದಿನ. ಪ್ರತಿ ವರ್ಷ May 5 ವಿಶ್ವದಾದ್ಯಂತ ವಿಶ್ವ ಕೈ ಸ್ವಚ್ಛತಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಾರಂಭ ಮಾಡಿತ್ತು. ಇದರ ಉದ್ದೇಶ ಕೈಗಳನ್ನು ಸರಿಯಾಗಿ ತೊಳೆಯುವುದರ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಆ ಮೂಲಕ ಸೋಂಕುಗಳ ಹರಡುವಿಕೆಯನ್ನು ತಡೆಗಟ್ಟುವುದೇ ಈ ದಿನದ ಉದ್ದೇಶವಾಗಿದೆ.

ಗಾಳಿಪಟ ಚಿತ್ರಕ್ಕಾಗಿ ಚಿತ್ರ ಹಾಡಿರುವ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಇಂದು ವಿಶ್ವ ಕೈ ಸ್ವಚ್ಛತಾ ದಿನ, ವರ್ಲ್ಡ್ ಹ್ಯಾಂಡ್ ಹೈಜಿನ್ ಡೇ. ನೋಡಿ, ನಮ್ಮ ಆರೋಗ್ಯದ ಹೆಬ್ಬಾಗಿಲು ಅಂದರೆ ಅದು ಬಾಯಿ ಅಂತ ಹೇಳ್ತಾರೆ. ಆ ಹೆಬ್ಬಾಗಿಲು ತಲುಪಕ್ಕೆ ಇರೋ ದಾರಿ ಅಂದರೆ ಅದು ಕೈಗಳು. ಕೈಗಳನ್ನ ಸ್ವಚ್ಛವಾಗಿಟ್ಕೊಂಡ್ರೆ ನಾವು ಆರೋಗ್ಯದಿಂದ ಇರೋಕ್ಕೆ ಸಾಧ್ಯವಾಗಿರುತ್ತೆ. ಕೈಗೆ ಸ್ವಚ್ಛತೆಯ ಮಹತ್ವವನ್ನು ನಾವು ಪ್ರತಿದಿನ ನಾವು ಸ್ವಚ್ಛತೆಯನ್ನು ಕಾಪಾಡೋ ಮೂಲಕ, ಕೈಗಳನ್ನ ತೊಳೆಯುವ ಮೂಲಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದಾಗಿದೆ. ಕೈಗಳ ಮೂಲಕ ಅನೇಕ ರೋಗಗಳು ಹರಡ್ತವೆ. ಕೈಗಳನ್ನ ಸರಿಯಾಗಿ ತೊಳೆಯೋದು ಬಹಳ ಮುಖ್ಯವಾಗಿರುತ್ತದೆ. ಕೈಯನ್ನು ಸರಿಯಾಗಿ ತೊಳೆಯೋದ್ರಿಂದ ಜ್ವರ, ಜಲದೋಷ, ಅತಿಸಾರ ಮೊದಲಾದ ರೋಗಗಳನ್ನು ನಾವು ತಡೆಗಟ್ಟಬಹುದು. ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಕೈಗಳನ್ನು ನಮ್ಮ ಪ್ರತಿದಿನ ಊಟ ತಿಂಡಿ ಮಾಡುವ ಮುಂಚೆ ಕೈಗಳನ್ನ ಸ್ವಚ್ಛವಾಗಿ ತೊಳೆಯುವುದನ್ನು ನಾವು ಕಲಿಬೇಕಾಗುತ್ತೆ, ಕಲಿಸಬೇಕಾಗುತ್ತೆ. ಯಾರಿಗೆ ಅದರ ಬಗ್ಗೆ ಅರಿವಿರಲ್ಲ ಅವರಿಗೆ ತಿಳಿ ಹೇಳಬೇಕಾಗಿದ್ದು ಎಲ್ಲರ ಕರ್ತವ್ಯವಾಗಿರುತ್ತೆ.

0: ಕೆ ಕಲ್ಯಾಣ್ ಗೀತೆಯನ್ನು ಬರೆದು ದೇವರಾಗ ಸಂಯೋಜನೆ ಮಾಡಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ ಇದುವರೆಗೆ ಕೇಳಿದಿರಿ. ಗಾಯಕರು ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಸೋನು ನಿಗಮ್ ಹಾಡಿರುವ ಮುಂಗಾರು ಮಳೆ

ಇಂದು ವರ್ಲ್ಡ್ ಹ್ಯಾಂಡ್ ಹೈಜಿನ್ ಡೇ. ಸಾಮಾನ್ಯವಾಗಿ ನೀರನ್ನು ನಾವು ಕೊಡುವಾಗ ಯಾರಾದರೂ ಅದರೊಳಗಡೆ ಬೆರಳಿಟ್ಟಿರ್ತಾರೆ, ಸಾಮಾನ್ಯಕ್ಕೆ ಗಮನಿಸಿರ್ಬೋದು ನೀವು. ಅದು ನಿಮ್ಮ ಮನೆಗಳೇ ಇರಬಹುದು ಅಥವಾ ಹೋಟೆಲ್ನೇ

ಇರ್ಬೋದು ಅಥವಾ ಆಚೆ ಕಡೆ ಇರ್ಬೋದು, ಅವರಿಗೆ ಅರಿವಿಗೆ ಬರದಂತೆ ಲೋಟದೊಳಗಡೆ ಬೆರಳಿಟ್ಕೊಂಡು ಬಂದು ನೀರು ಕೊಡ್ತಾರೆ. ಅಂಥದ್ದು ನೀವು ಗಮನಿಸಿದ್ದೆ ಆದರೆ ಅದು ಮಕ್ಕಳಿರ್ಬೋದು ದೊಡ್ಡಿರ್ಬೋದು, ತಕ್ಷಣ ಅವರಿಗೆ ಹೇಳಿ ಆ ರೀತಿ ಮಾಡೋದು ತಪ್ಪು ಅಂತ ಹೇಳಿ ಹೇಳಿ ಅದ್ರ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಅರಿವನ್ನು ನಾವು ಮಾಡಿಕೊಡಬೇಕಾಗುತ್ತೆ. ಆ ಮೂಲಕ ಸೋಂಕು ತಡೆಗಟ್ಟೋದನ್ನು ಕೂಡ ನಾವು ನಿಲ್ಲಿಸಬಹುದು. ಕೈಗಳ ಸ್ವಚ್ಛತೆಗೆ ಗಮನ ಕೊಡುವಾಗ, ತಿನ್ನುವಾಗ, ಊಟ ಮಾಡುವಾಗ ಅಥವಾ ನೀರನ್ನು ಕುಡಿಯುವಾಗ, ಯಾವುದೇ ಇರಲಿ ಮೊದಲಿಗೆ ಕೈಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದರೆ ಮಾತ್ರ ನಮ್ಮ ಆರೋಗ್ಯದಿಂದ ನಾವು ಇರೋಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ.

0: ಕೆ ಕಲ್ಯಾಣ್ ಗೀತೆಯನ್ನು ಬರೆದು ಇಳಯರಾಜ ರಾಗ ಸಂಯೋಜನೆ ಮಾಡಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಹಾಡಿದ್ದ ಕಲಾವಿದೆ ಚಿತ್ರ.
1: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
2: ಹುಳುಕಡ್ಡಿ, ಹೊಟ್ಟೆಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
1: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
2: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
1: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
2: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
0: ಕೇಳಿದ್ರಲ್ಲ ಸ್ನೇಹಿತರೆ, ಸ್ವಚ್ಛವಾಗಿಟ್ಟುಕೊಂಡ್ರೆ ನಾವು ಆರೋಗ್ಯದಿಂದ ಇರೋಕ್ಕೆ ಸಾಧ್ಯ. ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ. ಆದ್ದರಿಂದ ಕೈಗಳನ್ನ ಆಗಾಗ ನೀರಿನಿಂದ ತೊಳೆದುಕೊಳ್ಬೇಕು. ಅದರ ಜೊತೆಗೆ ಸಾಬೂನ ಬಳಸಿ ತೊಳೆದುಕೊಂಡ್ರೆ ಅದು ಇನ್ನೂ ಉತ್ತಮ. ಕೇವಲ 20 ಸೆಕೆಂಡ್ ಚೆನ್ನಾಗಿ ತೊಳೆದ್ರೆ ಸಾಕು, ನಮ್ಮ ಕೈಗಳು ಸ್ವಚ್ಛವಾಗಿರುತ್ತೆ. ಬೆರಳುಗಳ ನಡುವೆ, ಕೆಳಗಡೆ, ಎಲ್ಲ ಕಡೆಯೂ ತೊಳಿಬೇಕು. ಸಾಮಾನ್ಯವಾಗಿ ಎಲ್ಲರೂ ಮೇಲ್ಮೇಲೆ ತೊಳಿತಾರೆ, ಆ ರೀತಿ ಮಾಡೋದು ತಪ್ಪು. ಬೆರಳುಗಳ ಸಂಧಿಗಳಲ್ಲಿ ಸಹ ನಾವು ಚೆನ್ನಾಗಿ ಸೋಪ್ ಹಾಕಿ ತೊಳಿಬೇಕು. ಜೊತೆಗೆ ಸ್ವಚ್ಛವಾದ ನೀರಿನಿಂದ ತೊಳೆಯೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ತೊಳೆದ ನಂತರ ಗಾಳಿಯಿಂದನೋ ಅಥವಾ ಒಂದು ಸ್ವಚ್ಛವಾಗಿರುವಂಥ ಟವಲ್ನಿಂದ ಕೈಗಳನ್ನ ಒಣಗಿಸ್ಕೊಂಡ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ.

ವರ್ಲ್ಡ್ ಹ್ಯಾಂಡ್ ಹೈಜಿನ್ ಡೇ ಈ ದಿನದ ಮುಖ್ಯ ಸಂದೇಶ ಅಂದರೆ ಕ್ಲೀನ್ ಹ್ಯಾಂಡ್ ಸೇವ್ ಲೈವ್ಸ್ ಎಂಬುದಾಗಿದೆ. ಸರಳವಾಗಿ ಕೈ ತೊಳೆಯುವ ಅಂಥ ಅಭ್ಯಾಸವನ್ನು ನಾವು ಮಾಡಿಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ರೋಗಗಳನ್ನು ತಡೆಗಟ್ಟಬಹುದು. ಇನ್ನೇನು ತಡ, ನೀವು ಸಹ ಇಂದಿನಿಂದಲೇ ನಿಮ್ಮ ಮಕ್ಕಳಿಗೆ ಅಥವಾ ಯಾರಿಗೆ ಕೈ ಸ್ವಚ್ಛತೆಯ ಬಗ್ಗೆ ಅರಿವು ಇರಲ್ವೋ ಅವರಿಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡ್ತಿರಲ್ವಾ, ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಎಲ್ಲರೂ ಸಹ ಆರೋಗ್ಯದಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಸಮೃದ್ಧವಾದ ದೇಶ ಕಟ್ಟೋಕ್ಕೆ, ಆರೋಗ್ಯವಂತ ಸಮಾಜ ಕಟ್ಟೋಕ್ಕೆ ಸಾಧ್ಯ ಆಗುತ್ತೆ. ಯಜಮಾನ ಚಿತ್ರಕ್ಕಾಗಿ ರಾಜೇಶ್ ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರಿಂದ ಸಂಗೀತ ನಿರ್ದೇಶನ.

ಇಂದು ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇ ಜೊತೆಗೆ ವರ್ಲ್ಡ್ ಅಸ್ತಮಾ ಡೇ ದಿನವನ್ನು ಕೂಡ ಆಚರಿಸಲಾಗುತ್ತೆ. ವಿಶ್ವ ಅಸ್ತಮಾ ದಿನವನ್ನು ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮಂಗಳವಾರವೊಂದು ಆಚರಿಸಲಾಗುತ್ತೆ. ಈ ದಿನವನ್ನು ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆಗೂಡಿ ಜಾಗೃತಿಯನ್ನು ಅಸ್ತಮಾ ಬಗ್ಗೆ ಅರಿವನ್ನು ಉಂಟು ಮಾಡೋಕ್ಕೋಸ್ಕರ ಶುರು ಮಾಡಿದಂಥ ದಿನ ಅಂದರೆ ಅದು ಮೇ ತಿಂಗಳ ಮೊದಲ ಮಂಗಳವಾರ ವರ್ಲ್ಡ್ ಅಸ್ತಮಾ ಡೇ.

ಅಸ್ತಮಕ್ಕೆ ಬಹಳಷ್ಟು ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ಧೂಳು, ಮಾಲಿನ್ಯ, ಧೂಮಪಾನ, ಅಲರ್ಜಿ, ಜೊತೆಗೆ ಸಾಕು ಪ್ರಾಣಿಗಳ ಕೂದಲು, ತಣ್ಣನೆಯ ಗಾಳಿ, ಸ್ಟ್ರೆಸ್, ಒತ್ತಡ ಇವೆಲ್ಲವೂ ಸಹ ಅಸ್ತಮ ಬರಲು ಕಾರಣವಾಗುತ್ತೆ. ಇವುಗಳನ್ನು ತಡೆಗಟ್ಟುವ ಮೂಲಕ ನಾವು ಆರೋಗ್ಯಯುತವಾದ ಜೀವನ ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ವೈದ್ಯರು ಸೂಚಿಸಿದಂಥ ಔಷಧಿಗಳನ್ನು ಕಾಲಕಾಲಕ್ಕೆ ತೆಗೆದುಕೊಳ್ಬೇಕು, ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಬೇಕು, ಧೂಳು ಮತ್ತು ಅಲರ್ಜಿಗಳಿಂದ ತಪ್ಪಿಸಿಕೊಳ್ಬೇಕು, ಜೊತೆಗೆ ನಿಯಮಿತವಾದ ವ್ಯಾಯಾಮ, ಡಾಕ್ಟರ್ ಸಲಹೆ ಮೇಲೆಗೆ ವ್ಯಾಯಾಮ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಮನೆ ಮತ್ತು ಮನೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಅಸ್ತಮದಿಂದ ಮುಕ್ತಿಯನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ.

ಪುಷ್ಪ ಚಿತ್ರಕ್ಕಾಗಿ ಅನನ್ಯ ಭಟ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ದೇವಿಶ್ರೀ ಪ್ರಸಾದ್.

ಗಾನಗಂಗೆ ಚಿತ್ರಕಥೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ಬೇಟಾ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಆನಂದ್ ಮಿಲಿಂದ್.

ರಾಜ ಹಿಂದೂಸ್ತಾನಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್, ಅಲ್ಕಾ ಯಜ್ಞಿಕ್ ಮತ್ತು ಸಪ್ನಾ ಹಾಡಿರುವ ಗೀತೆಯನ್ನ ಕೇಳುತ್ತಿರುವಿರಿ. ಸಮೀರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ನದೀಮ್ ಶ್ರವಣ್.

ದೇವದಾಸ್ ಚಿತ್ರಕ್ಕಾಗಿ ಕವಿತಾ ಕೃಷ್ಣಮೂರ್ತಿ ಶೈಯ ಘೋಷಾಲ್ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ನಜರತ್ ಭದ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದರು ಇಸ್ಮಾಯಿಲ್ ದರ್ಬಾರ್. ಇನ್ನು ಮುಂದೆ ಕೇಳಿ ದಿಲ್ಸೆ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಹಾಡಿರುವ ಗೀತೆ.

0: ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
3: ಚಂದದ ಗುಡಿ ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
0: ಆಕಾಶವಾಣಿ ಬೆಂಗಳೂರು.

ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಬಂಗಾರದ ಮನುಷ್ಯ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್, ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲಾ ಹಾಗೂ ಮೋತಿ ಆಡಿರುವ ಗೀತೆ. ಹೊಡಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

0: ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು,
1: ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು. ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ದಿನ ಕಠಿಣ ಕಠಿಣ ಕಠಿಣ ಕಠಿಣ ತಪ್ಪು
0: ಹಾನಿ ಹಾನಿಗೂ.

ಎಸ್ ಜಾನಕಿ ಹಾಡಿರುವ ಹೇಮಾವತಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಲ್ ವೈದ್ಯನಾಥನ್.

ಉಪಾಸನೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್. ಇನ್ನು ಮುಂದೆ ಕೇಳಿ, ಮೇಯರ್ ಮುತ್ತಣ್ಣ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಪಿ ಶ್ರೀನಿವಾಸ್ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

0: ಇದುವರೆಗೆ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುತ್ತಿದ್ದೀರಿ.
1: ಮುಂದೆ ಸಾಗುನಿ ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
2: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
1: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
2: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಕುರಿತ ಭಯವನ್ನು ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ಲ್ಯಾಟ್ರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಎರಡನೇ ವರ್ಷ ಅಥವಾ ಮೂರನೇ ಸೆಮಿಸ್ಟರ್ಗೆ ಪ್ರವೇಶಾತಿ ನೀಡುವ ಡಿಸಿಇಟಿ ಅರ್ಜಿ ಸಲ್ಲಿಸಿದ ಡಿಪ್ಲೊಮಾ ವಿದ್ಯಾರ್ಥಿಗಳ ಮೀಸಲಾತಿ ಸೇರಿದಂತೆ ಇತರೆ ತಿದ್ದುಪಡಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ತಿಂಗಳ 20ನೇ ತಾರೀಖಿನವರೆಗೆ ಅವಕಾಶ ಕಲ್ಪಿಸಿದೆ. ಇಂದಿನಿಂದಲೇ ಪ್ರವೇಶಾಕಾಂಕ್ಷಿಗಳು ವೆಬ್ ಪೋರ್ಟಲ್ ಮೂಲಕ ಲಾಗಿನ್ ಆಗಿ ತಮ್ಮ ಅರ್ಜಿಯಲ್ಲಿ ಸೂಕ್ತ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 2026-27 ಸಾಲಿನ ಶೇಕಡ 5 ರಿಯಾಯಿತಿ ಆಸ್ತಿ ತೆರಿಗೆ ಪಾವತಿ ಈ ತಿಂಗಳ 31ರವರೆಗೆ ವಿಸ್ತರಿಸಿದ್ದಾಗಿ ನಗರಸಭೆ ಪೌರಾಯುಕ್ತರು ಪ್ರಕಟಿಸಿದ್ದಾರೆ. ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಬಲಪಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಜನಸಮುದಾಯಗಳ ಸಹಭಾಗಿತ್ವ ಮುಖ್ಯ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಮತ್ತು ಜನರ ಪಾಲ್ಗೊಳ್ಳುವಿಕೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ದೇಸೂರು ಸೇರಿದಂತೆ ಪಶ್ಚಿಮಘಟ್ಟ ಪ್ರದೇಶದ ಉತ್ತರ ಕನ್ನಡ ಜಿಲ್ಲೆಯ ಯಾವ ಭಾಗದಲ್ಲಿಯೂ ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ಆರಂಭಿಸಲು ಅಲ್ಲಿನ ಧಾರಣಾಶಕ್ತಿ ದುರ್ಬಲವಾಗಿದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಟಿವಿ ರಾಮಚಂದ್ರ ಹಾಗೂ ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಸೇರಿದಂತೆ ಹಲವು ಪರಿಸರಾಸಕ್ತರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪತ್ರ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಾಗರದ ಕವಲಕೋಡು ವೆಂಕಟೇಶ್.
1: ಶರಾವತಿ ಕಣಿವೆ ಬೃಹತ್ ಜಲವಿದ್ಯುತ್ ಯೋಜನೆಗಳಿಂದ ಜರ್ಜರಿತವಾಗಿದೆ. ಯೋಜನೆಗಳಿಂದ ಭೂಮಿ ಕಳೆದುಕೊಂಡವರಿಗೆ ಈವರೆಗೂ ಭೂಮಿ ಸಿಕ್ಕಿಲ್ಲ. ಲಕ್ಷ ಎಕರೆ ಅರಣ್ಯಗಳು ಜಲಾಶಯದಲ್ಲಿ ಮುಳುಗಿವೆ. ಭೂ ಕುಸಿತ ಅಧ್ಯಯನ ವರದಿಗಳು ಸಹ್ಯಾದ್ರಿಗೆ ಬೃಹತ್ ಯೋಜನೆಗಳು ಸಾಧು ಅಲ್ಲ ಎಂದು ಎಚ್ಚರಿಕೆ ನೀಡಿದೆ. ಶರಾವತಿ ಅಭಯಾರಣ್ಯವಿದೆ. ಬೇಸೂರು ಸುತ್ತಲಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೆಗ್ಗೋಡು, ವರದಾಮೂಲ, ಸಿಗುಂದೂರು, ವರದಹಳ್ಳಿ, ಸಾಗರ ಮಾರಿಕಾಂಬ, ಇರುವಕ್ಕಿ ಕೃಷಿ ವಿಶ್ವವಿದ್ಯಾನಿಲಯ, ಲಿಂಗನಮಕ್ಕಿ ಆಣೆಕಟ್ಟು, ಅಮ್ಮನಘಟ್ಟ, 5 ನದಿ ಮೂಲಗಳು, ಕೊಡಚಾದ್ರಿ, ಕೆಳದಿ, ಇಕ್ಕೇರಿಗಳಿಗಿಂತ ಐತಿಹಾಸಿಕ ಜೈನ ಪರಂಪರೆಯ ದೇವಾಲಯಗಳು ಜೀವ ವೈವಿಧ್ಯ ತಾಣಗಳಿಗೆ ಎಂದು ಗುರುತು ಮಾಡಲ್ಪಟ್ಟಿವೆ. ಮಿಸ್ಟಿಕಾ ಶ್ಯಾಂಪ್ ದೇವರ ಕಾಡುಗಳು, ವಿನಾಶದ ಅಂಚಿನಲ್ಲಿರುವ ವೃಕ್ಷ ಜಲಚರ ವೈವಿಧ್ಯಗಳಿವೆ.
0: ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ 14 ಗ್ರಾಮಗಳು, ಕಮಲ್ನಗರದ 11, ಬಸವಕಲ್ಯಾಣದ 10 ಹಾಗೂ ಭಾಲ್ಕಿಯ 8 ಗ್ರಾಮಗಳು ಸೇರಿ ಒಟ್ಟು 43 ಗ್ರಾಮಗಳಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಈ ತಿಂಗಳಾಂತ್ಯಕ್ಕೆ ಸಮಸ್ಯೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಔರಾದ್ನ ತಾಂಡಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳಿಗೆ ಕೊಳವೆ ಬಾವಿ ಪುನಶ್ಚೇತನ, ಫ್ಲಷಿಂಗ್ ಹಾಗೂ ಡೀಪನಿಂಗ್ ಕಾರ್ಯ ಕೈಗೊಳ್ಳಲು ಸೂಚಿಸಿದ್ದಾಗಿ ತಿಳಿಸಿದರು. ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಕಿತ್ತೂರು ಹಾಗೂ ಕಿತ್ತೂರು ರಾಜಮನೆತನದ ಬಗ್ಗೆ ಮಹತ್ವದ ಸಂಶೋಧನೆಗಳು ನಡೆಯಬೇಕಿದೆ ಎಂದು ಗೋವಾ ರಾಜ್ಯದ ಪಣಜಿ ಇಂಡೋ ಪೋರ್ಚುಗೀಸ್ ಸಾಹಿತ್ಯ ಪ್ರತಿಷ್ಠಾನದ ನಿರ್ದೇಶಕ ಡಾ ಅರವಿಂದ್ ಯಾಳಗಿ ಹೇಳಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಂಗಣದಲ್ಲಿ ಕಿತ್ತೂರು ಸಂಸ್ಥಾನದ ವಂಶಜರು ಆಯೋಜಿಸಿದ 1824 ನಂತರ ಕಿತ್ತೂರು ಸಂಸ್ಥಾನದ ಹೊಸ ಸಂಶೋಧನೆಗಳು ಹಾಗೂ ವಂಶಜರು ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಖ್ಯಾತ ಲೇಖಕ ಜಿಎಸ್ ಜಯದೇವ ಸಾರಥ್ಯದ ಚಾಮರಾಜನಗರದ ದೀನಬಂಧು ಸಂಸ್ಥೆ ಶಾಲೆ ಹಾಗೂ ವಿಜ್ಞಾನವನಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ನಾಳೆ ಭೇಟಿ ನೀಡಲಿದ್ದಾರೆ. ಬಳಿಕ ವಿಶೇಷ ಸಭೆ ನಡೆಯಲಿದ್ದು ಕನ್ನಡ ಮಾಧ್ಯಮ ಶಾಲೆಗಳ ಕುರಿತು ಅವರು ವರದಿ ಬಿಡುಗಡೆ ಮಾಡಲಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನ ವಿವಿಧೆಡೆ ಮುಂದಿನ 5 ದಿನಗಳವರೆಗೆ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆ ಮತ್ತು ನಾಡಿದ್ದು ಚಾಮರಾಜನಗರ, ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಯಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಜಾನಪದ ಜನ್ನೆಯರ ತಂಡದ ಸದಸ್ಯರು.
4: ನಮ್ಮ ಜಾನಪದ ಜನ್ನೆಯರು ಸಂಸ್ಥೆಯ ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಜನಪದ ಗೀತೆಗಳು ದಂಡಿನ ಮಾರಮ್ಮನ ಪದ, ಶಾಸ್ತ್ರದ ಭತ್ತ ಕುಟ್ಟುವ ಪದ, ಬೀಗರನ್ನು ಜರಿಯೋ ಪದ, ಬಸುರಿ ಬಯಕೆ ಪದ, ರಾಗಿ ಬೀಸೋ ಪದ, ನಮ್ಮ ಸಂಸ್ಥೆಯ ಧ್ಯೇಯ ಗೀತೆಯನ್ನ ನಿಮ್ಮ ಮುಂದೆ ಈಗ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ.

ಗೀತೆಯ ಆಶಯವೇನೆಂದರೆ ಜನಪದ ಸಾಹಿತ್ಯ ಜನಸಾಮಾನ್ಯರ ಅನುಭವ, ಸಂಸ್ಕೃತಿ ಮತ್ತು ಬದುಕಿನ ಪ್ರತಿಬಿಂಬ. ಕೇವಲ ಮನರಂಜನೆ ಮಾತ್ರವಲ್ಲ, ಮನುಷ್ಯ ಬದುಕಿನ ನಂಬಿಕೆ, ಆಚಾರ ವಿಚಾರಗಳ ದರ್ಶನವೂ ಆಗಿರುತ್ತದೆಂಬುದು ದಂಡಿನ ಮಾರಮ್ಮನನ್ನು ಕುರಿತ ಈ ಹಾಡಿನಲ್ಲಿ ವ್ಯಕ್ತವಾಗಿದೆ. ಜನಪದರು ದೈವವನ್ನು ತಮ್ಮಂತೆಯೇ ಮನುಷ್ಯರಾಗಿಯೇ ನೋಡುವ ಪರಿ, ಅಂಥ ದೇವರನ್ನು ಆರಾಧಿಸುವ ಬಗೆ, ಆ ಬಗೆಗಿನ ಅವರ ಭಾವನೆಗಳು ಹೇಗಿರುತ್ತದೆಂಬುದನ್ನು ತಮ್ಮ ಪದಗಳ ಮೂಲಕ ಹೇಳುವಾಗ, ನಿನ್ನ ಸೇವೆಯಿಂದ ದೇಹ ಹೇಗೆ ಬಳಲಿದೆ ಎಂದು ಹೇಳುತ್ತಲೇ ಪ್ರೀತಿ ಮತ್ತು ಭಕ್ತಿಯ ತೀವ್ರತೆಯನ್ನು ನಿರ್ಭಯದಿಂದ ವ್ಯಕ್ತಪಡಿಸುತ್ತಾ ಆರಾಧಿಸುವ ವಿಧಾನವನ್ನು ಈ ಪದಗಳ ಮೂಲಕ ಸೊಗಸಾಗಿ ಅಭಿವ್ಯಕ್ತಿಸಿದ್ದಾರೆ.

ಈ ಗೀತೆಯ ಆಶಯ ಜಾನಪದ ಜನಜೀವನದ ಒಡನಾಟ, ನಂಬಿಕೆ, ಆಚರಣೆ, ಸಂಸ್ಕೃತಿ, ಸಹಬಾಳ್ವೆ, ಕುಟುಂಬ ಇವುಗಳೆಲ್ಲದರ ಮೇಳೈಕೆ ಆಗಿರುತ್ತದೆ. ಮದುವೆ ಸಮಯ ಸಂಪ್ರದಾಯದಲ್ಲಿ ಅಂದಿನ ಮದುವೆಗಳು ಹತ್ತಾರು ಆಚರಣೆಗಳೊಟ್ಟಿಗೆ ಪ್ರಾರಂಭಗೊಂಡು ಯಾವ ರೀತಿಯಲ್ಲಿ ಮುಕ್ತಾಯಗೊಳ್ಳುತ್ತಿದ್ದವು ಎಂಬುದೇ ಒಂದು ವಿಶಿಷ್ಟ. ಮದುವೆ ಸಂದರ್ಭದಲ್ಲಿ ಬರುವ ಅನೇಕ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಮದುವೆ ಶಾಸ್ತ್ರ ಪ್ರಾರಂಭ

ಕೊಳ್ಳುವ ಪ್ರಥಮ ಆಚರಣೆಯೇ ಶಾಸ್ತ್ರದ ಭತ್ತ ಕುಟ್ಟುವುದು. ಭತ್ತ ಕುಟ್ಟುವ ಶಾಸ್ತ್ರಕ್ಕೆ ಬೇಕಾದ ಒನಕೆಯ ಪೂಜೆಯಿಂದ ಆರಂಭವಾಗುವ ಶಾಸ್ತ್ರಕ್ಕೆ ಅಲಂಕೃತಗೊಂಡ ಮುತ್ತೈದೆಯರು ಹಿರಿಯರಿಂದ ಕಿರಿಯರವರೆಗೂ ಪಾಲ್ಗೊಂಡು ಮಾಡುವ ಸಂಭ್ರಮದ ಅನಾವರಣ ಈ ಪದಗಳಲ್ಲಿ ಕಂಡುಬರುತ್ತದೆ.

ಈಗ ಹಾಡಿದ ಸೋಬಾನೆ ಪದದ ಆಶಯ, ಜನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ. ಇದು ಮನುಷ್ಯ ಬದುಕಿನ ಎಲ್ಲಾ ಸಂದರ್ಭಗಳ ಮಹತ್ವವನ್ನು ಸಾರುತ್ತದೆ. ಜನಪದರು ಹೆಣ್ಣನ್ನು ಕೇಂದ್ರೀಕರಿಸಿಕೊಂಡು ಬಹುತೇಕ ಹಾಡುಗಳನ್ನು ಹಾಡಿರುವುದೇ ಮಹತ್ವದ ಸಂಗತಿ. ಮದುವೆ ಎಂಬುದು ಮನುಷ್ಯ ಬದುಕಿನ ಮಹತ್ವಪೂರ್ಣ ಘಟ್ಟವಾಗಿದ್ದು ಅದು ಎಲ್ಲರ ಪಾಲಿಗೆ ವಿಶೇಷವೂ ಆಗಿರುತ್ತದೆ. ಹುಟ್ಟಿ ಬೆಳೆದ ಮನೆಯಿಂದ ಮತ್ತೊಂದು ಮನೆ ಬೆಳಗಲು ಹೊರಡುವ ಹೆಣ್ಣು ಮಗಳನ್ನು ಮದುವೆ ಮಾಡುವಾಗ ಸಂಬಂಧಗಳು ಎಷ್ಟು ಗಟ್ಟಿಯಾಗಿರಬೇಕು ಎಂಬುದನ್ನು ಮದುವೆ ಸಂಭ್ರಮದಲ್ಲಿಯೇ ಕಾಣಬೇಕು. ಪರಸ್ಪರ ಬೀಗರು ಬೀಗರನ್ನು ಹಾಸ್ಯದ ಮೂಲಕ ಜರಿಯುವ ಇಂಥ ಪದಗಳು ಒಗ್ಗಟ್ಟು, ಪ್ರೀತಿ, ಬಾಂಧವ್ಯದ ಬೆಸುಗೆಯನ್ನು ಸಾರುತ್ತವೆ. ಇವು ಮದುವೆಗೆ ಬಂದಿರುವವರ ಮನಸ್ಸನ್ನು ತಟ್ಟಿ ಮುಟ್ಟುವ ಮೂಲಕ ಎಲ್ಲರನ್ನೂ ನಗೆಗಡಲಲ್ಲಿ ತೇಲುವಂತೆ ಮಾಡುತ್ತವೆ.

ಈ ಜನಪದ ಗೀತೆಯ ಆಶಯ, ಜನಪದವೆಂಬುದು ಮನುಷ್ಯನ ಬದುಕಿನ ರಸಾನುಭವಗಳ ಗಣಿಯಾಗಿದೆ. ನಮ್ಮೆಲ್ಲ ಬದುಕಿನ ಬಹುಮುಖ್ಯ ಘಟ್ಟಗಳ ಸುಖ ದುಃಖ, ಒಳಿತು ಕೆಡಕು, ಆಸೆ ಆಕಾಂಕ್ಷೆಗಳನ್ನೆಲ್ಲ ತಮ್ಮ ಮತಿಯಿಂದಲೇ ಮನಮುಟ್ಟುವಂತೆ ಹಾಡುತ್ತಾ ಸಂತೋಷ ಪಡುವುದು. ತಮ್ಮ ಬದುಕಿನ ಅನುಭವಗಳನ್ನು ಪದವಾಗಿ ಹಾಡಿಕೊಳ್ಳುವುದರ ಜೊತೆಗೆ ವಿಶೇಷ ಸಂದರ್ಭಗಳ ಮಹತ್ವವೇನೆಂಬುದನ್ನು ಹೇಳಿಕೊಟ್ಟವರು. ಅದರಲ್ಲಿ ಹೆಣ್ಣಿನ ಬದುಕಿನ ಮಹತ್ವದ ಸಮಯವೆಂದರೆ ತಾಯ್ತನ. ಬಸುರಿಯಾದಾಗ ಬಸುರಿಯ ಮನದ ಬಯಕೆಗಳನ್ನು ಕುರಿತ ಪದವೇ ಬಸುರಿ ಬಯಕೆಯ ಹಾಡು. ತಾಯ್ತನ ಹೊತ್ತ ಹೆಣ್ಮಕ್ಕಳು ಮನದ ಬಯಕೆಗಳು ಬಸುರಿಯಾದಾಗ ಹೇಗೆಲ್ಲ ಇರುತ್ತದೆಂಬುದನ್ನು ಈ ಪದ ಕಟ್ಟಿಕೊಡುತ್ತದೆ. ಆ ಹೆಣ್ಣು ಮಗಳ ಬಯಕೆಗಳನ್ನು ಈಡೇರಿಸಲೇಬೇಕು, ಇಲ್ಲವಾದರೆ ಹುಟ್ಟುವ ಮಗುವಿನ ಮೇಲೆ ಅದರ ಪರಿಣಾಮ ಎಂಬ ನಂಬಿಕೆಯು ನಮ್ಮ ಜನಪದರದಾಗಿತ್ತು. ಇದು ಈ ಸಂದರ್ಭದ ಪದಗಳಿಗಿರುವ ಮಹತ್ವವಾಗಿದೆ.

ಮೌಖಿಕ ಪರಂಪರೆಯ ಜನಪದ ಸಂಸ್ಕೃತಿ, ಕಲೆ, ಸಾಹಿತ್ಯ ಆಧುನಿಕತೆಯ ಅಬ್ಬರದಲ್ಲಿ ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಅಗಾಧವಾದ ನಮ್ಮ ಜನಪದ ಪರಂಪರೆಯನ್ನು ಮುಂದಿನ ತಲೆಮಾರುಗಳಿಗೂ ಕಲಿಸಿ ಉಳಿಸಿ ಬೆಳೆಸುವುದರ ಜೊತೆಗೆ ಕಾಪಾಡಿಕೊಳ್ಳಬೇಕಾದ ಅಗತ್ಯತೆಯ ಮಹತ್ವದ ಸಂದೇಶವನ್ನು ಸಾರುವುದು ಈ ಗೀತೆಯ ವಿಶೇಷತೆ. ಜೊತೆಗೆ ಜನಪದ ಸಂಸ್ಕೃತಿಯ ಮುಖ್ಯ ವಾಹಕ ಮಹಿಳೆ ಎಂಬುದನ್ನು ಇದು ಸಾರುತ್ತದೆ. ಜಾನಪದದ ಎಲ್ಲ ಪ್ರಕಾರಗಳನ್ನು ಹೊಸ ತಲೆಮಾರಿಗೆ ಕೊಂಡೊಯ್ಯುವಲ್ಲಿ ಮಹಿಳೆಯರ ಪಾತ್ರವೆಷ್ಟಿದೆ ಎಂಬುದರ ಸಂಕೇತವೇ ಈ ಗೀತೆಯ ಆಶಯವಾಗಿದೆ.

一个傻狗啊，你那个拉个呀个，阿基东哥拉萨维达哇。

0: ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ.
1: ನಮ್ಮ ಜನಪದರ ಕಾಯಕ ಆರಂಭವಾಗುವುದೇ ರಾಗಿ ಬೀಸುವ ಮೂಲಕ. ಅವರಿಗೆ ರಾಗಿ ಕಲ್ಲು ಅದು ಬರಿಯ ಕಲ್ಲಲ್ಲ, ಅವಳ ಪಾಲಿಗೆ ಅದು ಅನ್ನ ಕೊಡುವ ದೇವರು. ಎಲ್ಲರೂ ಸವಿನಿದ್ದೆಯನ್ನ ಮಾಡುವಂತಹ ಆ ಮುಂಜಾನೆಯ ಸವಿ ಸಮಯದಲ್ಲಿ ಅವಳು ಕಲ್ಲ ಮುಂದೆ ಕುಳಿತು ತನ್ನ ಬದುಕಿನ ಹಾಡು ಅವಳ ಪಾಡುಗಳೆಲ್ಲವನ್ನ ಕೂಡ ಅದ್ರ ಮುಂದೆ ಹೇಳ್ತಾ ಅದಕ್ಕೆ ನಮಿಸುವಂತಹ ಒಂದು ಶ್ರೇಷ್ಠವಾದ ಧ್ಯಾನಸ್ಥವಾದ ಸ್ಥಿತಿಯಲ್ಲಿ ಈ ಹಾಡಿನ ಒಂದು ಭಾವನೆ ಇದೆ.
2: ಹಾಡಿದಂತಹ ಜಾನಪದ ಕಲಾವಿದರು ಮೂಲ ಗಾಯಕರಾಗಿ ಡಾಕ್ಟರ್ ಕೆಂಪಮ್ಮ, ಸಹ ಗಾಯಕರಾಗಿ ಮಾನಸ ಎಸಿ, ಡಾಕ್ಟರ್ ಛಾಯಾ ಆರ್ಪಿ, ಡಾಕ್ಟರ್ ಮಂಗಳಾ ಎಸಿ, ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ, ಡಾಕ್ಟರ್ ರಮ್ಯಾ, ಡಾಕ್ಟರ್ ತೇಜಸ್ವಿನಿ, ಡಾಕ್ಟರ್ ಅನಸೂಯ, ಡಾಕ್ಟರ್ ಸುಜಾತ ಅಕ್ಕಿ, ಪ್ರೊಫೆಸರ್ ಶ್ರೀಲತಾ ಎಂ, ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ.
3: ಇದುವರೆಗೂ ಜಾನಪದ ಜನ್ನೆಯರ ತಂಡದ ಸದಸ್ಯರಿಂದ ಇತ್ತೀಚಿನ ದಿನಗಳಲ್ಲಿ

0: ಕರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳೆ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ.

0: ಆಕಾಶವಾಣಿ ಈಗ ಕೆಲವು ಜಾಹೀರಾತುಗಳು.
1: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು,
2: ಜೋ ಜೋ ಲಾಲಿ ನಾ ಹಾಡುವೆ.
1: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
3: ಈ ಕನ್ನಡದ ಅಕ್ಷರ ಮಾಲೆ.
1: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
3: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
1: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
2: ಬಾನಿಗೊಂದು ಎಲ್ಲೆ ಎಲ್ಲಿದೆ.
1: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
4: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
1: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ

0: ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಆಕಾಶವಾಣಿ ಸಮಯ ಆಗುತ್ತಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ವಯಸ್ಸಾದಂತೆ ದೇಹದಲ್ಲಿ ಕೆಲವು ಬದಲಾವಣೆಗಳು ಸಹಜ. ಅದು ಮಾನಸಿಕ ಬದಲಾವಣೆ ಆಗಿರಬಹುದು, ದೈಹಿಕ ಬದಲಾವಣೆ ಆಗಿರಬಹುದು. ಅದರಲ್ಲೂ ಈ ಬದಲಾವಣೆ ಅನ್ನುವುದು ಮಹಿಳೆಯರಲ್ಲಿ ಒಂದು ತೆರನಾಗಿದ್ದರೆ ಪುರುಷರಲ್ಲಿ ಬೇರೆ ತರಹದ್ದಾಗಿರುತ್ತದೆ. ಮಹಿಳೆಗೆ 40 ವಯಸ್ಸು ದಾಟಿತೆಂದರೆ ನಿಧಾನವಾಗಿ ಅವಳಲ್ಲಿ ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳು ಶುರುವಾಗುತ್ತವೆ. ಅದು ಋತುಬಂಧದ ಪರಿಣಾಮ ಆಗಿರಬಹುದು, ಮನೆಯ ಜವಾಬ್ದಾರಿಗಳ ಒತ್ತಡದಿಂದ ಆಗಿರಬಹುದು, ಮಾನಸಿಕವಾಗಿ ಅವಳಲ್ಲಿ ಬದಲಾವಣೆ ಆಗುತ್ತದೆ. ಗರ್ಭಾವಸ್ಥೆಯಲ್ಲಿ ಅವಳ ಆಹಾರ ಕ್ರಮ, ಮಾನಸಿಕ ಸ್ಥಿತಿಗತಿ ಒಂದು ತೆರನಾಗಿದ್ದರೆ ಪ್ರಸವದ ನಂತರ ಅವಳ ಆಹಾರ ಕ್ರಮ, ಮಾನಸಿಕ ಸ್ಥಿತಿಗತಿ ಬೇರೆಯದೇ ಆಗಿರುತ್ತದೆ. ಹೀಗೆ ಕಾಲಕಾಲಕ್ಕೆ ಅವಳ ಆಹಾರ ಕ್ರಮ ಬದಲಾದಂತೆ ದೈಹಿಕವಾಗಿ ಸಹ ಅವಳು ಅನೇಕ ಸವಾಲುಗಳನ್ನು ಎದುರಿಸುತ್ತಾಳೆ. ಮನೆ, ಮಕ್ಕಳ ಲಾಲನೆ ಪಾಲನೆ, ಹಿರಿಯರ ಆರೈಕೆ, ಹೀಗೆ ಎಲ್ಲದರ ನಡುವೆ ಅವಳು ತನ್ನ ಆಹಾರ ಸೇವನೆ ಬಗ್ಗೆ ಗಮನ ಹರಿಸುವುದೇ ಇಲ್ಲ. ಇದರಿಂದ ಅವಳಲ್ಲಿ ಪೋಷಕಾಂಶ, ವಿಟಮಿನ್ಗಳ ಕೊರತೆಯಿಂದ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾಳೆ. ಅಂತೆಯೇ ಪುರುಷರು ಸಹ ವಯಸ್ಸಾದಂತೆ ಅನೇಕ ತೊಂದರೆಗಳನ್ನು, ಮಾನಸಿಕ ಬದಲಾವಣೆಗಳನ್ನು ಎದುರಿಸುತ್ತಾರೆ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಇಳಿಯ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ. ಈ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ ಕೇಳುತ್ತೀರಿ. ನಂತರ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ. ಈ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ.
4: ಇಳಿ ವಯಸ್ಸು ಎಂದರೆ ಕಾಯಿಲೆ ಕಸಾಲೆ, ದುರ್ಬಲತೆ, ಪರಾವಲಂಬನೆ ಅಲ್ಲದೆ ದೈಹಿಕ ಕಾಯಿಲೆಗಳು ಮತ್ತು ಜೊತೆಗೆ ಮಾನಸಿಕ ಕಾಯಿಲೆಗಳು ಹೆಚ್ಚುತ್ತವೆ. 60 ವರ್ಷವಾದ ಮೇಲೆ ಮುಪ್ಪು ಬರುತ್ತದೆ. ಸಾಮಾನ್ಯವಾಗಿ ನಾವು ಯಾರಾದರನ್ನು ಭೇಟಿಯಾದಾಗ ಅವರ ಬಾಹ್ಯ ರೂಪದಿಂದ ಅವರು ಇಳಿ ವಯಸ್ಸಿನವರು ಎಂಬುದು ಹೊಳೆಯುತ್ತದೆ. ಇಳಿ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿದಾಗ ಪ್ರತಿಯೊಂದು ಅಂಗದಲ್ಲೂ ಬದಲಾವಣೆಗಳನ್ನು ನಾವು ಕಾಣಬಹುದು. ನಮ್ಮ ಪರಿಸರದೊಂದಿಗೆ ಸಂಪರ್ಕ ಪಡೆಯುವ ಅಂಗಾಂಗಗಳೆಂದರೆ ನಮ್ಮ ಪಂಚೇಂದ್ರಿಯಗಳು, ಅಂದರೆ ಕಣ್ಣು, ಕಿವಿ, ಚರ್ಮ, ಮೂಗು, ರುಚಿ ನೋಡುವ ನಾಲಿಗೆ. ಇವುಗಳಲ್ಲಿ ಆಗುವ ಬದಲಾವಣೆಗಳು ವ್ಯಕ್ತಿಯ ಗಮನಕ್ಕೆ ಮೊದಲು ಬರುತ್ತವೆ. ಕಣ್ಣಿನ ಮಸೂರವು ತನ್ನ ಹಿಂಪುಟಿತವನ್ನು ಕಳೆದುಕೊಂಡು ಪಾರದರ್ಶಕತೆಯು ಕಡಿಮೆಯಾಗುತ್ತದೆ. ಇದರಿಂದ ಕಣ್ಣು ಮಸಕಾಗುವುದು. ಶ್ರವಣ ಶಕ್ತಿ ಕುಂದುವಿಕೆಯಿಂದ ಬೇರೆಯವರು ಮಾತನಾಡಿದ್ದನ್ನು ಗ್ರಹಿಸಲಾರದು. ಶ್ರವಣಾಂಗ ಮತ್ತು ಕಣ್ಣುಗಳ ದುರ್ಬಲತೆಯಿಂದ ವಾಸನಾಂಗದ ದುರ್ಬಲತೆಯೂ ಒಂದು ಸಮಸ್ಯೆಯಾಗಬಹುದು. ಇಳಿ ವಯಸ್ಸಿನಲ್ಲಿ ನಮ್ಮ ಪಂಚೇಂದ್ರಿಯಗಳು ದುರ್ಬಲಗೊಂಡು ಹೇಗೆ ವ್ಯಕ್ತಿಯ ಕ್ರಿಯಾಶೀಲತೆಯನ್ನು ಕುಂದಿಸಬಹುದು, ಹಾಗೆಯೇ ಇಳಿ ವಯಸ್ಸಿನಲ್ಲಿ ಕಂಡುಬರುವ ಇನ್ನೊಂದು ಪ್ರಮುಖವಾದ ಬದಲಾವಣೆ ಎಂದರೆ ನಮ್ಮ ಶರೀರದ ಅಂತರಂಗದ ವಾತಾವರಣ. ಅಂತರಂಗದ ಸಮತೋಲನಕ್ಕೆ ಹೋಮಿಯೋಸ್ಟಾಸಿಸ್ ಎಂದು ಕರೆಯುತ್ತಾರೆ. ಶರೀರದ ಜೀವಕೋಶಗಳು ನಿಖರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಆಂತರಿಕ ವಾತಾವರಣ ಬಹಳ ಮುಖ್ಯ. ಇಳಿ ವಯಸ್ಸಿನಲ್ಲಿ ಈ ಆಂತರಿಕ ವಾತಾವರಣ ಹೆಚ್ಚು ವ್ಯತ್ಯಯಕ್ಕೆ ಒಳಗಾಗದಿದ್ದರೂ ಆಂತರಿಕ ವಾತಾವರಣವನ್ನು ಸಮತೋಲನದಲ್ಲಿಡುವ ಕ್ರಿಯಾಕೋಶಗಳು ಕಾರ್ಯಪ್ರವೃತ್ತವಾಗಲು ತಡವಾಗಬಹುದು ಅಥವಾ ಅವುಗಳ ಕ್ರಿಯಾಶೀಲತೆ ಕುಗ್ಗಬಹುದು. ನಮ್ಮ ಶರೀರದಲ್ಲಿ ಎಲ್ಲ ಕ್ರಿಯೆಗಳು ನಿರಂತರವಾಗಿ ನಡೆಯಲು ಜೀವಸ್ತರಣ ಅಂದರೆ ಮೆಟಬಾಲಿಸಂ ಬಹಳ ಅವಶ್ಯವಾದದ್ದು. ಇದು ಸರಿಯಾದ ರೀತಿಯಲ್ಲಿ ನಡೆಯಲು ಒಳಸುರಿತದ ಅಂದರೆ ಹಾರ್ಮೋನ್ಸ್ ಬಹಳ ಅವಶ್ಯ. ಈ ಒಳಸುರಿತದ ಅಂಗಾಂಗಗಳು ತಮ್ಮ ಕ್ರಿಯೆಯನ್ನು ನಿರಂತರವಾಗಿ ನಿರ್ವಹಿಸುತ್ತಿವೆಯಾದರೂ ಕೆಲವು ಕಾಯಿಲೆಗಳಿಂದ ಅವು ದುರ್ಬಲಗೊಳ್ಳಬಹುದು ಅಥವಾ ವಯಸ್ಸಾದಂತೆಲ್ಲ ಅವುಗಳ ಉತ್ಪತ್ತಿಯಲ್ಲಿ ವ್ಯತ್ಯಯಗೊಳ್ಳಬಹುದು. ಆದ್ದರಿಂದಲೇ ಇಳಿ ವಯಸ್ಸಿನಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುತ್ತದೆ, ಜೀರ್ಣಿಸುವ ಶಕ್ತಿಯೂ ಕಡಿಮೆಯಾಗುವುದು. ಮಹಿಳೆಯರಲ್ಲಿ ಋತುಚಕ್ರವು ನಿಂತಾಗ ಹಲವಾರು ರೀತಿಯ ಮಾನಸಿಕ ಭಾವನಾತ್ಮಕ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮೂಳೆಗಳ ಒಳಸವೆತ ಅಂದರೆ

ಆಸ್ಟಿಯೋಪೊರೋಸಿಸ್ ಎಂಬ ಕಾಯಿಲೆ ಬರುತ್ತದೆ. ಕೀಲುಗಳ ಒಳಭಾಗದಲ್ಲಿ ನೀರು ತುಂಬಿಕೊಂಡು ಕೀಲುಗಳು ಊದಿಕೊಳ್ಳಬಹುದು. ಮೂಳೆಗಳ ಮೇಲ್ಮೈ ಸವೆದು ಒರಟಾಗಬಹುದು. ಸ್ನಾಯುಗಳು ಮೃದುವಾಗಿ ಹಿಂಪುಟಿತವು ಕಡಿಮೆಯಾಗಿ ಗಾತ್ರದಲ್ಲಿ ಕುಗ್ಗುವಿಕೆ ಕಂಡುಬರುವುದು. ಮೂಳೆಗಳ ಶಕ್ತಿ ಕಡಿಮೆಯಾದಂತೆ ಸ್ನಾಯುಗಳ ಶಕ್ತಿಯೂ ಕಡಿಮೆಯಾಗುತ್ತದೆ. ಹಾಗಾಗಿ ಇಳಿವಯಸ್ಸಿನಲ್ಲಿ ಚಲನವಲನೆಗಳು ನಿಧಾನವಾಗಬಹುದು. ಗಾಯಗಳಾದಲ್ಲಿ ಅವು ಬೇಗನೆ ಮಾಯದಿರಬಹುದು. ರಕ್ತ ಚಲನೆಯಲ್ಲಿ ವ್ಯತ್ಯಯವಾಗಬಹುದು. ಮೂತ್ರಕೋಶದ ಸ್ನಾಯುಗಳು ದುರ್ಬಲವಾಗಿ ಮೂತ್ರವನ್ನು ಶೇಖರಿಸುವ ಶಕ್ತಿ ಕಡಿಮೆಯಾಗುವುದು. ಇದರ ಪರಿಣಾಮವಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕೆನ್ನಿಸುವುದು. ಅಲ್ಲದೆ ಮೂತ್ರಪಿಂಡಗಳ ದೌರ್ಬಲ್ಯತೆಯಿಂದ ಮೂತ್ರದ ಉತ್ಪತ್ತಿಯಲ್ಲಿ ವ್ಯತ್ಯಯವಾಗುವುದು. ರಕ್ತದೊತ್ತಡ, ಹೃದಯ ಕಾಯಿಲೆಗಳು ಸಾಮಾನ್ಯವಾಗಿ ಕಂಡುಬರುವ ರೋಗಗಳು. ಇಳಿ ವಯಸ್ಸಿನಲ್ಲಿ ಹೃದಯದ ಸ್ನಾಯುಗಳು ಸಶಕ್ತವಾಗಿ ಕಾರ್ಯನಿರ್ವಹಿಸುವುದರ ಬದಲಿಗೆ ಹೃದಯವು ತಾನೇ ಹಿಗ್ಗಿ ಕಾರ್ಯ ಮಾಡುವುದರಿಂದ ಹೃದಯದ ಹಿಗ್ಗುವಿಕೆ ಹೆಚ್ಚಾಗುತ್ತದೆ. ಇಳಿ ವಯಸ್ಸಿನಲ್ಲಿ ರಕ್ತನಾಳಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಂಬಲಿ ಪೆಡಸು ಅಥವಾ ಅಥೆರೋಸ್ಕ್ಲೆರೋಸಿಸ್ ಎಂಬ ತೊಂದರೆ ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಅಂಬಲಿ ಪೆಡಸು ಒಳಪದರದಲ್ಲಿ ಶೇಖರಣೆಗೊಂಡು ರಕ್ತಚಲನೆಗೆ ಅಡ್ಡಿಯುಂಟು ಮಾಡುತ್ತದೆ. ಅಂಬಲಿ ಪೆಡಸನೆಯು ಎಲ್ಲ ನಾಡಿಗಳಲ್ಲಿ ಕಂಡುಬಂದರೂ ಹೃದಯ ಮತ್ತು ಮೆದುಳಿನ ರಕ್ತನಾಳಗಳ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತವೆ. ರಕ್ತನಾಳಗಳಲ್ಲಿ ಶೇಖರಣೆಗೊಳ್ಳುವ ಅಂಬಲಿ ಪೆಡಸನೆಯಿಂದ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಅದರ ಕಾರಣ ವೃದ್ಧಾಪ್ಯದಲ್ಲಿ ರಕ್ತದೊತ್ತಡ ಹೆಚ್ಚಾಗುವ ಸಂಭವ ಜಾಸ್ತಿ. ನಮ್ಮ ಶರೀರದ ಅಂಗಾಂಗಗಳು ವೃದ್ಧಾಪ್ಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದುರ್ಬಲಗೊಳ್ಳುತ್ತವೆ. ಆದರೆ ಇವುಗಳನ್ನು ತಡೆಗಟ್ಟುವಲ್ಲಿ ಕ್ರಮಬದ್ಧವಾದ ಆಹಾರ ಸೇವನೆ ಮತ್ತು ನಮ್ಮ ಜೀವನ ಶೈಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸಾಮಾನ್ಯವಾಗಿ ನೌಕರಿ ಮಾಡುವ ಸಮಯದಲ್ಲಿ ಊಟದ ಪದ್ಧತಿಯಿಂದ ಸ್ವಲ್ಪ ಬದಲಾವಣೆಯನ್ನು ತರಬೇಕು. ಯಾವಾಗಲೂ ದೇಹದ ತೂಕದ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರಬೇಕು. ಇಳಿ ವಯಸ್ಸಿನಲ್ಲಿ ಅಜೀರ್ಣತೆಯಿಂದಲೋ ಅಥವಾ ಕಡಿಮೆ ಪ್ರಮಾಣದ ಊಟದಿಂದ ಅಥವಾ ಅರುಚಿಯಿಂದಲೋ ಸಸಾರಜನಕದ ಕೊರತೆ ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ಹೋಗಲಾಡಿಸಲು ದಿನಕ್ಕೆ ಒಂದು ಗ್ಲಾಸ್ ಹಾಲು ಅಥವಾ ಹಾಲಿನ ಪದಾರ್ಥ ಸೇವನೆಯಿಂದ ಪ್ರೋಟೀನಿನ ಕೊರತೆಯನ್ನು ನೀಗಿಸಬಹುದು. ಹೆಚ್ಚಾಗಿ ಸುಣ್ಣದ ಮತ್ತು ಕಬ್ಬಿಣದ ಕೊರತೆ ಇಳಿ ವಯಸ್ಸಿನಲ್ಲಿ ಕಂಡುಬರುವುದರಿಂದ ಈ ಎರಡೂ ಲವಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ಆಹಾರ ಸೇವನೆ ಮಾಡಬೇಕು. ಅದರಿಂದ ಮೂಳೆ ಸವಳಿಕೆ ಕಡಿಮೆಯಾಗುವುದು ಮತ್ತು ರಕ್ತಚಲನೆ ಸುಲಭವಾಗುವುದು. ಕ್ಯಾಲ್ಸಿಯಂ ಗುಳಿಗೆಯನ್ನು ದಿನಾಲೂ ತೆಗೆದುಕೊಳ್ಳುವುದರಿಂದ ಮೂಳೆಗಳ ಸವೆತವನ್ನು ಆದಷ್ಟು ಕಡಿಮೆ ಮಾಡಬಹುದು. ಜೀವಸತ್ವಗಳ ಕೊರತೆ ಹೆಚ್ಚಾಗಿ ಕಂಡುಬರದಿದ್ದರೂ ಕಡಿಮೆ ಆಹಾರ ಸೇವನೆಯಿಂದ ಆಯಾಸವಾಗುವುದು ಸಹಜ. ಆದ ಕಾರಣ ಊಟ ಮಾಡಿದ ಮೇಲೆ ಒಂದು ಮಲ್ಟಿವಿಟಮಿನ್ ಗುಳಿಗೆ ತೆಗೆದುಕೊಳ್ಳುವುದರಿಂದ ಅವುಗಳ ಕೊರತೆ ನೀಗಿಸಬಹುದು. ದೇಹಕ್ಕೆ ಕನಿಷ್ಠ ಎಂದರೆ 2-2.5 ಲೀಟರ್ ನೀರು ಬೇಕೇ ಬೇಕು. ಇದರಿಂದ ಶರೀರದಲ್ಲಿರುವ ಕಲ್ಮಶ ವಸ್ತುಗಳ ಹೊರಹಾಕುವಿಕೆ ಸುಲಭವಾಗುತ್ತದೆ. ದಿನಪೂರ್ತಿ ನೀರು ಕುಡಿದು ಆದಷ್ಟು 9 ಗಂಟೆ ರಾತ್ರಿ ನೀರು ಕುಡಿಯುವುದನ್ನು ಕಡಿಮೆ ಮಾಡಬೇಕು. ವಯಸ್ಸಾದ ಮೇಲೆ ಕೆಲವರಿಗೆ ನೀರು ಕುಡಿಯುವ ಅಭ್ಯಾಸ ಕಡಿಮೆಯಾಗುವುದು. ಆಗ ಮಜ್ಜಿಗೆ, ತಿಳಿಸಾರು, ಗಂಜಿ, ಹಣ್ಣಿನ ರಸ, ಲಿಂಬುಪಾಣಿ ಮುಂತಾಗಿ ಹೆಚ್ಚು ಸೇವಿಸುವುದರಿಂದ ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒದಗುತ್ತದೆ. ಸಾಮಾನ್ಯವಾಗಿ ಇಳಿ ವಯಸ್ಸಿನವರಿಗೆ ಮಲಬದ್ಧತೆ ತೊಂದರೆ ಕೊಡಬಹುದು. ಇದಕ್ಕೆ ಕಾರಣವೇನೆಂದರೆ ಸ್ನಾಯುಗಳ ಕಂಪನ ಶಕ್ತಿ ಕಡಿಮೆಯಾಗಿ ಆಹಾರ ಜೀರ್ಣ ಹೊಂದುವಿಕೆ ಸರಿಯಾಗಿ ಆಗುವುದಿಲ್ಲ. ಇದರಿಂದ ಮಲಬದ್ಧತೆ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿದಿನ 30 ಗ್ರಾಂ ನಾರು ತಿನ್ನುವುದರಿಂದ ಮಲಬದ್ಧತೆ ನಿವಾರಣೆಯಾಗಬಹುದಲ್ಲದೆ ಶರೀರದಲ್ಲಿ ಹೆಚ್ಚಾಗಿರುವ ಸಕ್ಕರೆ ಮತ್ತು ಕೊಬ್ಬಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು. ಹಲ್ಲುಗಳು ಬಿದ್ದು ಹೋಗಿರುವುದರಿಂದ ಅಥವಾ ವಸಡಿಗಳ ದುರ್ಬಲದಿಂದ ಅಥವಾ ಹಲ್ಲುಗಳು ಸೆಟ್ ಹಾಕಿಸಿಕೊಂಡಿರುವುದರಿಂದ ಆಹಾರದಲ್ಲಿ ಮಾರ್ಪಾಡು ಅಗತ್ಯ ಇದೆ. ತಿನ್ನುವ ಆಹಾರ ಅತ್ಯಂತ ಮೃದುವಾಗಿಯೂ ಮತ್ತು ಸುಲಭವಾಗಿ ನುಂಗಲು ಬರುವಂತಹ ದ್ರವಾಹಾರ ಅತಿ ಉತ್ತಮ. ಇಳಿ ವಯಸ್ಸಿನಲ್ಲಿ ಜೀರ್ಣರಸಗಳ ಉತ್ಪತ್ತಿ ಕಡಿಮೆಯಾಗಿರುವುದರಿಂದ ಸುಲಭವಾಗಿ ಜೀರ್ಣಿಸಲ್ಪಡುವ ಆಹಾರದ ಆಯ್ಕೆ ಒಳ್ಳೆಯದು. ಮೊಳಕೆ ಒಡೆಸಿ, ಒಣಗಿಸಿ, ಹುರಿದ ಪುಡಿ ಮಾಡಿಟ್ಟ ಮಾಲ್ಟ್ಗಳು ಉತ್ತಮ ಮತ್ತು ಧಾನ್ಯ ಮತ್ತು ಬೇಳೆಕಾಳುಗಳ ಮಿಶ್ರಣದಿಂದ ಹುದುಗುವಿಸಿಕೆ ಅಂದರೆ ಫರ್ಮೆಂಟೇಷನ್, ಈ ತರದ ಆಹಾರಗಳು ದೇಹಕ್ಕೆ ಸುಲಭವಾಗಿ ಜೀರ್ಣವಾಗುತ್ತವೆ. ಪಪ್ಪಾಯಿ ಹಣ್ಣು ಮತ್ತು ಖರ್ಜೂರ ಹಣ್ಣುಗಳ ಸೇವನೆಯಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಸಬಹುದು. ಆಹಾರದಲ್ಲಿ ಆದಷ್ಟು ಎಣ್ಣೆಯ ಅಂಶವನ್ನು ಕಡಿಮೆ ಮಾಡಬೇಕು. ಚಹಾ, ಕಾಫಿಯನ್ನು ರಾತ್ರಿ 8 ಗಂಟೆಯ ಸಮಯದ ನಂತರ ಕುಡಿಯುವುದನ್ನು ನಿಲ್ಲಿಸಬೇಕು. ಇದರಿಂದ ರಾತ್ರಿ ನಿದ್ರೆ ಚೆನ್ನಾಗಿ ಬರುವುದು. ಸಕ್ಕರೆ ಕಾಯಿಲೆ ಇರುವವರು 9 ಗಂಟೆಯ ನಂತರ ಅಧಿಕ ಪ್ರಮಾಣದಲ್ಲಿ ನೀರನ್ನು ಕುಡಿಯಬಾರದು. ಹಾಗೆ ಕುಡಿಯುವುದರಿಂದ ಪದೇ ಪದೇ ಮೂತ್ರ ವಿಸರ್ಜನೆಗೆ ಏಳಬೇಕಾಗುತ್ತದೆ. ದೇಹದಲ್ಲಿನ ಎಲುಬಿನ ತೂಕ ಕಡಿಮೆಯಾಗದ ಹಾಗೆ ಕಾಯ್ದುಕೊಳ್ಳುವುದಕ್ಕೆ ಪ್ರತಿದಿನ 1 ಗ್ಲಾಸ್ ಹಾಲು ಕುಡಿಯುವುದು ಉತ್ತಮ ಅಭ್ಯಾಸ.
ಅಥವಾ ಹಾಲನ್ನು ಇನ್ನು ಬೇರೆ ರೂಪದಲ್ಲಾದರೂ ಉಪಯೋಗ ಮಾಡಬಹುದು. ಅಂದರೆ ಮೊಸರು, ಮಜ್ಜಿಗೆ, ಊಟದಲ್ಲಿ, ಗಂಜಿಯಲ್ಲಿ. ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಎಂಬ ಸಕ್ಕರೆ ಮತ್ತು ಲೈಸಿನ್ ಎಂಬ ಅಮೈನೋ ಆಮ್ಲ ಇವೆರಡೂ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. ಇದಲ್ಲದೆ ಎಲ್ಲ ಹಸಿರು ತಪ್ಪಲು ಪಲ್ಯಗಳಲ್ಲಿ ಸುಣ್ಣದ ಅಂಶ

0: ಕೇಸರಿ ಎಣ್ಣೆಯಿಂದ ದೇಹಕ್ಕೆ ಮಸಾಜ್ ಮಾಡಿಕೊಂಡು ಬೆಳಿಗ್ಗೆ 9 ಬಿಸಿಲಿಗೆ ಮೈವೊಡ್ಡಿ ನಿಂತರೆ ಇದರಿಂದ ಎಲುಬುಗಳ ಸವಕಳಿಕೆ ನಿಧಾನವಾಗುವುದು. ಕಾಯಿಪಲ್ಲೆಗಳ ತಿಳಿಯಾದ ನೀರನ್ನು ಅಂದರೆ ಸೂಪ್ಸ್ಗಳನ್ನು ಊಟದ ಮುಂಚೆ ಕುಡಿಯುವುದರಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸುತ್ತವೆ. ಇಳಿ ವಯಸ್ಸಿನಲ್ಲಿ ಕಿಣ್ವಗಳ ಉತ್ಪತ್ತಿ ಕಡಿಮೆಯಿದ್ದು ಪಚನಕ್ರಿಯೆಯು ಅಷ್ಟು ಶಕ್ತವಾಗಿರುವುದಿಲ್ಲ. ಆದ್ದರಿಂದ ಮೃದು ಆಹಾರದ ಉಪಯೋಗ ಅತಿ ಅವಶ್ಯ. ಅಲ್ಲದೆ ಅತ್ಯಂತ ಖಾರ, ಹುಳಿ, ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಜಠರದಲ್ಲಿ ಜೀರ್ಣವಾಗದೆ ಗ್ಯಾಸ್ ಉತ್ಪತ್ತಿಯಾಗಬಹುದು. ಇದರಿಂದ ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡು ಉಬ್ಬಿದಂತಾಗಿ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ಮಲಬದ್ಧತೆಯನ್ನು ಹೋಗಲಾಡಿಸಲು ಹಸಿರು ತಪ್ಪಲು ಪಲ್ಲೆ ಮತ್ತು ತರಕಾರಿಗಳನ್ನು ಊಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಮೆಂತೆ ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಚಟ್ನಿ ಮಾಡಿ ತಿನ್ನುವುದರಿಂದ ಶರೀರಕ್ಕೆ ಉತ್ತಮವಾದ ನಾರಿನಂಶವನ್ನು ಒದಗಿಸುತ್ತದೆ. ಅಲ್ಲದೆ ಆಯಾ ಋತುಮಾನಕ್ಕೆ ದೊರೆಯುವಂತಹ ಎಲ್ಲ ಹಣ್ಣುಗಳನ್ನು ಕನಿಷ್ಠ 7-8 ಬಾರಿ ತಿನ್ನಬೇಕು. ಇದರಿಂದ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜ ಲವಣಗಳು ದೊರೆಯುವವು. ಮಲಗುವ ಮುನ್ನ ಒಂದು ಬಾಳೆಹಣ್ಣಿನ ಸೇವನೆ ಅಥವಾ ಬಿಸಿನೀರು ಮಲಬದ್ಧತೆಯನ್ನು ಆದಷ್ಟು ಮಟ್ಟಿಗೆ ಹೋಗಲಾಡಿಸಬಹುದು. ಕರಿದ ಪದಾರ್ಥ ಅಥವಾ ಭಾರಿ ಸಿಹಿ ತಿಂಡಿಗಳನ್ನು ಅಥವಾ ಊಟವನ್ನು ಮತ್ತು ಬೇಕರಿ ತಿನಿಸುಗಳನ್ನು ರಾತ್ರಿ ಹೊತ್ತು ತಿನ್ನುವುದನ್ನು ಕಡಿಮೆ ಮಾಡಬೇಕು. ಪ್ರತಿ ಊಟವು ಅಥವಾ ಉಪಹಾರವು ಚಿಕ್ಕದಾಗಿರಲಿ, ಇನ್ನೂ ತಿನ್ನಬೇಕು ಅಂತ ಅನ್ನಿಸುವ ಮೊದಲೇ ಊಟವನ್ನು ಮುಗಿಸಬೇಕು. ಹೀಗೆ ಮಾಡುವುದರಿಂದ ಹೊಟ್ಟೆಯ ಶ್ರಮ ಕಡಿಮೆಯಾಗಿ ಆಹಾರ ಜೀರ್ಣಶಕ್ತಿ ಸುಲಭವಾಗುತ್ತದೆ. ಮತ್ತೆ ಹಸಿವಾದಾಗ ಸ್ವಲ್ಪ ಸ್ವಲ್ಪವೇ ತಿನ್ನಬೇಕು. ಕೆಲವು ಆಹಾರ ಪದಾರ್ಥಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಎನ್ನುವ ವಸ್ತು ಹೊಂದಿರುತ್ತದೆ. ಈ ವಸ್ತುಗಳು ನಮ್ಮ ದೇಹದಲ್ಲಿರುವ ಜೀವಕೋಶಗಳ ಶಿಥಿಲತೆಯನ್ನು ತಡೆಯುತ್ತವೆ. ನಾವು ಸೇವಿಸುವ ತರಕಾರಿ, ಸೊಪ್ಪು ಮತ್ತು ಹಣ್ಣುಗಳಲ್ಲಿ ಈ ಆಂಟಿ ಆಕ್ಸಿಡೆಂಟ್ ಅಧಿಕ ಪ್ರಮಾಣದಲ್ಲಿ ಇವೆ. ಹಾಗಾಗಿ ಇವುಗಳ ಸೇವನೆ ಅತಿ ಅವಶ್ಯ. ಒಟ್ಟಿನಲ್ಲಿ ತಿಳಿಸುವುದಾದರೆ, ತರಕಾರಿ, ಸೊಪ್ಪು, ಹಣ್ಣು ಹಂಪಲಗಳಿಂದ ಕೂಡಿದ ಸಮತೋಲನ ಆಹಾರದ ಆಯ್ಕೆ ಮತ್ತು ಸ್ವಲ್ಪ ಬೇಯಿಸಿದ ಮೃದು ಆಹಾರದ ಸೇವನೆ ಮತ್ತು ನಿಯಮಿತವಾಗಿ ಸೇವನೆಯು ಕೂಡ ಅತಿ ಮುಖ್ಯವಾದುದು. ಸರಿಯಾದ ಆಹಾರ ಸೇವನೆಯಿಂದ ವೃದ್ಧಾಪ್ಯವನ್ನು ಎದುರಿಸುವುದು ಹಾಗೂ ವೃದ್ಧಾಪ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುವುದು ಒಂದು ಕಲೆ ಎಂದರೆ ತಪ್ಪಾಗಲಾರದು. ಯಾರು ತಮ್ಮ ಆಯಸ್ಸಿಗೆ ಜೀವ ತುಂಬುತ್ತಾರೋ ಅಂಥವರು ಇಳಿ ವಯಸ್ಸನ್ನು ಯಶಸ್ವಿಯಾಗಿ ಎದುರಿಸುತ್ತಾರೆ.
1: ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ಈ ಕುರಿತು ಇದುವರೆಗೂ ರೇಣುಕಾ ಮೇಟಿ ಅವರಿಂದ ಭಾಷಣ ಕೇಳಿದಿರಿ. ಈಗ 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಮನೆಯಲ್ಲಿರುವಂತಹ ಮಹಿಳೆ ತನ್ನ ಗಂಡನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳೆ, ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳೆ, ಮತ್ತು ಮನೆಯಲ್ಲಿ ಇರುವಂತಹ ಹಿರಿಯ ಸದಸ್ಯರ ಬಗ್ಗೆ ಸಾಕಷ್ಟು ಮುತುವರ್ಜಿ ಕಾಳಜಿಯನ್ನ ವಹಿಸ್ತಿರ್ತಾಳೆ. ಆದ್ರೆ ದುರದೃಷ್ಟವಶಾತ್ ಆಕಿಗೆ ತನ್ನ ಆರೋಗ್ಯದ ಕಾಳಜಿನ ಬಹಳ ನಿಷ್ಕಾಳಜಿ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಎಷ್ಟೋ ಸಂದರ್ಭದೊಳಗೆ ನಾವು ನೋಡ್ತೀವಿ, ಉಳಿದವರಿಗೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಅನ್ನು ಕೊಟ್ಟು ತಾನು ಉಳಿದದ್ದು ಬಳದದ್ದು ತಿಂದು ಮಲ್ಕೊಳ್ಳುವಂತಹ ಹೆಣ್ಮಕ್ಳು ಜಾಸ್ತಿ ಜನ ಇದ್ದಾರೆ. ನಮ್ಮ ದೇಹ 40ನೇ ವರ್ಷದ ತನಕ ಏನ್ ಮಾಡಿದ್ರು ತಡೀತದೆ. ಆದ್ರೆ 40ರ ನಂತರ ಒಬ್ಬ ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾದದ್ದು ಇವತ್ತಿನ ದಿನದೊಳಗ ಬಹಳ ಮಹತ್ವದ. 40ರ ನಂತರ ನಮ್ಮ ಆರೋಗ್ಯ ಹೆಂಗಿರಬೇಕು, ನಾವೇನ್ ಮಾಡಬೇಕು ಅಂತೇಳಿ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರು ಹೇಳ್ತಾರೆ. ನಮಸ್ಕಾರ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ. ಈಗ ಡಾಕ್ಟರ್ ಸಂಧ್ಯಾ ಅವರ, ಸಾಮಾನ್ಯವಾಗಿ 40ರ ವರ್ಷ ಅಂದ ತಕ್ಷಣ ಒಬ್ಬ ಮಹಿಳೆಯ ಜೀವನದಲ್ಲಿ ಬದಲಾವಣೆಯ ಘಟ್ಟ ಅಂತಾನೆ ಹೇಳಬಹುದು. ಇವಳಲ್ಲಿ ದೈಹಿಕ ಮಾನಸಿಕ ಬದಲಾವಣೆಗಳು ಆಗುವಂತಹ ಕಾಲ. 40ರ ನಂತರದಲ್ಲಿ ಮಹಿಳೆ ಹೆಂಗ ತನ್ನ ಆರೋಗ್ಯವನ್ನ ಸುಸ್ಥಿತಿಯೊಳಗೆ ಇಟ್ಕೋಬಹುದು ಅಂತೀರಿ?
3: 40 ದೇಹದೊಳಗ ನೈಸರ್ಗಿಕವಾಗಿ ಕೆಲವೊಂದು ಬದಲಾವಣೆ ಆಗ್ತಾವ. ಅದರಿಂದ ಮಾನಸಿಕ ಒತ್ತಡ ಬರಬಹುದು ಅಥವಾ ದೈಹಿಕ ಒತ್ತಡನೇ ಬರಬಹುದು. ಮಾನಸಿಕ ಒತ್ತಡದೊಳಗ ಡಿಪ್ರೆಷನ್, ಫೀಲಿಂಗ್ ಆಫ್ ಲೋನ್ಲಿನೆಸ್, ಯಾಕಂದ್ರ ಮಕ್ಳಿಗೆ ದೊಡ್ಡ ಆಗಿರ್ತಾವ, ಮಕ್ಳು ಕಾಲೇಜು ಅಥವಾ ಹೊರಗೆ ಹೋಗಿರ್ತಾವ, ಮಹಿಳೆ ಒಬ್ಬಳೇ ಇರ್ತಾಳ ಮನೆಗೆ. ಸೊ ಮನೆಯೊಳಗೆ ಒಬ್ಬಳೇ ಇರೋದ್ರಿಂದ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅಂತ ಅಂತೀವಿ ನಾವು. ಹಾರ್ಮೋನಲ್ ಚೇಂಜಸ್ನು ಆಗ್ತಿರ್ತಾವ, ಪ್ಲಸ್ ಮನೆಯೊಳಗೆ ಯಾರು ಇರಂಗಿಲ್ಲ, ಸೊ ತುಂಬಾ ಡಿಪ್ರೆಷನ್ ಬರುದು ಸಾಧ್ಯತೆ ಇರ್ತದೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಇರ್ತದೆ. ತುಂಬಾ ಡಿಪ್ರೆಷನ್ ಬಂತು ಅಂದ್ರ ಆರೋಗ್ಯದ ಕಡೆ ಆಟೋಮೆಟಿಕ್ಲಿ ಲಕ್ಷ್ಯ ಕಡಿಮೆ ಆಗ್ತದೆ. ಹಾಗೂ ನೈಸರ್ಗಿಕವಾಗಿ ಆಗುವ ಬದಲಾವಣೆಯಿಂದ ಬ್ಲಡ್ ಪ್ರೆಷರ್, ಶುಗರ್ ಇವು ಎಲ್ಲಾ ಬರುವ ಸಂಭಾವನೆ ತುಂಬಾ ಜಾಸ್ತಿ ಇರ್ತವೆ. ಸೊ 40 ಮಹಿಳೆಯವರು ಫಸ್ಟ್ ತಮ್ದು ಒಂದು ರುಟೀನ್ ಚೆಕಪ್, ಅವ್ರಿಗೇನು ತೊಂದರೆ ಇರ್ಲಿ ಬಿಡ್ಲಿ, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಕಣ್ಣಿನ ತಪಾಸಣೆ ಹಾಗೂ ಒಂದು ಗೈನಕಾಲಜಿಕಲ್ ಎಕ್ಸಾಮಿನೇಷನ್ ಮಾಡ್ಕೊಂಡಿಟ್ಕೊಂಡ್ರೆ ಒಳ್ಳೇದು.
2: ಈಗ ನಿಯಮಿತ ತಪಾಸಣೆ ಅತ್ಯಗತ್ಯ ಅಂತ ಹೇಳಿದ್ರಿ ನೀವು. ಈಗ 40 ನಂತರ

0: ನಮ್ಮ ದೇಹ ಬೇಕೋ ಬೇಡನೋ ಹಲವಾರು ರೀತಿಯ ತೊಂದರೆಗಳಿಗೆ ಒಳಗಾಗ್ತಿರ್ತದ. ಎಷ್ಟೋ ಮಂದಿಗೆ ಈ ಜಾಯಿಂಟ್ಸ್ ಪೇನ್ ಶುರು ಆಗ್ತವ. ಆಮೇಲೆ ಇದ್ದಕ್ಕಿದ್ದಂಗ ಮೆನೋಪಾಸ್ ಅಂದ್ರ ಋತು ಬಂಧದ ಟೈಮಿಗೆ ದೇಹದ ತೂಕ ಏರ್ತದ. ಇಂಥವನ್ನೆಲ್ಲ ಬರದಂಗ ತಡಿಬೇಕು ಅಂದಾಗ ತಪಾಸಣೆಯ ಜೊತೆಗೆ ಮತ್ತೇನ್ ಮಾಡಬಹುದು?
1: ತಪಾಸಣೆಯ ಜೊತೆಗೆ ಆಹಾರ ಸರಿ ಇರಬೇಕು, ಆಮೇಲೆ ವ್ಯಾಯಾಮ ಇರಬೇಕು. ಋತುಬಂಧ ಬರುವಾಗ ನೈಸರ್ಗಿಕವಾಗಿನೇ ತೂಕ ಜಾಸ್ತಿ ಆಗ್ತದ, ಅದು ಜಾಸ್ತಿ ಆಗಬಾರದು ಅಂತಂದ್ರ ಮೊದಲಿಂದೇ ವ್ಯಾಯಾಮ ಶುರು ಮಾಡಿದ್ರ ತುಂಬಾ ಒಳ್ಳೇದು, ಮತ್ತು ಆ ಪೀರಿಯಡ್ ನ್ಯಾಗು ವ್ಯಾಯಾಮ ಮಾಡ್ಕೋತ ಇದ್ರ ಬಹಳ ಒಳ್ಳೇದು. ಹಾಗೂ ಡಿಪ್ರೆಷನ್ ಬರಬಾರದು ಅಂತ ಬೇರೆ ಬೇರೆ ಹಾಬೀಸ್ ಇಂತಾವೆಲ್ಲ ಕಲ್ಟಿವೇಟ್ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನವಾಗಿ ಇಟ್ಟುಕೊಂಡ್ರೆ ತುಂಬಾ ಒಳ್ಳೇದು.
0: ಈಗ ಡಾಕ್ಟರ್ ಸಂಧ್ಯಾ ಅವರ, ಈಗ ದೈಹಿಕ ಚಟುವಟಿಕೆಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ದೈಹಿಕ ಚಟುವಟಿಕೆಯನ್ನ ಏನೇನ್ ಮಾಡಬಹುದು ಮಹಿಳೆ?
1: ಮಧುಮೇಹ ಅಥವಾ ಡಯಾಬಿಟಿಸ್ ಟ್ರೀಟ್ಮೆಂಟ್ಗೆ ಮೊದಲೇದು ಟ್ರೀಟ್ಮೆಂಟ್ ಔಷಧ ಇನ್ಸುಲಿನ್ ಇದಕ್ಕಿಂತ ಮೊದಲ ದೈಹಿಕ ಚಟುವಟಿಕೆನೇ ಬರ್ತದ. ಇದಕ್ಕೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ. ಇದ್ರೊಳಗ ವ್ಯಾಯಾಮ, ಆಹಾರ, ವಿಚಾರ, ವಿಹಾರ ಇವೆಲ್ಲ ಬರ್ತಾವ. ಸೊ ಈಗ ನಾವು ಆಹಾರದ ಬಗ್ಗೆ ಅಂತರೂ ಮಾತಾಡಿವಿ. ವ್ಯಾಯಾಮದ ಬಗ್ಗೆ ಹೇಳಬೇಕು ಅಂತಂದ್ರ ಮಿನಿಮಮ್ ದಿನನಿತ್ಯ ಸಾಧ್ಯ ಆದವರು 30-45 ನಿಮಿಷ ವಾಕಿಂಗ್ ಮಾಡಬೇಕು. ವಾಕಿಂಗ್ ಅಂತಂದ್ರ ಅವ್ರಿಗೆ ಯಾವ ಸ್ಪೀಡ್ ಸಾಧ್ಯದ ಅಷ್ಟು ಮಾಡಬೇಕು. ವಾಕಿಂಗ್ ಕಿಂತ ಮೊದಲು ಒಂದು 5-10 ಮಿನಿಟ್ ಬಾಡಿ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ವ್ಯಾಯಾಮ ಆದ ನಂತರ ಕೂಲ್ ಡೌನ್ ಎಕ್ಸಸೈಸ್ ಕೂಡ ಬಹಳ ಇಂಪಾರ್ಟೆಂಟ್ ಅವ. ವ್ಯಾಯಾಮ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಡಾಕ್ಟರ್ ಪರ್ಮಿಷನ್ ತಗೋಬೇಕು. ನಿಮ್ ಬಿಪಿ ಮತ್ತು ಹಾರ್ಟ್ ಕರೆಕ್ಟ್ ಇದ್ದಾಗ ಅಷ್ಟೇ ನೀವು ಈ ತರದ್ದು ವ್ಯಾಯಾಮ ಮಾಡುವುದು ಸಾಧ್ಯ ಅದ. ಯಾರಿಗೆ ವ್ಯಾಯಾಮ ಮಾಡುವುದು ನಡೆಯುವುದು ಸಾಧ್ಯ ಇರಂಗಿಲ್ಲ, ಕೆಲವೊಮ್ಮೆ ಆಸ್ಟಿಯೋ ಆರ್ಥರೈಟಿಸ್ ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗಿ ನಡೆಯುವುದು ಸಾಧ್ಯ ಇರಂಗಿಲ್ಲ, ಅವ್ರಿಗೆ ಸೈಕ್ಲಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಥವಾ ಎಲ್ಲಿ ಸಾಧ್ಯದ ಅಲ್ಲಿ ಸ್ವಿಮ್ಮಿಂಗು ಈ ತರದ ಬೇರೆ ಬೇರೆ ತರದ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ತೀವಿ. ಆಮೇಲೆ ಯಾರಿಗೆ ಆಟದ ಒಳಗೆ ಇಂಟ್ರೆಸ್ಟ್ ಅದ ಅವರು ಕನಿಷ್ಠ 1/2 ತಾಸು ಅಥವಾ 45 ನಿಮಿಷ ಅಥವಾ ಸಾಧ್ಯ ಆದ್ರೆ ಜಾಸ್ತಿ ಆಟ ಆಡಬೇಕು. ಒಟ್ಟಾಗಿ ವಾರಕ್ಕೆ 150 ನಿಮಿಷ ವ್ಯಾಯಾಮರೇ ಆಗ್ಲೇಬೇಕು. ಇದು ನೀವು ಮನೆ ಕೆಲಸ, ಆಫೀಸ್ ಕೆಲಸ ಅಥವಾ ಬೇರೆ ಯಾವುದೇ ಕೆಲಸ ಮಾಡುತ್ತಿದ್ರು ಆ ಕೆಲಸ ಬಿಟ್ಟು 150 ಮಿನಿಟ್ಸ್ ಇದು ಎಕ್ಸ್ಟ್ರಾ ಆಗ್ಬೇಕು.
0: ಯಾಕಂದ್ರೆ ಸಾಮಾನ್ಯವಾಗಿ ನಾವು ಮಹಿಳೆಯರು ಮಾತಾಡ್ತಿರ್ತೀವಿ, ಅಯ್ಯೋ ಬೆಳಿಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಮಾಡೇ ಮಾಡ್ತೀನಿ, ಇನ್ಯಾಕೆ ನನಗೆ ಎಕ್ಸರ್ಸೈಸ್ ಅನ್ನೋ ಒಂದು ಧೋರಣೆ ಮಹಿಳೆಯರೊಳಗೆ ಇರ್ತದೆ. ಇದು ತಪ್ಪು,
1: ಇದು ತಪ್ಪು. ಮಹಿಳೆಯರು ಮೊದಲಿಂದನೇ ಕೆಲಸ ಮಾಡ್ತಿರ್ತಾರೆ ಮನ್ಯಾಗ, ಅದಕ್ಕೆ ಅಕಸ್ಟಮ್ಡ್ ಫಿಸಿಕಲ್ ಆಕ್ಟಿವಿಟಿ ಅಂತ ಅಂತೀವಿ. ಅದು ಮಾಡುತ್ತಿದ್ದಾಗೆ ಅವ್ರಿಗೆ ಶುಗರ್ ಬಂದ್ರೆ ಅದಕ್ಕಿಂತ ಹೆಚ್ಚಿನ ವ್ಯಾಯಾಮ ಅವ್ರಿಗೆ ಬೇಕೇ ಬೇಕು.
0: ಇದ ಅಲ್ಲದೇನೆ 40ರ ನಂತರ ಮಹಿಳೆಯನ್ನ ಹಲವಾರು ರೀತಿಯ ಕಾಯಿಲೆಗಳು ಕಾಡ್ಲಿಕ್ಕೆ ಶುರು ಆಗ್ತಾವ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತೃತ ಪರಿಚಯ ಮಾಡಿಕೊಡ್ತೀರಿ?
1: ಕಾಯಿಲೆಗಳು ಅಂತಂದ್ರೆ ಶುಗರ್ ಬರಬಹುದು, ಬ್ಲಡ್ ಪ್ರೆಷರ್ ಬರಬಹುದು, ಹಾಗೂ ತೂಕ ಜಾಸ್ತಿ ಆಗಬಹುದು. ಮತ್ತೊಂದು ಅಂತಂದ್ರೆ ಇವರಿಗೆ ಆಸ್ಟಿಯೋ ಆರ್ಥರೈಟಿಸ್ ಬರುವ ಸಂಭಾವನೆ ತುಂಬಾ ಜಾಸ್ತಿ ಇರ್ತದೆ. ಆಸ್ಟಿಯೋ ಆರ್ಥರೈಟಿಸ್ ಸಿವಿಯರ್ ಆಗಿ 40 ವರ್ಷಕ್ಕೆ ಯೂಶುವಲಿ ಬರುವುದಿಲ್ಲ, ಬಟ್ ಶುರು ಆಗಿರ್ತದೆ, ಅದು ಮಹಿಳೆಯರಿಗೆ ಗೊತ್ತಾಗುದಿಲ್ಲ. ಅದಲ್ಲದೆ ಮೆನೋಪಾಸ್ ಒಳಗೆ ತುಂಬಾನೇ ಪ್ರಾಬ್ಲಮ್ಸ್ ಇರ್ತಾವ, ಅಂದ್ರೆ ಮೆನೋಪಾಸ್ ಇಂದ ಯು ಬಿಪಿ, ಶುಗರ್, ಡಿಪ್ರೆಷನ್ ಇವಂತರೂ ಇದ್ದೇ ಇರ್ತಾವ. ಆದ್ರೆ ಮೂತ್ರಕೋಶದ್ದು ಸುಮಾರವಾಗಿ ತೊಂದರೆ ಹೆಣ್ಮಕ್ಳಿಗೆ ಆಗಬಹುದು. ಹಾಗೂ ಸ್ವೆಟ್ಸ್ ಅಂತೀವಿ, ನೈಟ್ ಸ್ವೆಟ್ಸ್, ತುಂಬಾ ಬೆವರು ಬರುವುದು, ಇದ್ದಕ್ಕಿದ್ದಂಗೆ ಬೆವರು ಬಂದು ಸುಸ್ತಾಗುದು, ಮೈ ತುರ್ಕಿ ಆಗುದು, ಇವು ಎಲ್ಲಾನು ಆಗಬಹುದು. ಹಾಗೂ ಕ್ಯಾಲ್ಸಿಯಂ ಲೆವೆಲ್ಸ್ ಲೋ ಆಗಿರೋದ್ರಿಂದ ಮಹಿಳೆಯರಿಗೆ ಬೋನ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಕಂಡು ಬರಬಹುದು. ಹಾಗೂ ಋತುಬಂಧ ಆದ್ಮೇಲೆ ಅಥವಾ ಮೆನೋಪಾಸ್ ಆದ್ಮೇಲೆ ಹಾರ್ಮೋನಲ್ ಚೇಂಜಸ್ ಅಥವಾ ಹಾರ್ಮೋನಲ್ ಪ್ರೊಟೆಕ್ಷನ್ ಮಹಿಳೆ ಹೋಗ್ತದೆ, ಅದಕ್ಕೆ ಆಕೆಗೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಆರ್ ಪ್ರಾಬ್ಲಮ್ಸ್ ಆಗೋ ಸಂಭಾವನೆ 10 ಪಟ್ಟು ಜಾಸ್ತಿ ಆಗ್ತದೆ.
0: ಅಂದ್ರೆ ಇವು ಎಲ್ಲ ಗೊತ್ತಾಗದ ರೀತಿಯೊಳಗ ನಮ್ಮ ದೇಹವನ್ನ ಪ್ರವೇಶಿಸಿ ಬಿಟ್ಟಿರ್ತಾವ ಅಂತ ಹೇಳ್ತೀರಿ. ಈಗ ಡಾಕ್ಟರ್, ಜೀವನ ಶೈಲಿಯನ್ನ ಅವಳು ಹೆಂಗ್ ಮಾಡ್ಕೋಬಹುದು ಅಂತೀರಿ?
1: ಜೀವನ ಶೈಲಿ ಅಂದ್ರೆ ಮೊದ್ಲ ಆಹಾರ ಅಂತರೂ ಸರಿ ಇರಬೇಕು. ಸಾಮಾನ್ಯವಾಗಿ ಆಹಾರ ಬ್ಯಾಲೆನ್ಸ್ಡ್ ಇರಬೇಕು. ಮುಟ್ಟ ಹೋದ ನಂತರ ಹೆಂಗಸರು ತಮ್ಮ ಕಡೆ ಲಕ್ಷ್ಯ ಜಾಸ್ತಿ ಕೊಡುದನೇ ಇಲ್ಲ. ಸೊ ತಮ್ಮ ಆಹಾರ ಪೌಷ್ಟಿಕ ಇರಬೇಕು, ಇದ್ರೊಳಗೆ ಕ್ಯಾಲ್ಸಿಯಂದ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇರಬೇಕು, ಹಾಗೂ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಮತ್ತು ಫೈಬರ್ ಇವೆಲ್ಲ ಬ್ಯಾಲೆನ್ಸ್ಡ್ ಇರಬೇಕು. ಇದ್ರ ಜೊತೆಗೆ ವ್ಯಾಯಾಮ ಅಂತರೂ ಇರಲೇಬೇಕು. ಬ್ಲಡ್ ಪ್ರೆಷರ್ ಅಥವಾ ಬ್ಲಡ್ ಶುಗರ್ ಇದ್ರೆ ಅದರದ ಯೋಗ್ಯ ರೀತಿ ಟ್ರೀಟ್ಮೆಂಟ್ ತಗೊಂಡು ಮಾಡ್ಕೊಂಡು ಅದು ಕರೆಕ್ಟ್ ಲೆವೆಲ್ ನಾಗ ಮೇಂಟೈನ್ ಮಾಡ್ಕೋಬೇಕು, ಹಾಗೂ ರಕ್ತದೊಳಗಿನ ಕೊಬ್ಬಿನ ಅಂಶ ಸಹ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಜಂಕ್ ಫುಡ್ ಅಥವಾ ನಾವು ಹೋಟೆಲ್ ನಾಗ ತಿನ್ನುವ ಆಹಾರ, ಕರ್ದದ್ದು ತುಪ್ಪ, ಎಣ್ಣೆ, ಬೆಣ್ಣೆ ಹಾಗೂ ಬೇಕರಿ ಪ್ರಾಡಕ್ಟ್ಸ್ ಇವು ನಾವು ಬಹಳ ಕಡಿಮೆ ಪ್ರಮಾಣನಾಗ ತಿನ್ಬೇಕು. ಮತ್ತು ನಮ್ಮ

0: ಸಾಮಾನ್ಯವಾಗಿ ಟ್ರೆಡಿಷನಲ್ ಫುಡ್ಸ್ ಉಪಯೋಗ ಜಾಸ್ತಿ ಮಾಡಬೇಕು. ಆದಷ್ಟು ಮನಸ್ಸು ಶಾಂತಿ ಇರಬೇಕು. ಆಮೇಲೆ ಡಿಪ್ರೆಷನ್ ಅಥವಾ ಒತ್ತಡ, ಯಾವುದೇ ತರದ್ದು ಒತ್ತಡ ಜಾಸ್ತಿ ತಗೋಬಾರದು. ಮತ್ತು ವ್ಯಾಯಾಮ, ಊಟ ಇವು ಎಲ್ಲ ಸರಿ ಇದ್ರೆ ನಿದ್ದೆ ಕೂಡ ಸರಿ ಬರ್ತದೆ. ಕಣ್ತುಂಬ ನಿದ್ದೆ ಅಂತಂದ್ರೆ ಕನಿಷ್ಠ 6 ತಾಸು ನಿದ್ದೆ ಮಾಡಿದ್ರು ಒಳ್ಳೇದು.
1: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಮೆನೋಪಾಸ್ ಬರೋ ಟೈಮ್ ಅಲ್ಲಿ ಅವಳ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗಿರ್ತದ, ಅದಕ್ಕಾಗಿ ಅವಳು ಕಬ್ಬಿಣಾಂಶ ಇರುವಂತಹ ಆಹಾರ ಪದಾರ್ಥವನ್ನ ಹೆಚ್ಚು ತಗೋಬೇಕು ಅಂತ. ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಕೇಳ್ತೀವಿ 40 ನಂತರ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡ್ಬಿಡ್ರಿ ಅಂತ ಹೇಳಿ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಿರ್ತಾರೆ. ಅದು ಅವಶ್ಯ ಅಂತಿರೋ ಅಥವಾ ನೈಸರ್ಗಿಕವಾಗಿನೇ ನಾವು ಕ್ಯಾಲ್ಸಿಯಂ ಪ್ರಮಾಣವನ್ನ ಹೆಚ್ಚು ಮಾಡ್ಕೋಬೇಕಂತ?
0: ನೈಸರ್ಗಿಕ ರೀತಿಯನ್ನು ನೀವು ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿಗೆ ಮಾಡಬಹುದು. ನಮ್ಮ ಆಹಾರದ ಒಳಗೆ ಕ್ಯಾಲ್ಸಿಯಂ ರಗಡಿರ್ತದ. ರಾಗಿ ಆಗ್ಲಿ, ಹಸಿ ತರಕಾರಿ ಆಗ್ಲಿ, ಸೊಪ್ಪಿನ ಪಲ್ಯ ಆಗ್ಲಿ, ಹಣ್ಣಾಗ್ಲಿ, ಇದ್ರೊಳಗೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿನೇ ಇರ್ತದ. ಸೊ ಇಂಥವು ಕಾಳಿನ ಒಳಗೂ ಕ್ಯಾಲ್ಸಿಯಂ ಇರ್ತದ. ಸೊ ಇಂಥವೆಲ್ಲ ನಾವು ಸೇವನೆ ಮಾಡಿದ್ರೆ ನಮ್ಗೆ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಸಿಗಬಹುದು. ಬರೀ ಕ್ಯಾಲ್ಸಿಯಂ ಸಾಕಾಗಂಗಿಲ್ಲ, ನಮ್ಗೆ ಕ್ಯಾಲ್ಸಿಯಂ ಜೊತೆ ವಿಟಮಿನ್ ಡಿನೂ ಬೇಕಾಗ್ತಿರ್ತದ. ವಿಟಮಿನ್ ಡಿ ಕೆಲವೊಮ್ಮೆ ಕ್ಯಾಪ್ಸೂಲ್ಸ್ ನಾಗ ನಾವು ಕೊಟ್ಟಿರ್ತೀವಿ. ಸಾಕಷ್ಟು ಇಂಡಿಯನ್ ಪಾಪ್ಯುಲೇಷನ್ ಅಥವಾ ನಮ್ಮ ಜನರೊಳಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬಾ ಕಂಡು ಬರ್ತದೆ. ವಿಟಮಿನ್ ಡಿ ನಮ್ಗೆ ಸೂರ್ಯಕಿರಣದಿಂದ ಬರ್ತದ. ಸೊ ಸ್ವಲ್ಪ ಬೆಳಗಿನ ಬಿಸಿಲದೊಳಗ 1 ತಾಸು ಅಥವಾ 1/2 ತಾಸು ಇದ್ರೆ ನಮ್ಗೆ ವಿಟಮಿನ್ ಡಿ ಆಟೋಮೆಟಿಕ್ಲಿ ಸಿಗ್ತದೆ. ಬಟ್ ಈಗಿನ ಕಾಲನಾಗ ಎಲ್ಲಾರು ಬಹಳ ಬಿಸಿ ಇರೋದ್ರಿಂದ ಬಿಸಿಲಿಗೆ ಯಾರು ಹೋಗಂಗಿಲ್ಲ. ನಾವು ಹೋದ್ರೂ ನಾವು ಛತ್ರಿ ತಗೊಂಡು ಹೋಗ್ತೀವಿ ಅಥವಾ ಸನ್ಸ್ಕ್ರೀನ್ ಹಚ್ಕೋತೀವಿ. ಸೊ ನಮ್ಗ ವಿಟಮಿನ್ ಡಿ ಗುಳಿಗೆ ಅಥವಾ ಕ್ಯಾಪ್ಸೂಲ್ ಮೂಲಕ ತಗೊಳ್ಳೋ ಪ್ರಸಂಗ ಬಂದ್ಬಿಡ್ತದೆ.
1: ಅಂದ್ರೆ ಕ್ಯಾಲ್ಸಿಯಂ ಗುಳಿಗೆ ತಗೊಳ್ಳೇಬೇಕು ಅಂತೇನು ಕಡ್ಡಾಯ ಇಲ್ಲ.
0: ಇಲ್ಲ,
1: ದೈಹಿಕ ತಪಾಸಣೆ ಅವಳು ಅಂದ್ರೆ ಮುಂಚೆನೆ ತನ್ನ ಜೀವನ ಶೈಲಿಯನ್ನ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅವಳು ಇದನ್ನ ಅವಾಯ್ಡ್ ಮಾಡಬಹುದು ಅಂತೀರಿ?
0: ಖಂಡಿತ.
1: ಈಗ ಡಾಕ್ಟರ್, ಈ ಋತು ಬಂದಂತ ವೇಳೆಯಲ್ಲಿ ಈಗ ದೈಹಿಕ ಮಾನಸಿಕ ತೊಂದರೆಗಳ ಜೊತೆಗೆ ಮಹಿಳೆ ಒಂದು ತರ ಸಿಡಿಮಿಡಿ ಮಾಡುದು, ಕಿರಿಕಿರಿ ಮಾಡುದು, ಇದು ಕೂಡ ಕಂಡು ಬರ್ತದಲ್ಲ, ಇದನ್ನ ಹೆಂಗ್ ತಡಿಬಹುದು ಅಂತೀರಿ? ತನ್ನ ಏಕಾಗ್ರತೆಯನ್ನ ಹೆಂಗ್ ಹೆಚ್ಚಿಸಿಕೊಳ್ಳಬಹುದು?
0: ಇದು ಸಾಮಾನ್ಯವಾಗಿ ಹಾರ್ಮೋನಲ್ ಚೇಂಜಸ್ ಇಂದ ಆಗಿರುದು. ಅದು ಬಹಳಷ್ಟು ಸರಿ ಟೆಂಪರರಿ ಇರ್ತದ. ಕೆಲವೊಂದ್ ದಿವಸ ಹಂಗಾಗಿ ಮೂಡ್ ಸ್ವಿಂಗ್ಸ್ ಅಂತೀವಿ ನಾವು, ಅದು ಒಮ್ಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಹೇಗೆ ಹೇಗೆ ಋತು ಬಂದ ಕಂಪ್ಲೀಟ್ಲಿ ಹೋಗ್ತದ ಅಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಕಂಪ್ಲೀಟ್ಲಿ ಬಂದ್ ಆದಾಗ, ಹಾರ್ಮೋನ್ಸ್ ಕಂಪ್ಲೀಟ್ಲಿ ನಿಂತು ಹೋದ್ಮೇಲೆ ಇದು ತನ್ನಷ್ಟೇ ನಾರ್ಮಲ್ ಆಗಬಹುದು. ಬಹಳಷ್ಟು ಮಹಿಳೆಯರಿಗೆ ಇದರಿಂದ ಟ್ರೀಟ್ಮೆಂಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅವರು ತಮ್ಮಷ್ಟವೇ ತಮ್ಮ ಮನಸ್ಸು ಎದರೊಳಗರೆ ಬಿಸಿ ಇಟ್ಟುಕೊಂಡ್ರ ಅಥವಾ ಹಾಬಿ ಕ್ಲಾಸಸ್ ಹಿಂಗೇನಾರೆ ಹಾಬೀಸ್ ಮಾಡಿದ್ರ ಅದು ಅಲ್ಲಿ ಲಕ್ಷ್ಯ ಹೋಗುದಿಲ್ಲ, ಹಾಗೂ ಅವರು ಏಕಾಗ್ರತೆಯನ್ನು ಕಾಪಾಡ್ಕೋಬಹುದು.
1: ಆಯ್ತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರ, 40 ನಂತರ ಆರೋಗ್ಯವನ್ನ ಸುಸ್ಥಿತಿಯೊಳಗೆ ಇಟ್ಕೋಬೇಕಾದಾಗ ಮಹಿಳೆ ಏನೆಲ್ಲಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಸಂದರ್ಶನದೊಳಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು.
2: 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಈ ಕುರಿತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಕೇಳುಗರೆ, ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ಅಟಲ್ ಭೂಜಲ್ ಯೋಜನೆ ಕುರಿತು ಸಂಭಾಷಣೆ.
1: ಓಹೋ ಪಂಕಜಣ್ಣ,
2: ನಮಸ್ಕಾರ. ಅಣ್ಣ ಜಗಣ್ಣ, ಹೇಗಿದ್ದೀಯಾ?
1: ಚೆನ್ನಾಗಿದ್ದೀನಪ್ಪ. ಮನೆಯಲ್ಲಿ ಆರಾಮಾಗಿ ಕುಂತ್ಬಿಟ್ಟಿದ್ಯಾ?
2: ಹೌದು.
1: ಈಗ ಒಬ್ಬ ಮನುಷ್ಯ ಅಂದರೆ ಮೂಲಭೂತ ಅವಶ್ಯಕತೆಗಳಲ್ಲಿ ಇವು ಬಹಳ ಮೂಲಭೂತ. ಯಾವುದು? ಗಾಳಿ. ಗಾಳಿ ಇಲ್ಲದಲ್ಲ ನಾವು ಉಸಿರಾಡೋಕ್ಕಾಗತ್ತಾ?
2: ಇಲ್ಲಪ್ಪ.
1: ಎರಡನೇದು ನೀರು.
2: ನೀರು, ಹೌದೌದು.
1: ಕುಡಿಯೋದಕ್ಕೆ ನೀರು ಬೇಕು. ನಮ್ಮ ಮನೆ ಕೆಲಸಗಳಿಗೆ ನೀರು ಬೇಕು. ಮತ್ತೆ ನಾವು ಬೆಳೆ ಬೆಳೆಯೋದಕ್ಕೆ ನೀರು ಬೇಕು.
2: ಹೌದು.
1: ಇದೇನು ಕೈಗಾರಿಕೆಗಳಿದ್ದಾವಲ್ಲ, ಅವುಗಳಿಗೂ ನೀರು ಬೇಕು.
2: ನೀರು ಬೇಕು
1: ಅಲ್ವಾ? ಮೂರನೇದು ಆಹಾರ. ನೀರಿದ್ರೇ ಆಹಾರ ಬೆಳೆಯೋಕ್ಕಾಗದು.
2: ಹೌದು, ನಿಜ
1: ಅಲ್ವಾ? ಹಿಂಗಿರುವಾಗ ಏನಾಗಿದೆ, ನಮ್ಮ ಮನುಷ್ಯರು ವಿವೇಚನೆಯಿಂದ ವರ್ತನೆ ಮಾಡ್ತಾ ಇಲ್ಲ. ಏನು ಅಂತ ಅಂದ್ರೆ,
2: ಏನಾಗ್ಬಿಟ್ಟಿದೆ,
1: ಅವನ್ ನೋಡಪ್ಪ ಒಳ್ಳೆ ದುಡ್ಡನ್ನ ನೀರು ಖರ್ಚು ಮಾಡ್ದಂಗೆ ಮಾಡ್ತಾನೆ ಅಂತ ಹೇಳ್ತಾರೆ.
2: ನಿಜ ನಿಜ,
1: ದೊಡ್ಡ ತಪ್ಪು. ನೀರಿಗೆ ದುಡ್ಡಿಗಿನ ಜಾಸ್ತಿ ಮೌಲ್ಯ ಇದೆ.
2: ಹೌದಂತೀಯ?
1: ನಮ್ಗೆ ಕೊಡಗಿನಲ್ಲಿ ಹೆಚ್ಚು ಮಳೆ ಬರುತ್ತೆ, ಪರವಾಗಿಲ್ಲ. ಆದ್ರೆ ಬೇಸ್ಗೆನಲ್ಲಿ ಕೊಡಗಿನಲ್ಲೂ ನೀರಿನ ಕೊರತೆ ಉಂಟಾಗುತ್ತೆ, ಗೊತ್ತಾ? ಆಹಾರದ ಬಗ್ಗೆ
2: ಕೇಳಿ.
1: ಹಾಗಾಗಿ ನೀರಿನ ಬಗ್ಗೆ ನಾವು ಬಹಳ ಎಚ್ಚರಿಕೆ ವಹಿಸ್ಬೇಕು. ನೀರಿನಲ್ಲಿ ಇನ್ನೊಂದು ವಿಚಾರ ಇದೆ ಪಂಕಜಣ್ಣ, ಅಂತರ್ಜಲ ಅಂತ ಬರುತ್ತೆ.
2: ಅಂತರ್ಜಲ, ಅಂತರ್ಜಲ ಅಂದ್ರೆ ಏನಣ್ಣ?
1: ಅಂತರ್ಜಲ ಅಂದ್ರೆ ಈಗ ಮಳೆ ಬರುತ್ತೆ, ಮಳೆ ಬಂದಾಗ ಸಣ್ಣ ಸಣ್ಣ ಗುಂಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ದೊಡ್ಡ ದೊಡ್ಡ ನೋಡಿಗಳಲ್ಲೂ ನಿಂತ್ಕೊಳ್ಳುತ್ತೆ, ಸ್ವಲ್ಪ ಮಣ್ಣಿರುವಂತ ಕಡೆ ಗದ್ದೆಗಳಲ್ಲಿ ನೀರು ನಿಲ್ಲುತ್ತೆ, ಅದೆಲ್ಲ ಕೆಳಗಡೆ ಇಳಿಯುತ್ತೆ ಭೂಮಿನಲ್ಲಿ. ಭೂಮಿನಲ್ಲಿ ಇಳಿದು ಭೂಮಿನಲ್ಲಿ ಒಂದು ಬಂಡೆ ಇರುತ್ತಲ್ಲ, ಆ ಬಂಡೆ ಹತ್ರ ನಿಂತು ಬಿಡುತ್ತಲ್ಲ ನೀರು ಕೆಳಗಡೆ.
2: ಓಹೋ,
1: ಅದೇ ಅಂತರ್ಜಲ.
2: ಅಂತರ್ಜಲ.
1: ಆಮೇಲೆ ನಾವೇನ್ ಮಾಡ್ತೀವಿ, ಅದಕ್ಕೆ ಮೊದಲೆಲ್ಲ ತೆರೆದ ಬಾವಿ ತೆಗಿತಾ ಇದ್ವಿ, ತೆರೆದ ಬಾವಿ ತೆಗೆದು ಅದನ್ನ ಬಳಸ್ಕೊಳ್ತಾ ಇದ್ವಿ. ಆಮೇಲೆ ತೆರೆದ ಬಾವಿ ತೆಗೆದ್ರೆ ನೀರು ಸಿಗ್ತಾ ಇರಲಿಲ್ಲ, ಕೊಳವೆ ಬಾವಿ ತೆಗ್ಸಿವಿ. ಕೊಳವೆ ಬಾವಿಯಿಂದ ನೀರು ಬಳಸಕ್ ಶುರು ಆದ್ಮೇಲೆ ಈಗ ನಾವು ಎಷ್ಟು ಕೊರೆದ್ರು ನೀರೇ ಸಿಗ್ತಾ ಇಲ್ಲ.
2: ಬತ್ತಾ ಇಲ್ಲ.
1: 1000 ಅಡಿ, 1500 ಅಡಿ, 2000 ಅಡಿ, ಕೋಲಾರ ಕಡೆ 2000 ಅಡಿ ಕೊರಿಬೇಕು ನೀರು ಒಂದು ಕೃಷಿಗೆ. ಹಂಗಾಗಿ ಏನಾಗಿದೆ ಅಂತಂದ್ರೆ ಅಂತರ್ಜಲದ ಕೊರತೆ ವಿಪರೀತ ಆಗಿದೆ. ಈ ಅಂತರ್ಜಲದ ಮರುಪೂರಣ ಮತ್ತೆ ಅಂತರ್ಜಲದ ನಿರ್ವಹಣೆಗೋಸ್ಕರನೇ ನಮ್ಮ ಭಾರತ ಸರ್ಕಾರ ಅಟಲ್ ಭೂಜಲ್ ಯೋಜನೆ ಅಂತ ಒಂದು ಪ್ರಾರಂಭ ಮಾಡಿದೆ.
2: ದೊಡ್ಡ ಯೋಜನೆ,
1: ಬಹಳ ದೊಡ್ಡ ಯೋಜನೆ, ಅದಕ್ಕಿಂತ ಮುಖ್ಯವಾದ ಯೋಜನೆ, ಬಹಳ ಪ್ರಮುಖವಾದ ಯೋಜನೆ. ಅದಕ್ಕೆ ಮಹತ್ವ ಕೊಡಬೇಕು. ನಾನು ಹೇಳಿದ್ನಲ್ಲ ಅಂತರ್ಜಲ ಎಷ್ಟು ಮುಖ್ಯ ಅಂತ. ನೋಡಿ, ನಮ್ಮಲ್ಲಿ ಆಹಾರ ಉತ್ಪಾದನೆಗೆ ಅಂತರ್ಜಲ ಬೇಕು, ಕುಡಿಯೋ ನೀರಿಗೆ ಬೇಕು, ಮತ್ತೆ ಕೈಗಾರಿಕೆಗೆ ಬೇಕು.
2: ಹೌದು.
1: ಒಂದು ಅಂದಾಜಿನ ಪ್ರಕಾರ ನಮ್ಮ 65% ನೀರು ನಾವೇನು ಕೃಷಿ ಬಳಸ್ತೀವಲ್ಲ ಅದು ಅಂತರ್ಜಲದಿಂದ ಬರುತ್ತಂತೆ. ಈಗ ದೊಡ್ಡ ಮಲೆನಾಡು ಅಲ್ಲೆಲ್ಲ ಮಳೆಯಿಂದಲೇ ನೀರು ಬರುತ್ತೆ, ಕೆರೆ ತೋಡುಗಳು ಇವೆಲ್ಲ ತುಂಬಿರ್ತವೆ, ಬಳಸ್ಕೊಳ್ತಾರೆ. ಆದರೆ ಬಯಲುಸೀಮೆನಲ್ಲಿ ಒಣ ಪ್ರದೇಶಗಳು, ಅವರೆಲ್ಲ ಅಂತರ್ಜಲಕ್ಕೆ ಕೈ ಹಾಕ್ತಾರೆ. ಪಂಪ್ ಸೆಟ್, ಕೊಳವೆ ಬಾವಿ ಬಳಸಿ ಅಂದರೆ 65% ನೀರು ಅಂತರ್ಜಲದಿಂದ ಬರುತ್ತೆ. ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ 85% ಕುಡಿಯೋ ನೀರು ಕೂಡ ಅಲ್ಲಿಂದಲೇ ಬರುತ್ತೆ. ಅಲ್ಲಿ ಮಳೆ ಕಡಿಮೆ ಬರುತ್ತೆ, ಮತ್ತೆ ನೀರು ಅವರಿಗೆ ಲಭ್ಯತೆ ಕಡಿಮೆ. ಹಾಗಾಗಿ ಮತ್ತೆ ಅವರು ಕೊಳವೆ ಬಾವಿ ತೋಡನೆ ಅಂತರ್ಜಲ ಎತ್ತಬೇಕು. 85% ಅವಶ್ಯಕತೆ ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯೋ ನೀರಿಂದು ಅಂತರ್ಜಲದಿಂದ ಪೂರೈಕೆ ಆಗುತ್ತೆ. ಮತ್ತೆ 50% ಕುಡಿಯೋ ನೀರು ಪಟ್ಟಣ ಪ್ರದೇಶದಲ್ಲೂ ಕೂಡ ಅಂತರ್ಜಲದಿಂದ
2: ಬರುತ್ತೆ.
1: ಹೀಗಾಗಿ ಏನಾಗಿದೆ ಅಂತ ಅಂದ್ರೆ ಕಳೆದ ಒಂದು 3-4 ದಶಕದಲ್ಲಿ ಅಂತರ್ಜಲ ಅತಿಯಾಗಿ ಬಳಕೆಯಾಗ್ಬಿಟ್ಟು ವಿಶೇಷವಾಗಿ ಕೃಷಿಗೆ, ಕುಡಿಯೋ ನೀರಿಗೆ, ಮತ್ತೆ ಕೈಗಾರಿಕೆಗೆ ಆ ಒಂದು ಅಂತರ್ಜಲದ ಮಟ್ಟ ಸಾಕಷ್ಟು ಕುಸಿದ್ಬಿಟ್ಟಿದೆ, ತಳಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು, ಪಾತಾಳ ಮುಡ್ತಾ ಇದೆ ಅನ್ಬೋದು.
2: ಪಾತಾಳ, ಹೌದು.
1: ಈಗ 2017ರಲ್ಲಿ ಈ ಕೇಂದ್ರ ಅಂತರ್ಜಲ ಮಂಡಳಿ ಅಂತ ಇದೆ, ಅವರು ಒಂದು ಸಮೀಕ್ಷೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರುವ 6881 ತಾಲೂಕಿನಲ್ಲಿ 1186 ತಾಲೂಕಿನಲ್ಲಿ ಅಂತರ್ಜಲ ಅತಿಯಾದ ಬಳಕೆಯಾಗಿದೆ ಅಂತ ಅಂದು. ನೋಡಿ, ಈ ಒಂದು ವಿಚಾರ ನಮಗೆ ಚಿಂತೆ ಉಂಟು ಮಾಡುವಂಥ ವಿಷಯ. ಯಾಕಂದರೆ ಅತಿಯಾದ ಶೋಷಣೆ ಆಗಿದೆ ಅಂತರ್ಜಲದ್ದು. ಆ ಒಂದು ಅಂತರ್ಜಲದ ಅತಿಯಾದ ಶೋಷಣೆಯನ್ನು ಜನರ ಒಂದು ಗಮನಕ್ಕೆ ತಂದು ಅಂತರ್ಜಲದ ನಿರ್ವಹಣೆಗೋಸ್ಕರ ಒಂದು ಯೋಜನೆಯನ್ನು ಸರ್ಕಾರ ಪ್ರಾರಂಭ ಮಾಡಿದೆ. ಇದನ್ನು ಅಟಲ್ ಭೂಜಲ್ ಯೋಜನೆ ಅಂತ ಕರೀತಾರೆ.
2: ಏನೇನು ಹೇಳಿದ್ಯ?
1: ಅಟಲ್ ಭೂಜಲ್ ಯೋಜನೆ. ಭೂಜಲ ಅಂದ್ರೆ ಅಂತರ್ಜಲ.
2: ಹೌದು
1: ಅಲ್ವಾ? ಹಾಗಾಗಿ ಈ ಅಂತರ್ಜಲ ನಿರ್ವಹಣೆಗೆ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಿಸೋದು ಅಂತರ್ಜಲದ ಬಗ್ಗೆ. ಅಂತರ್ಜಲ ಅಂತ ಅಂದ್ರೆ ನಮ್ಮ ಜನರಿಗೆ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ ಮಳೆ ನೀರೇನೆ ಹಿಂಗಿ ಅಂತರ್ಜಲಕ್ಕೆ ಹೋಗಿರುತ್ತೆ. ಮೊದಲೇ ಭೂಮಿನಲ್ಲಿ ನೀರಿರುತ್ತೆ ಅಂತ ಕೆಲವರು ತಲೆಯಲ್ಲಿ ಕುಂತ್ಬಿಟ್ಟಿದೆ.
2: ಹೌದು.
1: ನೀರಿಲ್ಲ ಅಂದ್ರೆ ಬೋರ್ವೆಲ್ ಹಾಕು ಅನ್ನೋದು. ಕೊಳವೆಬಾವಿ ತೋಡಿಸಿದ್ರೆ ನೀರೆಲ್ಲಿಂದ ಬರಬೇಕು? ಮಳೆ ನೀರು ಹಿಂಗಿದ್ರೆ ಕಣಪ್ಪ ಇಳಿದು ಅಂತರ್ಜಲ ಆಗೋದು.
2: ಹೌದಲ್ಲ.

0: ಅದು ಅಂತರ್ಜಲದಿಂದ ನೀರು ಮೇಲಕ್ಕೆ ಬರಲ್ಲ, ಅದು ಮೇಲ್ಗಡೆಯಿಂದ ಒಳಗ್ ಕೆಳಗಡೆ ಇಳಿದು ಮತ್ತೆ ಅಲ್ಲಿಂದ ನಾವು ಎತ್ತೀವಿ. ಹಾಗಾಗಿ ಅಂತರ್ಜಲಕ್ಕೆ ನಾವು ನೀರಿನ ನಿರ್ವಹಣೆ ಮಾಡಬೇಕು, ನೀರನ್ನ ಹಿಂಗಿಸ್ಬೇಕು. ಮುಖ್ಯವಾಗಿ ಸುಸ್ಥಿರವಾದಂತಹ ಭೂಜಲದ ನಿರ್ವಹಣೆ, ಈಗ ಏನೇನು ಇದಕ್ಕೆ ಸಂಬಂಧಪಟ್ಟ ಯೋಜನೆಗಳಿದಾವಲ್ಲ ಅವನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಂತರ್ಜಲದ ನಿರ್ವಹಣೆಗೆ ಒಂದು ಯೋಜನೆಯನ್ನು ರೂಪಿಸುವಂಥದ್ದು ಸ್ಥಳೀಯ ಮಟ್ಟದಲ್ಲಿ, ಅದು ಬಹಳ ಮುಖ್ಯವಾದ್ದು. ಇದರಲ್ಲಿ ಇನ್ನೊಂದೇನಂದ್ರೆ ಸಮುದಾಯ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಜನಗಳು ಪಾಲ್ಗೊಳ್ಬೇಕು.
1: ಸಮುದಾಯ ಅಂದ್ರೆ ಜನರು,
0: ಜನರು ನಾವೇನೆ, ನಾವೇ ಜನರೇ ಪಾಲ್ಗೊಳ್ಬೇಕು. ಅಂದ್ರೆ ಮಳೆ ನೀರನ್ನ ಹಿಡ್ಕೊಳ್ಳೋದು, ಅದನ್ನ ಇಂಗ್ಸೋದು, ಸಂಗ್ರಹಣೆ ಮಾಡಿ ಬಳಸೋದು, ಮಳೆ ನೀರನ್ನು ಕೊಯ್ಲು ಅಂತಾರೆ, ಅದು ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಈಗ ನಮ್ಮ ಮೇಲ್ಛಾವಣಿ ಮೇಲೆ ಬಿದ್ದ ನೀರು ನಾವದನ್ನ ಶುಚಿಯಾಗಿ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ನಮಗೆ ಸಂಪಿಗೆ ಬಿಟ್ಕೊಂಡು ಬಳಸ್ಬೋದು. ಇನ್ನೂ ಹೆಚ್ಚಾದ ನೀರನ್ನ ನಾವು ಭೂಮಿಗೆ ಇಂಗಿಸ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ನಾವು ಇಂಗು ಗುಂಡಿ ಅಂತಾರೆ,
1: ಇಂಗು ಗುಂಡಿ,
0: ಒಂದು 10 ಅಡಿ ಆಳಕ್ಕೆ ಗುಂಡಿ ತೆಗೆದ್ಬಿಡೋದು ಮನೆ ಹತ್ರ. ಅದಕ್ಕೆ ಈ ಸಿಮೆಂಟ್ ಬಳೆಗಳು ಬರ್ತಾವ, ರಿಂಗ್ಗಳು, ಅಂತವನ್ನ ಹಾಕ್ಬಿಟ್ಟು ಆ ಕೆಳಗಡೆ ಒಂದ್ 2 ರಿಂಗ್ ಬಿಟ್ಟು ಉಳಿದವ ಕೆಲವನು ಸಣ್ಣ ಸಣ್ಣ ತೂತುಗಳು ಇರ್ತವೆ, ಆ ತೂತುಗಳ ಮೂಲಕ ನೀರು ಹೊರಗಡೆ ಹೋಗುತ್ತೆ. ಅದಕ್ಕೆ ಕೆಲವರು ಜಲ್ಲಿನೂ ತುಂಬುತ್ತಾರೆ,
1: ಜಲ್ಲಿ ತುಂಬುತ್ತಾರೆ,
0: ದೊಡ್ಡ ದೊಡ್ಡ ಕಲ್ಲುಗಳನ್ನ ತಳಕ ಹಾಕ್ತಾರೆ, ಅದ್ರ ಮೇಲೆ ದಪ್ಪ ಜಲ್ಲಿ, ಅದ್ರ ಮೇಲೆ ಸ್ವಲ್ಪ ಸಣ್ಣ ಜಲ್ಲಿ, ಇನ್ನು ಅದ್ರ ಮೇಲೆ ಸ್ವಲ್ಪ ಮರಳು, ಇಂಥದ್ದು ಹಾಕೊಂಡು ಆ ನೀರು ಇಂಗುತ್ತೆ. ಇಂಗದಾಗ ಏನಾಗುತ್ತೆ, ಅಂತರ್ಜಲದ ಮಟ್ಟ ವೃದ್ಧಿ ಆಗುತ್ತೆ. ಇನ್ನು ಕೆಲವರು ಈ ಕೊಳವೆ ಬಾವಿ ಸಮೀಪದಲ್ಲೂ ಮಾಡ್ತಾರೆ, ಅದನ್ನ ಮಾಡೋದ್ರಿಂದ ಕೊಳವೆ ಬಾವಿನಲ್ಲೂ ನೀರು ಜಾಸ್ತಿ ಆಗುತ್ತೆ.
1: ಜಾಸ್ತಿ
0: ಮತ್ತೆ ಇದು ನಮ್ಮ ಹಳ್ಳಿ ಮಟ್ಟದಲ್ಲೂ ಕೂಡ ಈ ರೀತಿ ಇಂಗು ಗುಂಡಿಗಳನ್ನ ಮಾಡೋದಕ್ಕೆ ಇಲ್ಲಿ ಒತ್ತು ಕೊಡಲಾಗುತ್ತೆ ಈ ಅಟಲ್ ಭೂಜಲ್ ಯೋಜನೆಯಲ್ಲಿ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರೂ ಹಣಕಾಸಿನ ಒಂದು ನೆರವನ್ನ ಒದಗಿಸ್ತಾರೆ. ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಿಸೋದು ಮತ್ತೆ ಜನರಲ್ಲಿರುವಂತಹ ಒಂದು ಸಾಮರ್ಥ್ಯ ಅಭಿವೃದ್ಧಿ, ಅವರ ತಿಳುವಳಿಕೆ ಹೆಚ್ಚಿ ಅವರಲ್ಲಿ ಕೌಶಲ್ಯವನ್ನ ಹೆಚ್ಚು ಮಾಡುವಂತಹದ್ದು, ಮತ್ತೆ ಅಲ್ಲಲ್ಲಿ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ಹಿಂಗ್ಸೋದಕ್ಕೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅದನ್ನ ಮಾಡುವಂತಹದ್ದು. ನಮ್ಮ ಕರ್ನಾಟಕದಲ್ಲಿ 1199 ಗ್ರಾಮ ಪಂಚಾಯತಿನಲ್ಲಿ ಇದು ಅನುಷ್ಠಾನ ಆಗ್ತಾ ಇದೆ. ವಿಶೇಷವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂದ್ರೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಗದಗ, ಈ 11 ಜಿಲ್ಲೆಗಳ 1199 ಗ್ರಾಮ ಪಂಚಾಯತಿನಲ್ಲಿ ಈ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ಏನು ಅಂತಂದ್ರೆ ಅಂತರ್ಜಲವನ್ನ ನಾವು ಸರಿಯಾಗಿ ಕಾಪಾಡಿಕೊಳ್ಳೋದು, ಅದರ ನಿರ್ವಹಣೆ ಕಡೆ ಗಮನ ಕೊಡೋದು, ನೀರನ್ನ ಪೋಲ್ ಮಾಡದೇ ಇರೋದು, ಮತ್ತೆ ನಮಗೆ ಸಿಗುವಂತ ನೀರನ್ನ ಸದುಪಯೋಗ ಪಡಿಸಿಕೊಳ್ಳೋದು.
1: ಸರಿ,
0: ಈಗೊಂದು ಜಲ ಜೀವನ್ ಮಿಷನ್ ಅಂತ ಬರ್ತಾ ಇದೆ, ಎಲ್ಲ ಕಡೆ ಅದು ಬರ್ತಾ ಇದೆ.
1: ಜಲ ಜೀವನ್
0: ಮೊದಲೇನಂದ್ರೆ ನಮ್ಗೆ ನಲ್ಲಿಗೆ ನೀರ್ ಬರುತ್ತೆ, ಎಷ್ಟು ಬೇಕಾದ್ರೂ ಹಿಡ್ಕೋಬಹುದು, ಇಲ್ಲದಿದ್ರೆ ಹರಿದೋಗೋದಕ್ಕೆ ಬಿಟ್ಬಿಡ್ಬೋದು, ಏನ್ ನಮ್ಗೆ ಅದರಿಂದ ಏನು ಸಮಸ್ಯೆ ಆಗಲ್ಲ ಅಂತ. ಈಗ ಹಂಗಾಗಲ್ಲ ಕಣಣ,
1: ಹೌದಾ?
0: ಪ್ರತಿಯೊಂದು ಮನೆಗೂ ನಲ್ಲಿ ಹಾಕ್ತಾರೆ, ನಲ್ಲಿ ಜೊತೆಗೆ ಮೀಟರ್ ಹಾಕ್ತಾರೆ. ನೀನು ನೀರು ಅದನ್ನ ಬಿಟ್ಬಿಟ್ರೆ ಹೊರಗಡೆ ನಿಂದು ಮೀಟರ್ ಓಡುತ್ತೆ, ಬಿಲ್ ಬರುತ್ತೆ,
1: ಬಿಲ್ ಬರುತ್ತೆ,
0: ಬಿಲ್ ಬಂದಾಗ ನಿನಗೆ ನೋಡಪ್ಪ ನಾನು ಹಿಂಗೆ ಮಾಡಬಾರ್ದಾಗಿತ್ತು ನೋಡ. ಹಂಗಾಗಿ ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲೂ ಇದು ಬರುತ್ತೆ, ಅಟಲ್ ಭೂಜಲ್ ಯೋಜನೆ. ಹಾಗಾಗಿ ನಾವು ಈ ಅಟಲ್ ಭೂಜಲ್ ಯೋಜನೆ ಇದೆಯಲ್ಲ, ಇದ್ರ ಬಗ್ಗೆ ನಮ್ಗೆಲ್ಲ ಯಾರ್ಯಾರು ಪರಿಚಯ ಇದಾರಲ್ಲ ಅವ್ರಿಗೆಲ್ಲ ಹೇಳಿ ಜಾಗೃತಿ ಮೂಡಿಸ್ಬೋದು.
1: ಮಾಡಬೇಕು, ಮಾಡಬೇಕು.
0: ಸರಿನಪ್ಪ, ಸಮಯ ಆಗ್ತಾ ಬಂತು, ನಾನು ಬರ್ತೀನಿ.
1: ಆಯ್ತು ಆಯ್ತು ಆಯ್ತು ಆಯ್ತಣ್ಣ, ಆಯ್ತಣ್ಣ, ಸಿಗೋಣ.
0: ಸರಿ,
1: ನಡಿ ನಡಿ ನಡಿ ನಡಿ ನಡಿ.
2: ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಟಲ್ ಭೂಜಲ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 1:10 ಕ್ಕೆ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮೂರು ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, ಐಎಂಎಫ್ ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಹ್ವಾನದ ಮೇರೆಗೆ ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಅವರು ಇಂದಿನಿಂದ ಭಾರತಕ್ಕೆ ಮೂರು ದಿನಗಳ ಅಧಿಕೃತ ಭೇಟಿ ನೀಡುತ್ತಿದ್ದು, ಇಂದು ಅವರು ಬಿಹಾರದ ಗಯಾಗೆ ಆಗಮಿಸಲಿದ್ದಾರೆ. ಅವರೊಂದಿಗೆ ವಿಯೆಟ್ನಾಂ ಸರ್ಕಾರದ ಹಿರಿಯ ಸಚಿವರು, ಉನ್ನತ ಅಧಿಕಾರಿಗಳು ಹಾಗೂ ಉದ್ಯಮಿಗಳ ನಿಯೋಗವೂ ಆಗಮಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ನಾಳೆ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಅಧ್ಯಕ್ಷ ಟೋಲ್ಯಾಮ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ತದನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳು ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದು, ದೇಶದ ಇತರ ಪ್ರಮುಖ ನಾಯಕರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಅಧ್ಯಕ್ಷ ಟೋಲ್ಯಾಮ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನಿನ್ನೆ ಈ ವಲಯದ ಮೇಲೆ ನಡೆದ ಡ್ರೋನ್ ದಾಳಿಯಿಂದಾಗಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೂವರು ಭಾರತೀಯ ನಾಗರಿಕರು ಗಾಯಗೊಂಡಿದ್ದು, ಇಂತಹ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಭಾರತ ತಿಳಿಸಿದೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ನಾಗರಿಕ ಮೂಲಸೌಕರ್ಯಗಳು ಮತ್ತು ಅಮಾಯಕ ಜನರನ್ನು ಗುರಿಯಾಗಿಸಿಕೊಂಡು ನಡೆಸುವ ದಾಳಿಗಳನ್ನು ಟೀಕಿಸಿದೆ. ತಕ್ಷಣವೇ ಸಂಘರ್ಷವನ್ನು ನಿಲ್ಲಿಸಬೇಕೆಂದು ಕರೆ ನೀಡಿರುವ ಭಾರತ, ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನೇ ಅನುಸರಿಸಬೇಕು ಎಂದು ಪ್ರತಿಪಾದಿಸಿದೆ. ಯುಎಇನಲ್ಲಾಗಿರುವ ದಾಳಿಯಲ್ಲಿ ಭಾರತೀಯ ನಾಗರಿಕರು ಗಾಯಗೊಂಡಿರುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಈ ಕುರಿತು ಪ್ರತಿಕ್ರಿಯಿಸಿದ್ದು, ಪ್ರಾದೇಶಿಕ ಶಾಂತಿ, ಸ್ಥಿರತೆ ಮತ್ತು ಜಾಗತಿಕ ಇಂಧನ ಭದ್ರತೆಗೆ ಹೋರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಮುದ್ರಯಾನ ಖಚಿತಪಡಿಸಬೇಕು ಎಂದಿದ್ದಾರೆ. ಭಾರತ ಮತ್ತು ಜಮೈಕಾ ನಡುವಿನ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವು ಅತ್ಯಂತ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ತಿಳಿಸಿದ್ದಾರೆ. ಜಮೈಕಾದ ವಿದೇಶಾಂಗ ಸಚಿವೆ ಕಮಿನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಸಚಿವ ಸಂಪುಟದ ಸದಸ್ಯರೊಂದಿಗೆ ನಡೆಸಿದ ಸಮಗ್ರ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ನಡುವೆ ಡಿಜಿಟಲ್ ಪರಿವರ್ತನೆ, ಸಾಂಸ್ಕೃತಿಕ ವಿನಿಮಯ, ಕ್ರೀಡೆ ಮತ್ತು ಡಿಜಿಟಲ್ ಪಾವತಿ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಬಲಪಡಿಸಲು ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಿಂಗ್ಸನ್ ಟೌನ್ನಲ್ಲಿ ಭಾರತದ $1,00,000 ನೆರವಿನೊಂದಿಗೆ ಪೂರ್ಣಗೊಂಡಿರುವ ಗ್ರಾಮೀಣ ಜೀವನೋಪಾಯ ಸುಧಾರಣಾ ಯೋಜನೆಯನ್ನು ಸಚಿವರು ಶ್ಲಾಘಿಸಿದರು. ಈ ಯೋಜನೆಯು ಸಾವಿರಾರು ಜನರಿಗೆ ಅನುಕೂಲ ಕಲ್ಪಿಸಿದ್ದು, ಮೆಲಿಸಾ ಚಂಡಮಾರುತದ ನಂತರ ಜಮೈಕಾದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಭಾರತವು ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇದರ ಜೊತೆಗೆ ಭಾರತ ಕ್ಯಾರಿಕಾಮ್ ಅಭಿವೃದ್ಧಿ ಪಾಲುದಾರಿಕೆಯಡಿಯಲ್ಲಿ ಜಮೈಕಾದಲ್ಲಿ ಕುಶಲಕರ್ಮಿಗಳ ಸಬಲೀಕರಣ ಕೇಂದ್ರವನ್ನು ಸ್ಥಾಪಿಸುವ ಕುರಿತು ಸದ್ಯ ಮಾತುಕತೆಗಳು ನಡೆಯುತ್ತಿವೆ ಎಂದು ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಪ್ರಬಲ ಸಂಶೋಧನೆ ಮತ್ತು ನಾವೀನ್ಯತೆಯ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪುನರುಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಐಐಟಿ ಮದ್ರಾಸ್ ತಂತ್ರಜ್ಞಾನ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸಂಶೋಧನಾ ಕ್ಷೇತ್ರವು ಕೇವಲ ಪಿಎಚ್ಡಿ ಪ್ರಬಂಧಗಳು ಅಥವಾ

0: ಶೈಕ್ಷಣಿಕ ಪ್ರಕಟಣೆಗಳಿಗೆ ಸೀಮಿತವಾಗಬಾರದು ಎಂದು ಆಶಿಸಿದರು. ಸಂಶೋಧನೆಗಳು ಸಮಾಜಕ್ಕೆ ಪ್ರಯೋಜನಕಾರಿಯಾದ ಮತ್ತು ಕಾರ್ಯರೂಪಕ್ಕೆ ತರಬಹುದಾದ ಆವಿಷ್ಕಾರಗಳಾಗಿ ಪರಿವರ್ತನೆಯಾಗಬೇಕು. ಆ ಮೂಲಕ ವಿಕಸಿತ ಭಾರತದ ಗುರಿ ತಲುಪಲು ಪೂರಕವಾದ ಫಲಿತಾಂಶಗಳನ್ನು ನೀಡುವತ್ತ ನಾವು ಗಮನಹರಿಸಬೇಕು ಎಂದು ಸಚಿವರು ಒತ್ತು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ಸಂಘರ್ಷವು 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಯು ಅತ್ಯಂತ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಎಚ್ಚರಿಸಿದೆ. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ ಸುಮಾರು $125 ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು IMF ಅಂದಾಜಿಸಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ದೀರ್ಘಕಾಲದ ಸಂಘರ್ಷ ತೈಲ ಬೆಲೆಗಳು $100 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಯುತ್ತಿರುವುದು ಮತ್ತು ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡಗಳು ಈಗಾಗಲೇ IMF ಪ್ರತಿಕೂಲ ಸನ್ನಿವೇಶದ ಮುನ್ಸೂಚನೆಗಳನ್ನು ಸಕ್ರಿಯಗೊಳಿಸಿವೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ತಿಳಿಸಿದ್ದಾರೆ. ಈ ಪ್ರತಿಕೂಲ ಸನ್ನಿವೇಶದ ಅಡಿಯಲ್ಲಿ 2026 ಜಾಗತಿಕ ಆರ್ಥಿಕ ಬೆಳವಣಿಗೆಯ ದರ %2.5 ಕುಸಿಯುವ ನಿರೀಕ್ಷೆ ಇದೆ. ಇದೇ ಸಮಯದಲ್ಲಿ ಜಾಗತಿಕ ಹಣದುಬ್ಬರ ಪ್ರಮಾಣವು %5.4 ಏರಿಕೆಯಾಗಬಹುದು ಎಂದು IMF ವರದಿ ಮಾಡಿದೆ. ಹರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿಗಳು ತೀವ್ರಗೊಂಡಿದ್ದು ಈಗಾಗಲೇ ಜಾರಿಯಲ್ಲಿದ್ದ ದುರ್ಬಲ ಕದನ ವಿರಾಮವು ಅಂತ್ಯಗೊಂಡಂತಾಗಿದೆ. ಜಲಸಂಧಿಯಲ್ಲಿ ಸಿಲುಕಿರುವ ಹಡಗುಗಳ ರಕ್ಷಣೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಘೋಷಿಸಿದ ಬೆನ್ನಲ್ಲೇ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ನಡೆದಿವೆ. ಅಮೆರಿಕದ ದಾಳಿಯಲ್ಲಿ ಇರಾನ್ನ 6 ಮಿಲಿಟರಿ ದೋಣಿಗಳು ನಾಶವಾಗಿದ್ದು 5 ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ನಡೆಸಿದ ದಾಳಿಯಿಂದಾಗಿ UAE ತೈಲ ಬಂದರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಸಂಘರ್ಷಕ್ಕೆ ಮಿಲಿಟರಿ ಕ್ರಮದಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಿಳಿಸಿದ್ದು, ಸಂಘರ್ಷದಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳದಂತೆ ಅಮೆರಿಕ ಮತ್ತು UAEಗೆ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕವು ತನ್ನ ನೌಕಾಪಡೆಯ ರಕ್ಷಣೆಯಲ್ಲಿ ವಾಣಿಜ್ಯ ಹಡಗುಗಳು ಜಲಸಂಧಿಯನ್ನು ದಾಟಿವೆ ಎಂದು ಪ್ರತಿಪಾದಿಸಿದರೆ ಇರಾನ್ ಇದನ್ನು ನಿರಾಕರಿಸಿದೆ. ಕಳೆದ ಫೆಬ್ರವರಿಯಿಂದ ನಡೆಯುತ್ತಿರುವ ಈ ಸಂಘರ್ಷದಲ್ಲಿ ಈಗಾಗಲೇ 1,000 ಜನ ಪ್ರಾಣ ಕಳೆದುಕೊಂಡಿದ್ದು, ಇತ್ತೀಚಿನ ಶಾಂತಿ ಮಾತುಕತೆಗಳು ಯಾವುದೇ ಒಪ್ಪಂದವಿಲ್ಲದೆ ಮುಕ್ತಾಯಗೊಂಡಿವೆ. ಈ ಬಾರಿಯ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಗೆ ಇಬ್ಬರು ಭಾರತದ ಪತ್ರಕರ್ತರು ಭಾಜನರಾಗಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಸೈಬರ್ ಅಪರಾಧಗಳ ಕುರಿತಾದ ವರದಿಗಾಗಿ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ ಅವರಿಗೆ ಇಲ್ಲಸ್ಟ್ರೇಟೆಡ್ ರಿಪೋರ್ಟಿಂಗ್ ಮತ್ತು ಕಮೆಂಟ್ರಿ ವಿಭಾಗದಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಇವರು ನಟಾಲಿ ಒಬಿಕೋ ಪಿಯರ್ಸನ್ ಅವರೊಂದಿಗೆ ಬ್ಲೂಂಬರ್ಗ್ ಸಂಸ್ಥೆಗಾಗಿ ನೀಡಿದ ವರದಿಗೆ ಈ ಪ್ರಶಸ್ತಿ ಪಡೆದಿದ್ದಾರೆ. ಇದರ ಜೊತೆಗೆ ಅಮೆರಿಕದ ಗಡಿ ಕಣ್ಗಾವಲು ತಂತ್ರಜ್ಞಾನದ ಕುರಿತಾದ ತನಿಖಾ ವರದಿಗಾಗಿ ಅನೋಹ್ ಮೂಲದ ವರದಿಗಾರ ಅನಿರುದ್ಧ ಘೋಷಾಲ್ ಅವರು ಅಂತಾರಾಷ್ಟೀಯ ವರದಿಗಾರಿಕೆ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದ ಅತ್ಯುನ್ನತ ಗೌರವ ಎಂದು ಪರಿಗಣಿಸಲಾದ ಈ ಪ್ರಶಸ್ತಿಗಳನ್ನು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಜರ್ನಲಿಸಂ ಘೋಷಿಸಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ಫಿಲಿಪೈನ್ಸ್ನ ವಲಸೆ ಕಾರ್ಮಿಕರ ಇಲಾಖೆಯ ಕಾರ್ಯದರ್ಶಿ ಹ್ಯಾನ್ಸ್ ಲಿಯೋ ಕಾಕ್ಡಾಕ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದು, ತಮ್ಮ ಭೇಟಿಯ ಅವಧಿಯಲ್ಲಿ ಉಭಯ ರಾಷ್ಟಗಳ ನಡುವಿನ ವಲಸೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಮತ್ತು ಈ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. UAEಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, IMF ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meter ಅಂದರೆ 612 kilohertz. ಈಗ ಸಮಯ 1:20:30. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಐದನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಎಸ್ ಗೋಪಾಲ್.
2: ಅಶ್ವಮೇಧವನ್ನ ಮಾಡದ ಒಂದು ಕುಂದು ನನ್ನ ತಲೆಯ ಮೇಲಿದೆ, ಅದನ್ನ ನಾನು ಸಹಿಸಲಾರೆ. ಆ ದೋಷವನ್ನ ನೀನು ಪರಿಹರಿಸು ಎಂದು ಧರ್ಮರಾಜನನ್ನ ಬೇಡಿಕೊಳ್ಳೋದಕ್ಕೋಸ್ಕರ ಆಗಿ ಅವನ ಬಳಿಗೆ ಬಂದಿದೆಯೇನೋ ಎಂಬಂತೆ ಒಂದು ಕಿವಿ ಕಪ್ಪಾದ ಧವಳ ಶುಭ್ರ ವರ್ಣದ ಆ ಕುದುರೆ ಬರಲು ಅದನ್ನ ಇಡೀ ಸಮಸ್ತ ಜನರು, ಹಸ್ತಿನಾವತಿಯ ಎಲ್ಲ ಪುರಜನರು ಕೂಡ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು. ಆಗ ಸುವೇಗ ಕುದುರೆಯನ್ನ
3: ಕೊಂಡು ಬಂದ ಹಯವನೊಪ್ಪಿಸಿ

0: ಲಕ್ಷ್ಮಿಗೆ ಸಮರ್ಪಿಸಿದನು.
1: ಸುವೇಗನು ಯುಧಿಷ್ಠಿರನಿಗೆ ಕುದುರೆಯನ್ನೊಪ್ಪಿಸಿದ, ಶ್ರೀಕೃಷ್ಣನಿಗೆ ಭಕ್ತಿಯಿಂದ ನಮಸ್ಕರಿಸಿದ, ಹಾಗೆಯೇ ಅರ್ಜುನಾದಿಗಳಿಗೂ ಕೂಡ ವಂದಿಸಿದ. ಆಮೇಲೆ ಬಂಡಿ ಎತ್ತು ಒಂಟೆಗಳ ಮೇಲೆ ತಂದಿದ್ದ ಭಂಡಾರದ ಹೀರನ್ನು, ಕುದುರೆ ಆನೆ ರಥ ಚತುರಂಗ ಸೇನೆ ಗೋವುಗಳು ಎಮ್ಮೆಗಳು ಸ್ತ್ರೀಯರ ತಂಡವನ್ನ ತನ್ನನ್ನ ತನ್ನ ರಾಣಿವಾಸವನ್ನ ಮಗನನ್ನ ಆ ಕ್ಷಣದಲ್ಲೇ ಯೌವನಾಶ್ವ ಶ್ರೀಕೃಷ್ಣನ ಪಾದ ತಲಕ್ಕೆ ಸಮರ್ಪಿಸಿದ. ಹೀಗೆ ತನ್ನ ಸರ್ವಸ್ವವನ್ನು ಸಮರ್ಪಿಸಿದ ಯೌವನಾಶ್ವ.
0: ಮೇಲೆ ಪರಿತೋಷದಿಂದ ಯೌವನಾಶ್ವ

0: ಇದ್ದರು ಅಡಿಗಡಿಗೆ ವಂದಿಸಿ ನುತಿಸಿ ಜಯ ಜಯ ಜಯ ನಿನಾದದಿಂದೇ.
1: ಹೀಗೆ ಯೌವನಾಶ್ವನು ತನ್ನ ಸರ್ವಸ್ವವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದ ಮೇಲೆ ಅವನೊಡನೆ ಬಂದ ಎಲ್ಲ ಪುರಜನರು ಕೂಡ ನೀಲ ವೇಗಶ್ಯಾಮನಾದ ಶ್ರೀಕೃಷ್ಣನ ಆ ಶ್ರೀಮಂಗಳ ಮೂರ್ತಿಯನ್ನ, ಉತ್ತರೋತ್ತರ ರಮ್ಯ ಮೂರ್ತಿಯನ್ನ ತಮ್ಮ ಕಣ್ಣು ಮನಸ್ಸುಗಳಲ್ಲಿ ತುಂಬಿಕೊಂಡು ಬಿಟ್ಟು ಅಮಿತವಾದ ಆನಂದವನ್ನ ಅನುಭವಿಸಿದರು. ಹಾಗೆಯೇ ಹೆಜ್ಜೆ ಹೆಜ್ಜೆಗೆ ನಮಸ್ಕರಿಸುತ್ತಾ ಶ್ರೀಕೃಷ್ಣನ ಜಯಕಾರವನ್ನ

0: ಹಾಡ್ತಾ ಇದ್ರು, ಕೃಷ್ಣ ಜಯ ರಾಧಾ ಕೃಷ್ಣ ಜಯ ಜಯ ಜಯ ಕೃಷ್ಣ ಎಂದು ಕೃಷ್ಣನ ಜಯಕಾರವನ್ನ ಎಲ್ಲ ಪುರಜನರು ಮಾಡಿ ತಾವು ಧನ್ಯರಾದೆವು ಅಂತೇಳಿ ಆ ಭಾವನೆಗೆ ಒಳಗಾಗಿದ್ದಾರೆ. ಇತ್ತ ಯೌವನಾಶ್ವನ ರಾಣಿಯರು
1: ಇತ್ತಲಾ ಯೌವನ

0: ಕಮಲ ಕೆರಗುವ ಅಳಿಕುಲಮೋ ತಳಿರ್ಗೊಂಬಡರ್ದ ಬರ್ಹಿಯೋ ಪೇಳೆನೆ
1: ಯೌವನಾಶ್ವನ ರಾಣಿ ಪ್ರಭಾವತಿಯು ಕುಂತಿಗೆ ಕಾಣಿಕೆ ಇತ್ತು ನಮಸ್ಕರಿಸಿದಳು. ಅದೇ ರೀತಿ ಕಾರ್ಮೋಡದಂತೆ ಕಪ್ಪಾದ ಕೂದಲುಳ್ಳ ಪ್ರಭಾವತಿ ದ್ರೌಪದಿಯ ಸಮೀಪಕ್ಕೆ ಬಂದು ಅವಳಿಗೂ ವಂದಿಸಿದಳು. ಅವಳ ಪಾದವನ್ನ ಮುಟ್ಟಿ ತನ್ನ ಶಿರಸ್ಸನ್ನ ಅವಳ ಪಾದದ ಮೇಲೆ ಇಟ್ಟಳು. ಅದನ್ನ ಕವಿ ಸ್ವಾರಸ್ಯವಾಗಿ ವರ್ಣಿಸುತ್ತಾನೆ, ಕೇಳಿ.

ಪ್ರಭಾವತಿ ತನ್ನ ಮುಖಚಂದ್ರವನ್ನ ದ್ರೌಪದಿಯ ಪಾದ ಕಮಲಗಳಲ್ಲಿ ಇಟ್ಟಳು. ಅಂದ್ರೆ ಪ್ರಭಾವತಿ ದ್ರೌಪದಿಗೆ ನಮಸ್ಕರಿಸಿದಳು ಅನ್ನತಕ್ಕಂಥ ಅರ್ಥ. ಅದನ್ನ ಕವಿ ಎಷ್ಟು ಸ್ವಾರಸ್ಯವಾಗಿ ಚಂದ್ರನಿಗೂ

0: ಭೂಮಲಕ್ಕೂ ಯಾವತ್ತೂ ದ್ವೇಷ ಇದೆ. ಅದು ದ್ವೇಷವನ್ನ ಬಿಟ್ಟು ಚಂದ್ರನ ಹಾಗೆ ಆ ರೀತಿ ಅದನ್ನ ಸೂಚಿಸ್ತಾನೆ. ಚಂದ್ರನಿಗೂ ಕಮಲಕ್ಕೂ ದ್ವೇಷ. ಆದರೆ ಇಲ್ಲಿ ಚಂದ್ರ ಬಿಂಬ ಯಾವುದು, ಆ ಪ್ರಭಾವತಿಯ ಮುಖ ಚಂದ್ರ ಇದೆಯಲ್ಲ, ಅದು ಚಂದ್ರ ಬಿಂಬ. ಅದು ತನ್ನ ದ್ವೇಷವನ್ನ ಬಿಟ್ಟು ಕೆಂದಾವರೆಯ ಛಲವನ್ನ ನೋಡಲು ಬಂದಿದೆಯೋ, ಅಂದ್ರೆ ದ್ರೌಪದಿ ಪಾದ ಇದೆಯಲ್ಲ ಅದು ಕಮಲದ ಹಾಗೆ ಇದೆ, ಆ ಕೆಂದಾವರೆಯ ಆ ಕಮಲದ ಛಲವನ್ನ ನೋಡೋದಕ್ಕೆ ಬಂದಿದೆಯೋ ಎನ್ನುವಂತೆ ಆ ಪ್ರಭಾವತಿಯ ಮುಖ ಚಂದ್ರ ದ್ರೌಪದಿಯ ಪಾದ ಕಮಲಗಳನ್ನ ಸೇವಿಸಿತು ಎನ್ನುತ್ತಾನೆ. ದ್ರೌಪದಿಯು ಪ್ರಭಾವತಿಯನ್ನ ಮೇಲಕ್ಕೆತ್ತಿ ಉಪಚರಿಸಿ ಸುಭದ್ರೆಯೇ ಮೊದಲಾದ ಎಲ್ಲ ಸ್ತ್ರೀಯರೊಡನೆ ಹಿಂತಿರುಗಿ ಹೋಗ್ತಾಳೆ. ಆಗ ಧರ್ಮರಾಜ
1: ಶೌರಿ ಸಹಿತ

ರಜತಗಿರಿ ಕೈಲಾಸದಂತೆ ಬಿಳುಪಾಗಿದ್ದ ಕುದುರೆಯನ್ನ ಧರ್ಮರಾಜ ಕೃಷ್ಣನೊಡನೆ ಮತ್ತೆ ಮತ್ತೆ ಮಗದೊಮ್ಮೆ ನೋಡಿದ. ಧರ್ಮರಾಜನಿಗೆ ಕಣ್ಣುಗಳಿಂದ ಆನಂದದ ಆ ಕಣ್ಣೀರು ಬರ್ತಾ ಇದೆಯಂತೆ, ಆನಂದಾಶ್ರುಗಳು ಬರ್ತಾ ಇದೆ, ರೋಮಾಂಚಿತನಾಗಿದ್ದಾನೆ. ಎಲ್ಲ ಇಂತಹ ಒಂದು ಯಜ್ಞಾಶ್ವ ಲೋಕದಲ್ಲಿ ಇದೆಯೇ, ಅದು ತನಗೆ ಸಿಗುತ್ತದೆ ಎಂದು ಗಾಬರಿ ಹೊಂದಿರತಕ್ಕಂತಹ ಧರ್ಮರಾಜನಿಗೆ ತನ್ನ ಮುಂದೆಯೇ ಆ ಕುದುರೆ ಇರುವುದನ್ನ ನೋಡಿಬಿಟ್ಟು ಅವನು ಆನಂದ ಸಮುದ್ರದಲ್ಲಿ ಮುಳುಗಿದ. ಆಮೇಲೆ ಮೇಘನಾದ ವೃಷಕೇತು ಇಬ್ಬರನ್ನು ಕೂಡ ಅಪ್ಪಿಕೊಂಡು, ಮಕ್ಕಳೇ ಎಷ್ಟು ಕಷ್ಟಪಟ್ರಪ್ಪ, ನೀವೆಲ್ಲ ಹೋಗಿ ಕುದುರೆಯನ್ನ ತಂದ್ರಿ ಅಂತೇರಿ ಅವರನ್ನ ಹೊಗಳಿ ಮುಂಡಾಡಿದ. ಬಳಿಕ ಚತುರಂಗ ಸೈನ್ಯದೊಂದಿಗೆ ಯೌವನಾಶ್ವನನ್ನ ಹಸ್ತಿನಾವತಿಗೆ ಕರೆತಂದಿದ್ದಾನೆ ಧರ್ಮರಾಜ.

ಈ ಚೈತ್ರ ಮಾಸಂ ಪೋದು ಈ ವೇಳೆ ಗಧ್ವರದ ಸಮಯವನು ಉಪ

0: ನಾನೀಗ ಹೋಗಿ ಬರ್ತೇನೆ ಅಂತೇಳಿ
1: ರಾಯನೀ ಕರೆಸಿದೊಡೆ ನಿನ್ನಯ ಮಹಾದ್ವರ ಸಹಾಯಕೇ.

ಆಮೇಲೆ ಎರಡು ಪಕ್ಷ ಅಂದ್ರೆ ಒಂದು ತಿಂಗಳು ಶ್ರೀಕೃಷ್ಣ ಹಸ್ತಿನಾವತಿಯಲ್ಲೇ ಇದ್ದು ಎಲ್ಲರಿಗೂ ಕೂಡ ಅಮಿತವಾದ ಆನಂದವನ್ನ ಸಂತೋಷವನ್ನ ಉಂಟು ಮಾಡಿದ. ಆಮೇಲೆ ಧರ್ಮರಾಜನನ್ನ ಕುರಿತು, ಧರ್ಮರಾಜ ಇನ್ನು ಯಜ್ಞ ಆರಂಭಿಸಲು 11 ತಿಂಗಳು ಉಳಿದಿದೆ, ಹಾಗಾಗಿ ನೀವು ಆಮೇಲೆ ನೀವು ಹೇಳ್ಕಳಿಸಿದ್ರೆ ನಾನು ಸಮಸ್ತ ಯಾದವರನ್ನ ಸಮಸ್ತ ವಸ್ತುಗಳನ್ನ ತೆಗೆದುಕೊಂಡು ಬರ್ತೇನೆ, ಇನ್ನು ಏನೂ ಚಿಂತೆ ಬೇಡ.

ಧರ್ಮರಾಜ, ಇನ್ನು ಏನು ಚಿಂತೆ ಬೇಡ. ವ್ಯಾಸರು ಹೇಳಿರ್ತಕ್ಕಂತಹ ಒಂದು ಕಿವಿ ಕಪ್ಪಾದ ಶ್ವೇತಶುಭ್ರವಾದ ಸರ್ವ ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಕುದುರೆ ಆ ದಿವ್ಯಾಶ್ವ ಯಜ್ಞಾಶ್ವ ನಮಗೆ ದೊರಕಿದೆ. ಇನ್ನು ಏನು ಚಿಂತೆ ಬೇಡ. ಆ ಕುದುರೆಯನ್ನು ಯೌವನಾಶ್ವನೊಡನೆ

0: एक बार गुरुकुल के नियमानुसार शंकर ने एक दिन भिक्षा के लिए एक गरीब ब्राह्मण के घर पहुंचे। उनके घर में देने के लिए कुछ भी नहीं था। शंकर के अनुरोध पर एक आंवला ही भिक्षा के रूप में दे दिया। शंकर का दिल बहुत पिघल गया।
1: ಆವಲಾ ಎಂದರೇನು ಬಹಂಜಿ?
0: ಆವಲಾ ಎಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಅರ್ಥ.
1: ದಿಲ್ ಪಿಘಲ್ನ ಎಂದರೇನು ಬಹಂಜಿ?
0: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ. ಉನ್ನೊನೆ ವಹಿ ಲಕ್ಷ್ಮೀ ದೇವಿ ಕಾ ಸ್ತೋತ್ರ ರಚಕರ್ ಲಕ್ಷ್ಮೀ ಸೇ ಗರೀಬ್ ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾ ಕಿ.
1: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು.
0: ಹೌದು, ಕನಕಧಾರಾ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು. ದೂಸರೆ ಹಿ ದಿನ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ ಸೆ ಭರ್ ಗಯ.
1: ಅಬ್ಬಾ, ಎಂತಹ ಮಹಿಮರು! ಯೇ ಘಟ್ನಾ ಬಾಲಕ್ ಶಂಕರ್ ಕಿ ಖ್ಯಾತಿ ಹೇತು ಪರ್ಯಾಪ್ತ ಹೇನಾ?
0: ಹಾ ಹಾ, ಗುರುಕುಲ್ ಸೆ ಲೌಟ್ ಆಯೆ ಮಾನೆ ವಿವಾಹ ಕರ್ನೆ ಕೋ ಕಹಾ, ಮಗ ಶಂಕರ್ನೆ ಅಪ್ನೆ ಅಸಮ್ಮತಿ ಪ್ರಕಟ್ ಕಿ.
1: ಅಂದರೆ ಇವರಿಗೆ ವಿವಾಹವಾಗುವಂತೆ ತಾಯಿಯ ಬಲವಂತ ಪಡಿಸಿದಾಗ ಇವರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಅಲ್ಲವೇ?
0: ಹೌದು, ಶಂಕರರು ಮನೆಯಲ್ಲೇ ಶಾಸ್ತ್ರಾರ್ಥ ಅಧ್ಯಯನದ ಜೊತೆಗೆ ಮಾತೃಸೇವೆಯಲ್ಲಿ ಸದಾಕಾಲವೂ ನಿರತರಾಗಿರುತ್ತಿದ್ದರು. ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು ಇವರ ಮನೆಗೆ ಬರುತ್ತಿದ್ದರು.
1: ಯೇ ಬಡೆ ಮಾತು ಭಕ್ತ ಥೇನಾ?
0: ಹಾ, ಇಸ್ಕೆ ಲಿಯೆ ಏಕ್ ನಿದರ್ಶನ್ ಹೈ, ಮಾ ರೋಜ್ ಅಪ್ನೆ ಘರ್ ಸೇ ದೂರ ರಹನೆ ವಾಲಿ ಪೂರ್ಣಾ ನದಿ ಮೇ ನಹಾನೆ ಜಾತಿ ಥಿ. ಕಮ್ಜೋರಿ ಔರ್ ಬೀಮಾರ್ ಸೇ ಏಕ್ ದಿನ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ. ಶಂಕರ್ ಜಿ ಉಸೆ ಡೂಂಡತೆ ಆಯೆ, ಮಾ ಕಿ ಅಸಹಾಯಕತಾ ಸೇ ಬಹುತ್ ದುಃಖಿ ಹುಯೆ.
1: ಹಾಯ್ ಹಾಯ್, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ್ ಥಾ.
0: ಹಾ, ಮಾತೃಭಕ್ತ ಶಂಕರ್ ಭಗವಾನ್ ಸೇ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪನೆ ಘರ್ ಕೆ ಆಗೇ ಲಾನೆ ಕೆ ಲಿಯೆ ಪ್ರಾರ್ಥನಾ ಕಿ. ಭಗವಾನ್ ಅಪನೆ ಭಕ್ತ ಕಿ ಪ್ರಾರ್ಥನಾ ಕೋ ಮಾನ್ಕರ್ ಪೂರ್ಣಾ ನದಿ ಉನ್ಕೆ ಘರ್ ಕೆ ಆಂಗನ್ ಮೇ ಹಿ ಬಹನೆ ಲಗ.
1: ಅಂದರೆ ಪೂರ್ಣಾ ನದಿಯು ಇವರ ಮನೆಯ ಅಂಗಳದಲ್ಲಿ ಹರಿಯುತ್ತಲ್ಲವೇ?
0: ಹೌದು, ಕೇರಳಕ್ಕೆ ರಾಜ ರಾಜಶೇಖರ್ 7 ವರ್ಷೀಯ ಶಂಕರ್ ಕಿ ದೈವ ಭಕ್ತಿ ಔರ್ ಪಾಂಡಿತ್ಯ ಸೆ ಪ್ರಭಾವಿತ ಹುಯೆ. ರಾಜಾನೆ ಅಪ್ನೆ ಪ್ರಧಾನ ಮಂತ್ರಿ ಕೋ ಏಕ್ ಹಾತಿ ಉಸ್ ಲಡ್ಕೆ ಕೋ ದೇನೆ ಕೆ ಕಹಾ. ರಾಜಮಹಲ್ ಮೇ ಉಸ್ ಬಾಲಕ್ ಕೋ ಆನೆ ಕಾ ನಿಮಂತ್ರಣ ಭಿ ಭೇಜಾ. ಬಾಲಕ್ ನೆ ಹಾತಿ ಸ್ವೀಕಾರ ನಹಿ ಕಿಯಾ, ಅಪ್ನಾ ಅಸಮರ್ಥತಾ ಪ್ರಕಟ್ ಕಿ.
1: ಸಮರ್ಥ ಅಸಮರ್ಥ ಸ್ವೀಕಾರ ತಿರಸ್ಕಾರ ವಿಲೋಮ ಶಬ್ದ ಹೇನಾ?
0: ಹಾ ಹಾ, ಬಾಲಕ್ ಶಂಕರ್ನೆ ರಾಜ ಕೋ ಸಮಜಾಯ ಕಿ ಚಾರೋ ವರ್ಣೋ ಕೋ ಉನ್ಕೆ ಧರ್ಮಾನುಸಾರ ಚಲ್ನಾ ಔರ್ ಅಪ್ನಾ ಅಪ್ನಾ ಕರ್ತವ್ಯ ನಿಭಾನೆ ಕಾ ನಿಯಮ ಹೈ. ಹಮ್ ಬ್ರಾಹ್ಮಣೋ ಕಾ ಕಾರ್ಯ ವೇದಾಧ್ಯಯನ್ ಏವಂ ಅಧ್ಯಾಪನ್ ಕಾ ಕಾಮ್ ಹೈ. ಹಮೇ ಹಾತಿ ಕೋ ಲೇಕರ್ ಕ್ಯಾ ಕರ್ನಾ ಹೈ, ಇಸಿಲಿಯೆ ಹಾತಿ ಮುಜೆ ನಹಿ ಚಾಹಿಯೆ.
1: ರಾಜ ಬಾಲಕ್ ಕಿ ಬಾತೋನ್ ಸೆ ಔರ್ ಪ್ರಭಾವಿತ ಹುವಾ ಹೋಗಾನಾ?
0: ಹಾ, ತನ್ನ ಮಂತ್ರಿಗಳ ಸಂಗಡ ಶಂಕರನನ್ನು ಭೇಟಿ ಮಾಡಲು ಸ್ವಯಂ ಕಾಲಡಿ ಗ್ರಾಮಕ್ಕೆ ರಾಜನೇ ಬಂದನು. ಬಾಲಕನು ರಾಜನಿಗೆ ಯಥಾಯೋಗ್ಯ ಸತ್ಕಾರವನ್ನು ಮಾಡಿದನು ಅಲ್ಲವೇ?
1: ಹಾ, ಭಾವಾವೇಶ ಸೆ ಶಂಕರ್ ಕೆ ಚರಣೋ ಮೇ ಸ್ವರಣ ಸೆ ಸಿಕ್ಕೆ ರಖಕರ್ ಪ್ರಣಾಮ ಕಿಯಾ. ಶಂಕರ್ ನೆ ಅಪ್ನೆ ಸನ್ಯಾಸತ್ವ ಪಾಲನ್ ಮೇ ಬಾಧಾ ಸಮಜ್ಕರ್ ಉನ್ ಸಿಕ್ಕೋ ಕೋ ಕೈ ಬ್ರಾಹ್ಮಣೋ ಕೋ ಬಾಂಟಾ.
0: ಬಾಲಕ್ ಶಂಕರ್ ಕೆ ಮನ್ ಮೇ ಸನ್ಯಾಸ ಲೇನೆ ಕಿ ಪ್ರಬಲ ಇಚ್ಛಾ ಹುಯಿ. ಮಾತಾಜಿ ಸೆ ಆಜ್ಞಾ ಮಾಂಗೆ, ಮಗರ್ ಮಾನೆ ಅನುಮತಿ ನಹಿ ದಿ. ಮಾ ಕೋ ಬೇಟ ಸನ್ಯಾಸ ಲೇನ ಉಚಿತ್ ನಲಗ.
1: ಅಂದರೆ ತಾಯಿಯು ಮಗನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಲಿಲ್ಲವೇ?
0: ಹಾ ಜರೂರ್. ಅಬ್ ಶಂಕರ್ ಕೆ ಆಯು 8 ವರ್ಷಕ್ಕೆ ಹೋ ಚುಕಿ ಥಿ. ಮಾ ಕೆ ಸಾತ್ ಏಕ್ ಬಾರ್ ನಹಾನೆ ನದಿ ಕೆ ಪಾಸ್ ಗಯೆ, ತಬ್ ವಹಾ ಏಕ್ ಮಗರ್ನೆ ಶಂಕರ್ ಕಾ ಪಾವ್ ಪಕಡ್ ಲಿಯಾ ಔರ್ ನೀಚೆ ನದಿ ಕಿ ಓರ್ ಲೇ ಜಾನೆ ಲಗ.
1: ಹಾಯ್ ಹಾಯ್, ಉಸೆ ಕೈಸಾ ಬಚಾಯ?
0: ಬಚಾನೆ ಕಾ ಪ್ರಯಾಸ್ ವ್ಯರ್ಥ ಹೋನೆ ಪರ್ ಶಂಕರ್ ನೆ ಮಾ ಸೆ ಅನುರೋಧ ಕಿಯಾ ಕಿ ಮಾ ಮುಜೆ ಸನ್ಯಾಸ ಲೇನೆ ಕಿ ಅನುಮತಿ ದೋ, ತಾಕಿ ಅಂತಿಮ ಸಮಯ ಮೇ ಭಗವಾನ್ ಕೋ ಸ್ಮರಣ ಕರ್ ಸನ್ಯಾಸ ಲೇಕರ್ ಮುಕ್ತ ಹೋ ಜಾವು.
1: ವಿಧಿ ಇಲ್ಲದೆ ಮಗನನ್ನು ಮೊಸಳೆಯ ಬಾಯಿಯಿಂದ ಪಾರು ಮಾಡಲು ತಾಯಿಯು ಅನುಮತಿ ಇತ್ತಳು ಅಲ್ಲವೇ?
0: ಹಾ ಹಾ, ಲಹು ಲುಹಾನ್ ಶಂಕರ್ ಕೋ ಪ್ರಭು ಕಿ ದಯಾ ಸೆ ಮಗರ್ ನೆ ಛೋಡ್ ದಿಯಾ. ಮಾನೆ ಉಸೆ ಘರ್ ಲೇ ಚಲ್ನೆ ಕೋ ಕಹಾ, ಮಗರ್ ಸನ್ಯಾಸಿ ಕೋ ಘರ್ ಕಹಾ. माँ से ही

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ಮಧ್ಯಾಹ್ನದ ಪ್ರಸಾರವನ್ನು ಮುಗಿಸುವ ಮುನ್ನ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಸಂಜೆ 5:30 ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಪಿಕೆ ಸುಮತಿ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಬಿಸಿ ಗಾಳಿಯಿಂದ ಬೆಳೆಗಳ ಮತ್ತು ಜಾನುವಾರುಗಳ ಮೇಲೆ ಪರಿಣಾಮ, ಈ ಕುರಿತು ಡಾಕ್ಟರ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಘಟಕರಿಂದ ಜನಪದ ಹಾಡುಗಳನ್ನು ಕೇಳುವರು. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ರಾತ್ರಿ 9:15 HRK ಪ್ರಸಾದ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳಬಹುದು. 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ಚಂದನ್ ಕುಮಾರ್ ಅವರಿಂದ ಕೊಳ್ಳಲು ವಾದನ. 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ಸ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ನಮ್ಮ ನಿಲಯದ ಮಧ್ಯಾಹ್ನದ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಈಗ ಸಮಯ 3:05. 5:30 ನಮ್ಮ ಸಂಜೆಯ ಕಾರ್ಯಕ್ರಮ ಪ್ರಸಾರವಾಗುವುದು. ಅಲ್ಲಿಯವರೆಗೆ ಅರುಣಾ ಪ್ರಕಾಶ್ಗೆ ವಿದಾಯವಿರಲಿ. ನಮಸ್ಕಾರ.

ಎಲ್ರಿಗೂ ಒಂದೇ ರೀತಿ ಇರೋದ್ರಿಂದ ಒಂದು ಸಿವಿಲ್ ಮೊಕದ್ದಮೆನಲ್ಲಿ

0: ಡಾಟ್ ಓ ಆರ್ ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕ್ ಅಲ್ಲಿ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 3:09 ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಕೇಳುವಂತ ಹೊತ್ತು ಸಮಯ ಆಗಿದೆ. ಪ್ರಶ್ನೆ ಏನು? ಖಂಡಿತ ನಾನು ಹೇಳ್ತೀನಿ, ಉತ್ತರಕ್ಕೆ ನೀವು ತಯಾರಿದ್ದೀರಾ ಅಂತ ಅನ್ಕೊಳ್ತೀನಿ. ಮೊದಲನೇ ಪ್ರಶ್ನೆ ಕೇಳೋಕ್ಕೂ ಮೊದಲು ನೀವು ನಮಗೆ ಉತ್ತರಗಳನ್ನ ಸಂದೇಶದ ಮೂಲಕ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮ್ಮ ಉತ್ತರದಲ್ಲಿ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಉತ್ತರ, ಇದೆರಡು ಮಾತ್ರ ಇದ್ರೆ ಸಾಕು. ನಿಮ್ಮ ಹೆಸರನ್ನ ತಪ್ಪದೆ ಮರೀದೆ ಕಳಿಸಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಯುವಜನತೆಗಾಗಿ ಯೂತ್ ಒಲಿಂಪಿಕ್ ಗೇಮ್ಸ್ ಆಟಗಳನ್ನ ಯಾವ ವಯಸ್ಸಿನವರಿಗೆ ಆಯೋಜಿಸಲಾಗತ್ತೆ ಅಂತ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಯುವಜನತೆಗೋಸ್ಕರ ಯೂತ್ ಒಲಿಂಪಿಕ್ ಗೇಮ್ಸ್ ಈ ಆಟಗಳನ್ನ ಆಯೋಜಿಸಲಾಗುತ್ತೆ, ಯಾವ ವಯಸ್ಸಿನವರಿಗೆ ಈ ಯೂತ್ ಒಲಿಂಪಿಕ್ ಗೇಮ್ಸ್ ನ ಆಯೋಜಿಸಲಾಗತ್ತೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಕಣ್ಣು ಕಣ್ಣು ಕಲಿತು ಇದೀಗ ಪ್ರಶ್ನೆ ಕೇಳಿಸ್ಕೊಂಡ ಕಿವಿಗಳು, ಸಾಕಷ್ಟು ಕಿವಿಗಳಿಂದ ನಮಗೆ ಅವರ ಕೈ ಮೂಲಕ ಪ್ರಶ್ನೆಗೆ ಉತ್ತರ ತಲುಪಿದೆ. ಮೊದಲನೇದು ಸರಿಯಾಗಿ ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರು, ನೇತ್ರ ಕೆಂಗೇರಿ ಮತ್ತು ಅರ್ಜುನ್ ಭಟ್ ಶೃಂಗೇರಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಪ್ರಸನ್ನ ದಾವಣಗೆರೆ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಮತ್ತು ಶಿವಕುಮಾರ್ ಅವರು ಸ್ವಲ್ಪ ಏರುಪೇರಾಗಿದೆ. ಹೊನ್ನೂರಲ್ಲಿ ಹನುಮಂತಪುರ ಜಗಳೂರಿಂದ, ಜೊತೆಗೆ ಒಂದಷ್ಟು ಜನ ತುಂಬ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ದಾರೆ. ಉಯ್ಯಾಲೆ ಆಡ್ತಾ

ಅವರ ಮನಸ್ಸು ಉತ್ತರ ಸರಿಯಾಗಿ ಯಾವುದು ಅಂತ ಎರಡು ಮೂರು ಉತ್ತರಗಳನ್ನ ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ದೀಪ್ತಿ ಆರ್ ಆರ್ ನಗರದಿಂದ, ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರು, ಮತ್ತೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ಯುವಜನತೆಗೆ ಅಂತ ಕೇಳಿದ್ದೆ ನಾನು. ಸೊ ಎರಡು, ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ಎರಡನ್ನೂ ನೀವು ಕಳಿಸ್ಬೇಕು. ಬೆಳಗಾವಿಯಿಂದ ಮಂಜುನಾಥ್ ಇಂದ್ರಗಿ ಮತ್ತೆ ಒಂದೇ ಉತ್ತರನ ಕಳಿಸ್ದವ್ರಿಗೆ, ಅಂದರೆ ಎಲ್ಲಿಂದ ಅಂತ ಹೇಳಿದವರಿಗೆ ಅವರನ್ನ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇಲ್ಲ. ಸುಮಿತ್ರಾ ಸಂಡೂರು ಎರಡೆರಡು ಮೂರು ಮೂರು ಉತ್ತರಗಳನ್ನು ಕಳಿಸಿದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ, ಮತ್ತೆ ಗೀತಾ ಜೋಶಿ ಕಲಬುರಗಿಯಿಂದ, ಜಹ್ನವಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ದೀಪ್ತಿ ಸಂತೋಷ್, ಭೋಪ ವೆಂಕಟೇಶ್, ಮಿಥುನ್ ಮತ್ತೆ ಅವರ ಜೊತೆಗೆ ಕರೆಕ್ಟ್ ಹರಿಹರ ವಿಜ್ಞಾನ ನಗರದಿಂದ, ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶನ ಕಳಿಸಿದ್ದಾರೆ. ವನಿತಾ ಸುರೇಶ್ ಜೊತೆಗೆ ನಂಬರ್ ಎಂಡಿಂಗ್ ವಿತ್ 1548, ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶ ತಲುಪಲಿ. ಅನಿಲ ಬಿಷ್ಟನ್ನ, ಮತ್ತೆ ಸುಜಾತ ಗಂಗಾಧರ ಸ್ವಾಮಿ, ಉದಯ ಕರ್ಕೇರ ಉಡುಪಿ, ಸೋಮಶೇಖರ್ ಹಂಪಸಾಗರದಿಂದ, ನಾಗೇಂದ್ರಪ್ಪ ಉಡೇವು, ಪದ್ಮಶ್ರೀಯವರ ಕುಟುಂಬ, ನವೀನ್ ಕುಮಾರ್ ಅವರು ಕೂಡ ಸರಿಯಾದ ಉತ್ತರನ ಕಳಿಸಿದರೆ ಸರಿಯಾದ ಉತ್ತರ ತಲುಪಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ 3:17 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ಕೇಳಿದ ಪ್ರಶ್ನೆ, ಯುವಜನತೆಗಾಗಿ ಯೂತ್ ಒಲಿಂಪಿಕ್ ಗೇಮ್ಸ್ ಆಟಗಳನ್ನ ಯಾವ ವಯಸ್ಸಿನವರಿಗೆ ಆಯೋಜಿಸಲಾಗುತ್ತೆ ಅಂತ. ಸರಿಯಾದ ಉತ್ತರ ಆಗಿತ್ತು 15-18 ವರ್ಷದ ವಯಸ್ಸಿನ ಯುವಜನತೆಗೆ ಈ ಗೇಮ್ಸ್ನ ಆಯೋಜಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅವರೇ ಈ ಆಟಗಳನ್ನು ಆಯೋಜಿಸ್ತಾರೆ. ಸಮಯ 3:17 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಮುಂದಿನ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಪ್ರಶ್ನೆ ಕೇಳೋಕೆ ಮೊದಲು ಇಲ್ಲಿ ಒಂದು ಚೂರು ಒಂದು ಆಡಿಯೋ ಬಿಟ್ನ ನಾನು ಕೇಳಿಸ್ತಾ ಇದ್ದೀನಿ.

ಇದನ್ನ ಬರೆದವರು ಯಾರು ಅನ್ನೋದು ಪ್ರಶ್ನೆ, ಇದರ ಕರ್ತೃ ಇದನ್ನ ಬರೆದವರು ಯಾರು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮ್ಮ ಉತ್ತರಗಳು ಬೇಗ ಬೇಗ ತಲುಪಲಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ನಾನು ಕೇಳಿದ್ದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟವರು ಮೊದಲು ಜಗನಂಬಿಕಾ ಹಂಸವೇಣಿಯವರು, ಮತ್ತೆ ಸುಧಾನಾರಾಯಣ್ ಕೆ ಹಳ್ಳಿ ಬೆಂಗಳೂರಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಚೇತನ್ ವಿಕಾಸ್ ಮತ್ತೆ ದೀಕ್ಷಾ ಅವರ ಉತ್ತರ ಕೂಡ ಸರಿಯಾಗಿದೆ, ಜೊತೆಗೆ ವರಲಕ್ಷ್ಮಿ ಪೀಣ್ಯದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಅರ್ಪಿತಾ ಬೆಂಗಳೂರಿಂದ ಸರಿಯಾದ ಉತ್ತರನ ಕೊಡಿದರೆ, ಬೀನಾ ವಸಂತ್ ವಸಂತಪುರದಿಂದ, ಜೊತೆಗೆ ನವೋದಯ ನಗರದಿಂದ ಪ್ರವೀಣ್ ಹೊಸಕೋಟೆ ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜಯಲಕ್ಷ್ಮಿ ಕೋಡಿಪಾಳ್ಯ, ಪದ್ಮಶ್ರೀಯವರ ಕುಟುಂಬದವರು, ಬೊಬ್ಬ ವೆಂಕಟೇಶ್, ಬಿಂದು ಪ್ರಕಾಶ್, ದೀಪ್ತಿ ಆರ್ ಆರ್ ನಗರ, ರವಿ ಕೆ ಅಂಬೇಡ್ಕರ್ ಚಿತ್ರದುರ್ಗದಿಂದ, ಮತ್ತೆ ಮಂಗಳ ಮೈಸೂರಿಂದ, ಉದಯ ಕರ್ಕೇರ ಉಡುಪಿಯಿಂದ ಸರಿಯಾದ ಉತ್ತರ ಕೊಟ್ಟವರು, ವೇದಾ ಶಿವಕುಮಾರ್, ನಾಗೇಂದ್ರ ಪ್ರಸಾದ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಜಗದೀಶ್ ಹಿರೇಮಠ್ ಬೆಳಗಾವಿಯಿಂದ, ಕುಶಾಲ್ ನಗರದಿಂದ ಜಾನ್ವಿ, ಮತ್ತೆ ರೂಪ ಪಾಂಡುರಂಗರಾವ್, ಶ್ವೇತಾ ಎಸ್ರಾವ್ ಸುಳಿಯಾದಿಂದ, ಸುಮನ್ ಕೋರಿ ಹಂಪಸಾಗರದಿಂದ, ಅನಿಲ್ ಬಿಷ್ಟನ್ನ, ಮತ್ತೆ ಚಾಮರಾಜಪೇಟೆಯಿಂದ ಸರೋಜಾ ಸಿಂಗ್, ನೇತ್ರಾ ಕೆಂಗೇರಿ, ಬಾಬಾ ಕಲ್ಯಾಣ್, ಆಶಾ ಶೆಣೈ, ದಿಲೀಪ್ ಕಲ್ಯಾಣ್ಕರ್, ಹರಿಹರನ್, ಮತ್ತೆ ನಮ್ಮ ರನ್ನಿಂಗ್ ವಿತ್ 777-19, ಜೊತೆಗೆ ಕಲೇಶ್ವರ್ ಕುಮಾರ್ ರವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಅವರ ಉತ್ತರ ಕೂಡ ಸರಿಯಾಗಿದೆ. ಎಚ್ ಎಲ್ ಬಸವರಾಜ್ ಗುರುರಾಜ್ ಸೋಮಿಯಾಜಿಯವರ ಉತ್ತರ ಕೂಡ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ 3:24, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ನಾನು ಕೇಳಿದ್ದ ಪ್ರಶ್ನೆ ಏನು?

ಈ ಹಾಡು ಕೇಳಿದ್ರಲ್ಲ, ಈ ಆಡಿಯೋ ಬಿಟ್ಟನ್ನು ಕೇಳಿದ್ರಲ್ಲ, ಈ ಆಡಿಯೋ ಬಿಟ್ಟನ್ನ ಬರೆದವರು ಇದರ ಕರ್ತೃ ಯಾರು ಅಂತ ಸರಿಯಾದ ಉತ್ತರ ಆಗಿತ್ತು. ಕುವೆಂಪು, ಕುವೆಂಪು ಅವರು ಈ ಹಾಡನ್ನು ಬರೆದಿದ್ರು. ಸೊ ಉತ್ತರ ಸರಿಯಾಗಿ ಕೊಟ್ಟವರೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:25, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ, ತೈಪೋಸಂ ಇದು ಯಾವ ರಾಜ್ಯದ ಹಬ್ಬ? ತೈಪೋಸಂ ಇದು ಯಾವ ರಾಜ್ಯದ ಹಬ್ಬ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರನ ನೀವು ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನು ತಲುಪಿಸಿ.

ಜೋಗಯ್ಯನೇನೋ ಕರೆದಾಯ್ತು. ಈಗ ಪ್ರಶ್ನೆಗೆ ಉತ್ತರ ಕೊಟ್ಟವರು ಕೂಡ ಸಾಕಷ್ಟು ಜನ ಇದ್ದಾರೆ. ನಾನು ಕೇಳಿದ್ದ ಪ್ರಶ್ನೆ ಏನು ಅಂತ ಅಂದ್ರೆ, ತಾಯ್ಪೋಸ್ ಇದು ಯಾವ ರಾಜ್ಯದ ಹಬ್ಬ ಅಂತ ಪ್ರಶ್ನೆ ಕೇಳಿದ್ದೆ. ಯಪ್ಪಾ ಯಪ್ಪಾ, ಸಾಕಷ್ಟು ಜನರ ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಒಂದಷ್ಟು ಜನ ಕನ್ಫ್ಯೂಷನ್ ಕೂಡ ಮಾಡ್ಕೊಂಡಿರಿ, ಇಲ್ಲ ಅಂತ ಅಲ್ಲ, ಸೋ ಕನ್ಫ್ಯೂಷನ್ ಅಂತ ಹೇಳ್ಬೋದು ಅಥವಾ ಅದು ಮಾಹಿತಿ ಇಲ್ಲದೆ ಇರೋದು ಅಂತ ಹೇಳ್ಬೋದು, ಗೊತ್ತಿಲ್ಲ. ಮೊದಲು ಸರಿಯಾದ ಉತ್ತರನ ಕೊಟ್ಟವರು ಬಾಬಾ ಕಲ್ಯಾಣ್, ಅಭಿನಂದನೆಗಳು. ದಿಲೀಪ್ ಕಲ್ಯಾಣ್ಕರ್ ಮತ್ತೆ ಜಯಂತ್ ಸುಬ್ರಹ್ಮಣ್ಯ, ನೇತ್ರಾ ಕೆಂಗೇರಿ, ಪದ್ಮಶ್ರೀ, ಜಯಶ್ರೀ ಸುನೀಲ್, ಶ್ರೀಲಕ್ಷ್ಮಿ ಗುರುರಾಜ್, ಆಶಾ ಶ್ರೀನಿವಾಸ್,

ರಘುನಾರಾಯಣ್ ಜಾಫರ್ ಮತ್ತೆ ಮಂಜುನಾಥ್ ಲಗ್ಗೆರೆ, ಜೊತೆಗೆ ಆಶ್ರಯ ಕಾಲೋನಿಯಿಂದ ಜಯಲಕ್ಷ್ಮಿ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಭಾನ್ ಕುರಿ ಹಂಪಸಾಗರದಿಂದ ಮಲೇಷ್ಯಾದಿಂದ ಸಂದೇಶನ ಕಳಿಸಿದ್ದಾರೆ ಶ್ರೀನಿವಾಸ್ ಅವರು, ಧನ್ಯವಾದಗಳು. ಜೊತೆಗೆ ಭಾಗ್ಯರಮಣ್ಣ ಅವರ ಉತ್ತರ ಕನ್ನಡ ಸರಿಯಾಗಿದೆ. ದೇವಿ ಸಿಂಗ್, ಸರೋಜಾ ಸಿಂಗ್, ಪ್ರಸನ್ನಕುಮಾರ್ ದಾವಣಗೆರೆ, ವರಲಕ್ಷ್ಮಿ, ಎಂ ಜಯಲಕ್ಷ್ಮಿ, ಸದಾಶಿವ ಹುಲ್ಗೂರ್ ಮತ್ತು ಹರಿಹರನ್, ಜಗಳೂರಿಂದ ವಾಸಿಂ, ಗಾಯತ್ರಿ, ಧಾರವಾಡದಿಂದ ವಾಣಿಶ್ರೀ ಸರಿಯಾದ ಉತ್ತರನ ಕೊಟ್ಟವರು, ಕಲೇಶ್ವರ್ ಕುಮಾರ್, ಅನಿಲ ಬಿಷ್ಟಣ್ಣ, ಮತ್ತು ಇದು ಬೆಳಗಾವಿಯಿಂದ ಮಂಜುನಾಥ್ ಅವರ ಉತ್ತರ ಕೂಡ ಸರಿಯಾಗಿದೆ. ಮಣ್ಣಿಕಲ್ ಕೃಪಾ, ಇನ್ನೂ ಟೈಪಿಸ್ತಾ ಇರೋರ ಸಂಖ್ಯೆನೂ ಕೂಡ ಸಾಕಷ್ಟಿದೆ. ಬೀನಾ ವಸಂತ್, ರವಿ ಕೆ, ಮತ್ತೆ ಗುರುರಾಜ್ ಅವರ ಕುಟುಂಬ, ಗೋಪಾಲಕೃಷ್ಣ, ಬಿಂದು ಪ್ರಕಾಶ್, ರೂಪಾ ಪಾಂಡುರಂಗರಾವ್, ಉದಯ ಕರ್ಕೇರ, ವನಿತಾ ಸುರೇಶ್, ಶ್ವೇತಾ ಎಸ್ರಾವ್, ಬೋಪ ವೆಂಕಟೇಶ್, ಶಿವರಾಜ್ ಅವರ ಉತ್ತರ ಸರಿಯಾಗಿದೆ. ದಿನೇಶ್ ಗುಡದೂರ್ ಮತ್ತೆ ಅರ್ಪಿತಾ, ಜೊತೆಗೆ ರಾಕೇಶ್ ಮುತ್ತಿನ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಾಗೇಂದ್ರಪ್ಪ ಉಡೇವು, ಹೀಗೆ ಲಿಸ್ಟ್ ಹೋಗ್ತಾನೆ ಇದೆ. ಜಗದೀಶ್ ಹಿರೇಮಠ್, ಆನಂದ್ ಅದೋನಿ ಅವರ ಉತ್ತರ ಸರಿಯಾಗಿದೆ. ಅಗಚಹಳ್ಳಿ ನಾಗಮಂಗಲ, ಅನಂತಕುಮಾರ್, ಜೊತೆಗೆ ತಮಿಳುನಾಡು ಸರಿಯಾದ ಉತ್ತರ ಆಗಿತ್ತು. ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ತಾಯ್ಪೋಸ್ ಇದು ತಮಿಳುನಾಡಿನಲ್ಲಿ ಆಚರಿಸುವಂತಹ ಹಬ್ಬ ಆಗಿದೆ. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಈ ಹಬ್ಬ ಸಾಮಾನ್ಯವಾಗಿ ಜನವರಿ ಮತ್ತೆ ಫೆಬ್ರವರಿ ಮಧ್ಯದಲ್ಲಿ ಬರುವಂತಹ ಹುಣ್ಣಿಮೆಯ ದಿನ ಇದನ್ನ ಆಚರಣೆ ಮಾಡ್ತೀವಿ. ಇದನ್ನ, ಈ ಹುಣ್ಣಿಮೆಯ ದಿನವನ್ನ ತೈ ಅಂತ ಹೇಳ್ತಾರೆ, ತಮಿಳಿನಲ್ಲಿ ತೈ ಅಂತ ಹೇಳ್ತಾರೆ. ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಬರುವಂತ ಹುಣ್ಣಿಮೆಯನ್ನ ತೈ ಅಂತ ಹೇಳ್ತಾರೆ. ಈ ದಿನದಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಇದು ಶಿವ ಮತ್ತೆ ಪಾರ್ವತಿಯ ಮಗ ಈ ಮುರುಗನ್ ದೇವರು ಯಾರಿರ್ತಾರಲ್ಲ, ಅಂದ್ರೆ ನಾವು ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಅಂತ ಯಾರನ್ನ ಪೂಜಿಸ್ತೀವೋ ಅವರನ್ನೇ ಮುರುಗನ್ ಅಂತ ತಮಿಳುನಾಡಲ್ಲಿ ಪೂಜಿಸ್ತಾರೆ. ಅವರಿಗೆ ಅರ್ಪಿತವಾದ ಒಂದು ಹಬ್ಬ. ಮುರುಗನ್ ದೇವರಿಗೆ ಪಾರ್ವತಿ ದೇವಿ ವೇಲ್ ಅನ್ನ ಕೊಡುವಂತಹ ದಿನ ಇದು ಅಂತ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಸಮಯ 3:33 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇನ್ನು ಒಂದು ವಿಶಿಷ್ಟವಾದ ಪ್ರಶ್ನೆ ಇದೊಂದು, ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಇಲ್ವೋ, ಆದರೂ ಹುಡುಕಿದ್ರೆ ಮೇ ಬಿ ಉತ್ತರ ಸಿಗಬಹುದು ಅನ್ಸುತ್ತೆ. ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಶ್ರೀಲಂಕಾ ದೇಶದ ಕ್ಯಾಂಡಿ ನಗರದಲ್ಲಿ ಹಲ್ಲಿಗಾಗಿ ಒಂದು ದೇವಾಲಯ ನಿರ್ಮಾಣ ಆಗಿದೆ. ನಮ್ಮ ದಂತ ಪಂಕ್ತಿ ಅಂತ ಏನ್ ಹೇಳ್ತೀವಲ್ಲ, ಹಲ್ಲು, ಹಲ್ಲಿಗಾಗಿ ಒಂದು ದೇವಾಲಯ ನಿರ್ಮಾಣ ಆಗಿದೆ. ಅದು ಯಾರ ಹಲ್ಲು ಅನ್ನೋದು ಪ್ರಶ್ನೆ. ಹಲ್ಲಿಗಾಗಿ ನಿರ್ಮಾಣವಾದ ದೇವಾಲಯ ಶ್ರೀಲಂಕಾದ ಕ್ಯಾಂಡಿ ನಗರದಲ್ಲಿ ಇದೆ. ಬೇಗ ಬೇಗ ಉತ್ತರವನ್ನ ಹುಡುಕಿ, ನಿಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ 3:40 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸರಿಯಾದ ಉತ್ತರ ಜೊತೆಗೆ ತಪ್ಪಾದ ಉತ್ತರ ಸಾಕಷ್ಟು ಜನದ್ದು ಇಲ್ಲಿದೆ. ತಪ್ಪಾದ್ರೆ ತಿಳ್ಕೊಳ್ಳೋಣ, ಸರಿಯಾದ್ರೆ ಖುಷಿ ಪಡೋಣ. ಅನ್ಯಾರ್ ಪ್ರಸಾದ್, ರಾಜಾಜಿನಗರ, ಬಾಬಾ ಕಲ್ಯಾಣ್ ಮತ್ತೆ ಸುಧಾ ಅವರು ಸರಿಯಾದ ಉತ್ತರ ಕಳಿಸಿದ್ದಾರೆ. ಸುಧಾ ನಾರಾಯಣ್, ನಾಗರಾಜ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ರಘುನಾರಾಯಣ್ ಜೊತೆಗೆ ಸುಧಾ ಬೂದಿಹಾಳ್, ಭಾಗ್ಯರಾಮಣ್ಣ, ಬುದ್ಧಿ ವಿಜಯಪುರದಿಂದ, ಅನ್ವಿತಾ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ನವೀನ್ ಕುಮಾರ್ ಗಂಗಾವತಿಯಿಂದ, ಜೊತೆಗೆ ಹರಿಹರದಿಂದ ಶ್ರಾವ್ಯ ಅವರ ಉತ್ತರ ಕೂಡ ಸರಿಯಾಗಿದೆ. ರವಿ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡವರು ಇದ್ದಾರೆ. ಭೀಮಪ್ಪ ದಾವಣಗೆರೆ, ಮಂಜುನಾಥ್ ಲಗ್ಗೆರೆ, ನೇತ್ರ ಕೆಂಗೇರಿ, ಜೊತೆಗೆ ಜಗದೀಶ್ ಹಿರೇಮಠ್, ಗಬ್ಬೂರು ಶಿವರಾಜ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ರೆ. ಧಾರವಾಡದಿಂದ ಗಾಯತ್ರಿ, ಪದ್ಮಶ್ರೀ ಮತ್ತೆ ತಿರುಕುನ ಬಳಗ ಮಲ್ಲಾಡಿಹಳ್ಳಿ, ನಿಮ್ಮ ಹೆಸರನ್ನು ಕಳಿಸ್ರಿ. ರಿತ್ತಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಜಯರಾಮ್ ಟೈಲರ್, ಗುರುರಾಜ್ ಅವರ ಕುಟುಂಬ, ವಿರೂಪಾಕ್ಷಪುರದಿಂದ, ಜೊತೆಗೆ ಅಶೋಕ್ ಅವರ ಉತ್ತರ ಸರಿಯಾಗಿದೆ. ಚಾಮರಾಜಪೇಟೆಯಿಂದ ಸರೋಜಾ ಸಿಂಗ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಸದಾಶಿವ ಹುಲ್ಗೂರ್, ನಿಮ್ಮ ಉತ್ತರ ಮತ್ತೆ ನಿಮ್ಮ ಹೆಸರು ಇಷ್ಟೇ ಸಾಕು. ನಳಿನ ಹಲ್ಸೂರಿಂದ ನೀವು ದೊಡ್ಡ ದೊಡ್ಡ ಮೆಸೇಜಸ್ನ ಕಳಿಸಿದ್ರೆ ಖಂಡಿತವಾಗ್ಲೂ ಓದಕ್ಕೆ ಸಮಯ ಇಲ್ಲ. ಇಲ್ಲಿ ಮಂಡಿಕಲ್ ಕೃಪಾ, ಶ್ರೀನಗರ, ತುಮಕೂರು, ಕಲೇಶ್ವರ್ ಕುಮಾರ್, ಅರ್ಪಿತಾ ಉತ್ತರ ಸರಿಯಾಗಿದೆ. ವಾಣಿ ರುದ್ರೇಶ್ ಅವರ ಉತ್ತರ ಸರಿಯಾಗಿದೆ. ಬೋಪಾ ವೆಂಕಟೇಶ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಅನಿಲ್ ಅವರ ಉತ್ತರ ಸರಿಯಾಗಿದೆ. ಇನ್ನು ಸಾಕಷ್ಟು ಜನರ ಲಿಸ್ಟ್ ಇದೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮಹಾದೇವಿ ಚಂದ್ರಕುಮಾರ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಚಂಗೊಂದಲ, ಶಂಕರ್ ಮಂಡ್ಯದಿಂದ, ವಿದ್ಯಾರಣ್ಯಪುರ ರಾಯಚೂರದಿಂದ ಸುರೇಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾನು ಕೇಳಿದ ಪ್ರಶ್ನೆ ಏನ್ ಗೊತ್ತಾ? ಶ್ರೀಲಂಕಾ ದೇಶದ ಕ್ಯಾಂಡಿ ನಗರದಲ್ಲಿ ಹಲ್ಲಿಗಾಗಿ ಒಂದು ದೇವಾಲಯ ನಿರ್ಮಾಣ ಆಗಿದೆ, ಅದು ಯಾರ ಹಲ್ಲು ಅಂತ ಕೇಳಿದ್ದೆ. ಹಲ್ಲಿಗಾಗಿ ದೇವಾಲಯ ನಿರ್ಮಾಣ ಆಗೋದಾ, ಯಾರಪ್ಪ ಅದು ಅಂತ ನನಗೆ ಮರು ಪ್ರಶ್ನೆ ಕೇಳಿದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರಿಗಾಗಿ ಈ ಉತ್ತರ ಸರಿಯಾದ ಉತ್ತರ ಆಗಿತ್ತು. ಬುದ್ಧನ ಹಲ್ಲು, ಬುದ್ಧನ ಹಲ್ಲಿನ ಅವಶೇಷಕ್ಕಾಗಿ ನಿರ್ಮಿಸಲಾದ ಅತ್ಯಂತ ಪ್ರಸಿದ್ಧ ದೇವಾಲಯ ಅಂದರೆ ಅದು ಶ್ರೀಲಂಕಾದ ಕ್ಯಾಂಡಿ ನಗರದಲ್ಲಿರೋ ಶ್ರೀದಳದ ಮಾಲಿಗಾವ ದೇವಾಲಯ, ಅಂದರೆ ಟೆಂಪಲ್ ಆಫ್ ಸೀಕ್ರೆಟ್ ಟೂತ್ ಅಂತ ಕೂಡ ಈ ದೇವಾಲಯನ ಕರೀತಾರೆ. ಈ ದೇವಾಲಯ ನಗರದ ರಾಯಲ್ ಪ್ಯಾಲೆಸ್ ಸಂಕೀರ್ಣದಲ್ಲಿ ಇದೆ. ಇದು ಬುದ್ಧನ ಎಡಭಾಗದ ಮೇಲ್ದವಡೆಯ ಹಲ್ಲು ಅಂತ ನಂಬಲಾಗುತ್ತೆ. ಒಂದು ಪವಿತ್ರ ಅವಶೇಷವನ್ನ ಶ್ರೀಲಂಕಾದ ಈ ಕ್ಯಾಂಡಿ ನಗರದಲ್ಲಿ ಉಳಿಸಿಕೊಳ್ಳಲಾಗಿದೆ. ಈ ಹಲ್ಲಿನ ಅಂದರೆ ಈ ಬುದ್ಧ ನಿರ್ವಾಣ ಹೊಂದಿದಾಗ ಅವರ ದೇಹವನ್ನು 8 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. 8 ಭಾಗಗಳನ್ನು 8 ಬೇರೆ ಬೇರೆ ಸ್ಥಳಗಳಲ್ಲಿ ದೇವಾಲಯವನ್ನು ಕಟ್ಟಿ ಅಲ್ಲಿ ಇಡಲಾಗುತ್ತೆ. ಇದು ಕೂಡ ಶ್ರೀಲಂಕಾದ ಕ್ಯಾಂಡಿ ನಗರವೂ ಕೂಡ ಒಂದಾಗಿರುತ್ತೆ. ಈ ಹಲ್ಲಿನ ಅವಶೇಷವನ್ನ ಹೊಂದಿರೋರು ದೇಶವನ್ನ ಆಳುವ ಹಕ್ಕನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ಇದನ್ನ ಶ್ರೀಲಂಕಾದಲ್ಲಿ ತುಂಬಾ ಹುಷಾರಾಗಿ ಜಾಗರೂಕತೆಯಿಂದ ಕಾಪಾಡಿಕೊಳ್ತಾರಂತೆ. ಸಮಯ 3:43, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಅಯ್ಯೋ ಉತ್ತರ ಕೊಡಕ್ಕಾಗ್ಲಿಲ್ಲ ಅಂತ ಅನ್ಕೊಂಡ್ರೆ ಎಡವತ್ತಾಯ್ತು ಅಂತ ಅನ್ಕೊಳಕ್ ಹೋಗ್ಬಿಡಿ.

3:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇನ್ನು ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕೊನೆ ಪ್ರಶ್ನೆ, ಗಾದೆ ಮಾತನ್ನ ಪೂರ್ಣ ಮಾಡಬೇಕು ನೀವು. ಒಂದು ಲೈನ್ ಗಾದೆನ ನಾನು ಹೇಳ್ತೀನಿ, ಪೂರ್ತಿ ಮಾಡುವಂತಹ ಹೊಣೆ ನಿಮ್ದು ಕಣ್ರಿ. ಅನಿಷ್ಟ ಬರುವ ಕಾಲಕ್ಕೆ ಈ ಗಾದೆ ಮಾತನ್ನ ನೀವು ಪೂರ್ತಿ ಮಾಡಬೇಕು. ಅನಿಷ್ಟ ಬರುವ ಕಾಲಕ್ಕೆ ಮುಂದೆ ಏನ್ರಿ? ಬೇಗ ಬೇಗ ಉತ್ತರ ಕಳಿಸಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 3:58 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ಕೇಳಿದ ಪ್ರಶ್ನೆಗೆ ಇಲ್ಲಿ ಯಾರೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತ ಅಂದರೆ ಮೇ ಬಿ ಒಂದೊಂದು ಕಡೆ ಒಂದೊಂದು ಉತ್ತರ ಬಂದಿದೆ, ಆದರೆ ಸರಿಯಾದ ಉತ್ತರ ಆಗಿತ್ತು. ಅನಿಷ್ಟ ಬರುವ ಕಾಲಕ್ಕೆ ಯಾರ ಅಪ್ಪಣೆಯೂ ಕಾಯದು, ಅನಿಷ್ಟ ಬರುವ ಕಾಲಕ್ಕೆ ಯಾರ ಅಪ್ಪಣೆಗೂ ಕಾಯದು ಅನ್ನೋದು ಈ ಗಾದೆ ಮಾತು. ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದೆ. ಪ್ರಯತ್ನ ಮಾಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:59 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರಾ.

0: ಆರ್ಸಿದ್ದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 4:01. ಬೆಂಗಳೂರು ಬಸ್. ಈಗ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಚೆನ್ನಾಗಿ ಓದಿರಬೇಕು, ಓದು ತಲೆಗಾತಿರಬೇಕು, ಮತ್ತು ಈ ಕಲೆಗಿಲೆಯಿಂದ ಎಲ್ಲ ಹೋದರೆ ಏಯ್ ಏನೋ ಮಾಡ್ತೀಯ, ಮೊದಲು ಹೊಟ್ಟೆಗೆ ಹಿಟ್ಟು ನೋಡ್ಕೊ, ಆಮೇಲೆ ಕಲೆಗಿಲೆ ನಾಟಕ ಡ್ಯಾನ್ಸು ಅಂತೆಲ್ಲ ಅನ್ನೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಕಲೆಯನ್ನೇ ಅನ್ನವಾಗಿಸಿಕೊಂಡು ಕಲೆಯಲ್ಲೇ ಬದುಕ್ತಾ ಇರುವಂತಹ ಈ ವಿಶೇಷ ಪ್ರತಿಭೆ ಇವತ್ತು ನಮ್ಮ ಬೆಂಗಳೂರಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾರೆ. ಯಾರವರು ಅಂತ ನಾನು ಹೇಳೋಕ್ಕೆ ಮೊದಲು, ರಂಗಭೂಮಿ ಭರತನಾಟ್ಯ ಕಂಠದಾನ ಕಲಾವಿದ ಇವರು. ಕರೋನಾ ಅನ್ನೋ ಒಂದು ಕಾಲ ಎಲ್ರಿಗೂ ಶಾಪ, ಆದರೆ ಇವ್ರಿಗೆ ಮಾತ್ರ ಅದು ವರ. ಕೊರೋನಾದಲ್ಲಿ ಎಲ್ಲರೂ ಕಳ್ಕೊಂಡಿದ್ದೇ ಹೆಚ್ಚು, ಅಂದರೆ ಆ ಸಮಯದಲ್ಲಿ ಪಡ್ಕೊಂಡಿದ್ದೇ ಹೆಚ್ಚು. ಕರ್ನಾಟಕದ ಮನೆ ಮಾತಾಗಿರುವ ಇವರ ದನಿ ಈ ಮನದಾಳದ ಮಾತುಗಳು ಇವತ್ತು ನಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ ನಮ್ಮೊಂದಿಗೆ. ಯಾರಿವರು?
1: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.
0: ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಸೀರಿಯಲ್ ನೋಡೋರು ಸಾಕಷ್ಟು ಜನ ಮನೇಲಿರ್ತಾರೆ. ಕೊರೋನಾ ಟೈಮಲ್ಲಂತೂ ಸೀರಿಯಲ್ ನೋಡಿದವರು ಇಲ್ವೇ ಇಲ್ಲ. ಅದರಲ್ಲೂ ಇಂತಹ ನಮ್ಮ ದೂರದರ್ಶನದಲ್ಲೂ ಕೂಡ ಸಾಕಷ್ಟು ರಾಮಾಯಣ ಮಹಾಭಾರತಗಳು ಸೀರಿಯಲ್ಗಳನ್ನ ನೋಡಿದವರು ಸಾಕಷ್ಟು ಜನ ಇದ್ದಾರೆ. ಹಿಂದಿಯಿಂದ ಕನ್ನಡಕ್ಕೆ ಡಬ್ ಆದಂಥ ಸೀರಿಯಲ್ಗಳು ಸಾಕಷ್ಟು ಸೀರಿಯಲ್ಗಳಿದ್ವು. ಕನ್ನಡದಲ್ಲಿ ಇಂತಹ ಧ್ವನಿನ ಕೇಳಬೇಕು ಅಂತ ಕಾಯ್ತಾ ಇದ್ದವರು ಕೂಡ ಎಷ್ಟೊಂದು ಜನ ಇದ್ರು, ಕೇಳ್ದವರು ಕೂಡ ಸುಮಾರು ಜನ ಇದ್ದಾರೆ. ಅವರು ನಿಮ್ಮೆಲ್ಲರ ವಾಯ್ಸನ್ನ, ನಿಮ್ಮ ವಾಯ್ಸನ್ನ ಅವರೆಲ್ಲರೂ ಕೂಡ ಗುರುತಿಸ್ತಾರೆ, ಗುರುತಿಸಿ ನಮಗೆ ಸಂದೇಶನ ಕಳಿಸ್ತಾರೆ. ಆದರೆ ಅದಕ್ಕೆ ಮುಂಚೆ ಅಷ್ಟರ ಮಧ್ಯದಲ್ಲಿ ನೀವು ಯಾರು ಅಂತ ನಾನು ಹೇಳ್ದೇನೆ. ಸೊ ಈ ನಾನು ಆವಾಗಲೇ ಹೇಳ್ದಂಗೆ ರಂಗಭೂಮಿ ಭರತನಾಟ್ಯ ಕಂಠದಾನ ಕಲಾವಿದರಾಗಿ ಸಾಕಷ್ಟು ಕೆಲಸನ ಮಾಡಿದ್ದೀರಾ. ನಿಮ್ಮ ವಿಷಯಗಳನ್ನು, ನಿಮ್ಮ ಪ್ರೊಫೈಲ್ನ, ನಿಮ್ಮ ಸಾಧನೆಗಳನ್ನು ನೋಡ್ತಾ ಹೋದಾಗ ನಿಜಕ್ಕೂ ತುಂಬ ಖುಷಿ ಆಯಿತು. ನೀವು ಹೇಳ್ಕೊಂಡಿದ್ದ ರೀತಿ ಮನೆಯಲ್ಲಿ ಯಾವುದೂ ಆ ತರಹದ ಹಿನ್ನೆಲೆಗಳಿಲ್ಲದೇ ಇದ್ದರೂ ಕೂಡ ಈ ಥರ ಈ ಕಲೆ ಹಿನ್ನೆಲೆ ಹೇಗೆ ಬರೋಕ್ಕೆ ಸಾಧ್ಯ ಆಯಿತು? ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಮನೆಯಲ್ಲಿ ಸಾಮಾನ್ಯವಾಗಿ ಡ್ರಾಮಾ ಮಾಡ್ತೀನಿ, ನಾ ಡ್ಯಾನ್ಸ್ ಮಾಡ್ತೀನಿ ಅಂದಾಗ ಮೊದಲು ಅನ್ನಕ್ಕೇನು ಅಂತ ನೋಡ್ಕೊ, ಆಮೇಲೆ ಇದೆಲ್ಲ ಅಂತ ಹೇಳ್ತಾರೆ. ಆದರೆ ಇದನ್ನೇ ಅನ್ನವಾಗಿಸ್ಕೊಂಡವರು ನೀವು, ಇದ್ರ ಬಗ್ಗೆ ಹೇಳಿ.
1: ಏನು ಅಂತ ಅಂದರೆ ಇದನ್ನೇ ಅನ್ನವಾಗಿಸ್ಕೋಬೇಕು, ಕಲೆಯನ್ನೇ ಅನ್ನವಾಗಿಸ್ಕೋಬೇಕು ಅಂತಂದರೆ ಅದು ಒಂದು ಡೆಸ್ಟಿನಿ, ಹಣೆ ಬರಹ ಅಂತ ಹೇಳ್ತಾರಲ್ವ, ಅದು ಇರುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್, ನಾನು ವಿಜ್ಞಾನಿ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡು ನನ್ನ ಜೀವನದ ಪ್ರಯಾಣದಲ್ಲಿ ಆರ್ಟಿಸ್ಟ್ ಆಗಿಬಿಟ್ಟೆ.
0: ಸೊ ಕೆಮಿಸ್ಟ್ರಿ, ಬಾಟ್ನಿ, ಎನ್ವಿರಾನ್ಮೆಂಟ್ ಸೈನ್ಸ್ ಓದ್ದವರು.
1: ಹೌದು.
0: ಕಂಠದಾನ ಕಲಾವಿದ ಹೇಗೆ
1: ಅಂದ್ರೆ, ನನ್ನ ತಂದೆಯವರ ಮನೆ ಕಡೆ ಡ್ರಾಮಾ ಮಾಡ್ತಾ ಇದ್ದವರು ಇದ್ರು, ತಾಯಿ ಮನೆ ಕಡೆ ಸಂಗೀತದವರು ಇದ್ರು. ಆದ್ರೆ ಯಾರು ಅದನ್ನ ಪ್ರೊಫೆಷನ್ ಆಗಿ ತಗೊಂಡಿಲ್ಲ, ಒಂದು ಹವ್ಯಾಸವಾಗಿ ಇಟ್ಕೊಂಡಿದ್ರು ಅಷ್ಟೇನೆ. ಹೆಂಗೆ ಅದು ನನಗೆ ಈ ಥರದ್ದು ಕಂಠಧಾನಕ್ಕೆ ಬರಬೇಕು ಅನ್ನೋದು, ಈ ಕೊರೋನಾ ಟೈಮಲ್ಲಿ ಕೆಲಸಗಳೇ ಇರಲಿಲ್ಲ ಯಾರಿಗೂ, ಒಂದು 5-6 ತಿಂಗಳು ನಾವು ಮನೆ ಒಳಗಡೆನೆ ಇದ್ವಿ.
0: ಸರ್ ಸರ್ ಸರ್, ಒಂದೇ ಒಂದು ನಿಮಿಷ, ಏನು ಗೊತ್ತಾ, ನೀವು ಆ ಕತೆ ಹೇಳಕ್ ಮುಂಚೆ ಇಲ್ಲಿ ಸುಮಾರು ಜನ ಮೆಸೇಜ್ ಕಳಿಸಿ ಕೇಳ್ತಾ ಇದ್ದಾರೆ, ಇವರ ಅಂತ ಎಲ್ಲ ಕೇಳ್ತಾ ಇದಾರೆ. ಅದ್ರ ಜೊತೆಗೆ ಕ್ಯೂರಿಯಾಸಿಟಿ ತಡಿಯಕ್ಕಾಗ್ತಾ ಇಲ್ಲ, ಮಾತಾಡ್ತಿರೋ ವಿಷಯ ಚೆನ್ನಾಗಿದೆ, ಅವ್ರು ಯಾರು ಅಂತ ಹೇಳ್ಬಿಡಿ ಅಂತ ಹೇಳ್ತಾ ಇದಾರೆ. ಸೊ ಈ ಕೃಷ್ಣನ ದನಿ ಬಂದಿತ್ತು ಎಲ್ಲಿಂದ, ಯಾರು ನೀವು ಹೇಳ್ಬಿಡಿ ನೀವೇನೆ.
1: ದೇವು ರೂಪಾಂತರ ಅಂತ ನಂದು ಸ್ಟೇಜ್ ನೇಮು, ತುಂಬಾ ಫೇಮಸ್ ಆಗಿದ್ದು ಕೊರೋನಾ ಟೈಮ್ನಲ್ಲಿ. ಏನಂದ್ರೆ ನಮ್ಮ ನಾಟಕದ ಟೀಮ್ ಹೆಸರು ರೂಪಾಂತರ ಅಂತ. ಕರಿ ಬಸವಯ್ಯ ಇದ್ರಲ್ಲ, ಅವರು ನನ್ನ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ನಮ್ಮ ತಂಡದಲ್ಲಿ. KSDL ಚಂದ್ರು ಸರ್ ನನ್ನ ಗುರುಗಳು, ಅವರ ಒಂದು ಮಾರ್ಗದರ್ಶನದಲ್ಲಿ 8 ವರ್ಷಗಳ ಕಾಲ ನಾನು ರಂಗಭೂಮಿಯನ್ನ ಅಭ್ಯಾಸ ಮಾಡಿದ್ದೆ, ನಾಟಕಗಳಲ್ಲಿ ಪಾಲ್ಗೊಳ್ತಾ ಇದ್ದೆ. ಹಾಗೆ ಒಂದಷ್ಟು ಧಾರಾವಾಹಿಗಳಲ್ಲಿ ಮಾಡಿಕೊಂಡು, ನಾಟಕಗಳು ಮಾಡಿಕೊಂಡು, ಕೊನೆಗೆ ಕಂಠದಾನಕ್ಕೋಸ್ಕರ ಒಂದು ಅವಕಾಶ ನನ್ನ ಹುಡ್ಕೊಂಡು ಬಂತು. ಆಗ ಒಂದು ಫ್ಯಾನ್ಸಿ ನೇಮ್ ಬೇಕಲ್ಲ ನಮಗೆ, ಸ್ಟೇಜ್ ನೇಮ್ ಅಂತ ಬೇಕು. ಸೊ ದೇವು ರೂಪಾಂತರ ಅಂತ ಚೂಸ್ ಮಾಡಿ ಎಲ್ಲರೂ ನನ್ನ ದೇವು ದೇವು ದೇವು ದೇವು ಅಂತ ಕರೆಯೋರು. ನಮ್ಮ ಟೀಮ್ ಹೆಸರು ರೂಪಾಂತರ. ಸೊ ಯಾರಾದ್ರೂ ಕೇಳಿದಾಗ ಟೀಮ್ಗಳಲ್ಲಿ ಹೋದಾಗ, ನೀವು ಎಲ್ಲಿ ದೇವು, ನೀವು ರೂಪಾಂತರದವರಲ್ವಾ, ದೇವು ರೂಪಾಂತರ ದೇವು ರೂಪಾಂತರ, ಹಿಂಗ್ ಫೇಮಸ್ ಆಗೋಯ್ತು ಅದು. ಅದೇನಾಗೋಯ್ತು, ಯಾರು ನನ್ನ ಕರೆದ್ರು ದೇವು ರೂಪಾಂತರ ದೇವು ರೂಪಾಂತರ ಹಿಂಗ್ ಬಂದ್ಬಿಡ್ತು. ಸೊ ಹಾಗಾಗಿ ಕಂಠದಾನಕ್ಕೋಸ್ಕರ ಒಂದು ಸ್ಟೇಜ್ ಕ್ರಿಯೇಟ್ ಆಯಿತು, ಅದಕ್ಕೂ ಸ್ಟೇಜ್ ನೇಮ್ ಬೇಕಾಗಿತ್ತು. ಜನ ಬಾಯಿ ಮಾತಲ್ಲಿ ಅದು ದೇವು ರೂಪಾಂತರ ಆಗಿ ನನ್ನ ಹೆಸರೇ ದೇವು ರೂಪಾಂತರ ಅಂತ ಆಗೋಗಿತ್ತು. ಒಂದು ಅಷ್ಟರಿಂದ
0: ಇದನ್ನ ನಿಮ್ ಬಾಯಲ್ಲೇ ಕೇಳ್ಬೇಕು ಅಂತ ಅನ್ಕೊಂಡಿದ್ ಯಾಕೆ ಅಂದ್ರೆ, ಆಕ್ಚುಲಿ ಅವಾಗಲೇ ಮಾತನ್ನ ಕಟ್ ಮಾಡಿದೀವಿ ನಾವು. ಸೊ ಈ ಒಂದಿಷ್ಟು ವಿಷಯಗಳ ನಂತರ ಮತ್ತೆ ಅಲ್ಲಿಗೆ ವಾಪಸ್ ಆಗ್ತೀವಿ. ಯಾಕೆ ನೀವು ನಿಮ್ಮ ಹೆಸರನ್ನ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ಅನ್ನಿಸ್ತು ನನಗೆ ಅಂದರೆ, ನಾನು ನಿಮ್ಮ ಬಗ್ಗೆ ಹುಡುಕಿದಾಗ ಬೇರೆ ಬೇರೆ ಹೆಸರುಗಳಲ್ಲಿ ನೀವು ಕಾಣಿಸ್ತೀರಾ, ಹೇಳಿ ಸರ್ ಈ ಬೇರೆ ಬೇರೆ ಹೆಸರುಗಳ ಬಗ್ಗೆ ಹೇಳಿ.
1: ಹಾ, ಯಾಕೆ ಅಂತ ಅಂದರೆ, ನನಗೆ ಒಂದು ಕರೋನಾ ಟೈಮಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ. ಆ್ಯಕ್ಚುಲಿ ನನಗೆ ಇನ್ಫೆಕ್ಷನ್ ಆಗಿತ್ತು. ಆ ಟೈಮ್ನಲ್ಲಿ ನನ್ನ ಫ್ರೆಂಡು ಮಾಧುರಿ ಶಿವಣಗಿ ಅಂತ ಒಬ್ಬರು ನನ್ನ ಕ್ಲಾಸ್ಮೇಟು, ಡ್ರಾಮಾದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ, ಸುಮ್ಮನೆ ಹಿಂಗೆ ನ್ಯೂಮರಾಲಜಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅವರು ನಂದು ಡೇಟ್ ಆಫ್ ಬರ್ತ್ ಅದೆಲ್ಲ ತಗೊಂಡು ನೋಡಿದ್ರು. ನನಗೆ ಅವ್ರ ಸರ್ ಡಾಕ್ಟರ್ ಖೇದ್ಕರ್ ಅಂತ, ಅವರು ಮಹಾರಾಷ್ಟ್ರದಲ್ಲಿರೋದು, ನೀನು ಪಿ ಎಚ್ ಡಿ ಮಾಡ್ತೀಯಪ್ಪ ಅಂತ ಅಂತಂದರು. ಆಮೇಲೆ ಸ್ವಲ್ಪ ಕಾರ್ಮಿಕದು ಪ್ಯಾಟರ್ನ್ ಎಲ್ಲ ನಿನ್ಗೆ ಜಾಸ್ತಿ ಇದೆ, ಲೈಫಲ್ಲಿ ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಯು ಹ್ಯಾವ್ ಟು ಡೂ ಸಮ್ ಚೇಂಜಸ್ ಇನ್ ಯುವರ್ ಚಾರ್ಟಲ್ಲಿ, ಚೇಂಜ್ ಮಾಡ್ಕೋಬೇಕು, ಅದೇನೋ ಸಮ್ ಚೇಂಜಸ್ ಅಂತ ಹೇಳಿದರು. ಒಂದು ಇಮೇಲ್ ಐ ಡಿನ ನನಗೆ ಡಿಸೈನ್ ಮಾಡಿಕೊಟ್ರು. ಮಾಡಿಕೊಟ್ರೆ ನಾನು ಅದರಲ್ಲಿ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಹಾಕಿದ್ರೆ ಇದ್ದಿದ್ದೆ ಒಂದೇ ಸೀಟು. ಆ್ಯಕ್ಚುಲಿ ಐ ಗಾಟ್ ದಟ್ ಸೀಟ್. ಅವ್ರು ಹೇಳಿದ್ರು ನೀನು ಪಿ ಎಚ್ ಡಿ ಖಂಡಿತ ಮಾಡ್ತೀಯ ಅಂತ. ನಾನು ಎಕ್ಸಾಮ್ ಬರೆಯೋದಕ್ಕೂ ಹೋಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿ, ಏನಕ್ಕಪ್ಪ ನೀನು ಎಕ್ಸಾಮ್ಗೆಲ್ಲ ಅಪ್ಲೈ ಮಾಡಿಬಿಟ್ಟಿದೆ, ಬಂದು ಬರೀ ಅಂತ. ಇದು ಕಾಕತಾಳೀಯವೋ ಅಥವಾ ಅವ್ರು ಹೇಳಿದ್ದು ಎಷ್ಟು ನನಗೆ ಗೊತ್ತಿಲ್ಲ, ನನಗೆ ತುಂಬ ನಂಬಿಕೆ ಬಂತು. ಆಮೇಲೆ ಹೆಲ್ತ್ದು ಸಮಸ್ಯೆ ಆಗ್ತಾ ಇದೆ ನಿನಗೆ, ನೀನೊಂದು ಕೆಲಸ ಮಾಡು, ನಿನ್ನ ಹೆಸರನ್ನ ನೀನು ಬದಲಾವಣೆ ಮಾಡ್ಕೋಬೇಕು. ಆ ಥರ ಏನೋ ಸಂ ಆ ನಂಬರ್ಸ್ ಬುಧಯಂತ್ರ ಏನೇನೋ ಒಂದು ಅಷ್ಟು ಕೊಟ್ಟರು ನೋಡಿ, ಈಗಲೂ ಹಾಕ್ಕೊಂಡಿದ್ದೀನಿ ಅದನ್ನು ನಾನು. ದೂರದರ್ಶನ್ ಗ್ರೇಡಿಂಗ್ಗೆ ನಂದು ಒಂದು 2014 ಅಲ್ಲಿ ಅಪ್ಲೈ ಮಾಡಿದ್ದಾಗ ರಿಜೆಕ್ಟ್ ಆಗಿತ್ತು. ಇವ್ರು ಇಮೇಲ್ ಐ ಡಿ ನನಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದು, ಅದ್ರ ಮುಖಾಂತರ ಹಾಕಿದ್ರೆ ಏನಕ್ಕೆ ಹಾಕಿದ್ರು ನನಗೆ ಏನಾಗ್ತಿತ್ತು, ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಇತ್ತು. ಸರಿ, ಏನೇನೋ ಯಂತ್ರಗಳೆಲ್ಲ ಮೈ ಮೇಲೆ ಯಾಕೆ ಹಾಕ್ಕೊಳ್ಳೋದು, ಎಲ್ಲ ಚೇಂಜಸ್ ಮಾಡ್ಕೊಳ್ಳೋದು ಅಂತ ನನ್ನ ಹೆಸರನ್ನು ಅಫಿಷಿಯಲಿ ನಾನು ಬದಲಾವಣೆ ಮಾಡಿಕೊಂಡೆ ಹಾಗೆ. ಸೊ ದೇವು ರೂಪಾಂತರ ಅಂತ ಜನಕ್ಕೆ ಅದು ತುಂಬಾ ಫೇಮಸ್ ಆಗಿತ್ತು. ಯಾರೂ ನನ್ನ ಹೆಸರು ಒರಿಜಿನಲ್ ಹೆಸರು ಗೊತ್ತಿರಲಿಲ್ಲ. ಲೀಗಲಿ ನನ್ನ ಏನೋ ಅಫಿಷಿಯಲಿ ನನ್ನ ಒರಿಜಿನಲ್ ಹೆಸರು ಭಾರದ್ವಾಜ್ ದಯಾನಿಧಿ.
0: ಓಕೆ, ಭಾರದ್ವಾಜ್ ದಯಾನಿಧಿ, ದೇವು ರೂಪಾಂತರ, ದೇವರಾಜ್, ಈ ಎಲ್ಲವೂ ಸಮ್ಮಿಶ್ರಣವಾಗಿ ಇದೀಗ ಸ್ಟುಡಿಯೋದಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ. ಇನ್ನೊಂದಷ್ಟು ಇವರ ಪ್ರತಿಭೆ ಜೊತೆಗೆ ಕಲೆಯನ್ನ ಅನ್ನವಾಗಿಸಿಕೊಂಡಿದ್ದು ಹೇಗೆ, ನಿಮಗೂ ಹೇಗೆ ಸ್ಫೂರ್ತಿಯಾಗತ್ತೆ, ಇದೆಲ್ಲವನ್ನು ಕೂಡ ಮಾತಾಡ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಹಾಡಲ್ಲೇನೋ ಗುರಿ ಮರೆತ ಅಲೆಮಾರಿ ಅಂತ ಹೇಳಾಯ್ತು. ಆದ್ರೆ ಇಲ್ಲಿ ಗುರಿ ಇರುವ ಈ ಕಲಾವಿದರು ನಮ್ಮ ಜೊತೆಯಾಗಿದ್ದಾರೆ. ಸಮಯ ಸರಿಯಾಗಿ 4:13. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಮ್ಮ ಜೊತೆಯಾಗಿರೋರು ದೇವು ರೂಪಾಂತರ. ದೇವು ರೂಪಾಂತರ ಅವರು ಸಾಕಷ್ಟು ನೀವು ರಾಮ ಕೃಷ್ಣ ಅಂತ ನೋಡಿದ ಕೂಡಲೇ ಇವರ ದನಿಯನ್ನ ಕೇಳ್ತೀವಿ. ದೇವು ಅವರೇ, ನೀವು ಹೇಳ್ತಾ ಇದ್ರಿ, ನಾನು ಅವಾಗಲೇ ಕೇಳಿದ ಪ್ರಶ್ನೆನ ಒಂದು ಬ್ರೇಕ್ ಮಾಡಿದ್ರಿ. ಕಲೆಯನ್ನ ಅನ್ನವಾಗಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಮನೆಗಳಲ್ಲಿ ಇದಕ್ಕೆ ಒಪ್ಕೊಳ್ಳಲ್ಲ, ಏ ಬೇಡ ಅಂತ. ನಿಮ್ಮ ಮನೇಲಿ ಇದರ ರಿಯಾಕ್ಷನ್ ಹೇಗಿತ್ತು, ಮತ್ತೆ ಈ ಕಲೆಯನ್ನ ಅನ್ನವಾಗಿಸ್ಕೊಳ್ಳೋದ್ರ ಬಗ್ಗೆ ಹೇಳಿ ಸರ್.
1: ಕಲೆಯನ್ನ ಖಂಡಿತ, ಕಲೆಯನ್ನು ನಂಬಿದ್ರೆ ಅದು ನಮ್ಮ ಕೈ ಬಿಡಲ್ಲ. ಯಾಕೆಂದ್ರೆ ನಮಗೆ 64 ವಿದ್ಯೆಗಳಿದ್ದಿದ್ದು ನಮ್ಮ ಸನಾತನ ಧರ್ಮ ಇದು ಎಜುಕೇಷನ್ ಸಿಸ್ಟಮ್ಗೆ ಅಂತ ಬಂದಾಗ 64 ವಿದ್ಯೆಗಳನ್ನು ನಾವು ಕಲಿತಾ ಇದ್ವಿ. ಅದರಲ್ಲಿ ಕಲೆ ಕೂಡ ಆಗಿತ್ತು, ಸಂಗೀತ, ನೃತ್ಯ ಇದೆಲ್ಲ ಇತ್ತು. ಏನಾಗೋಗಿದೆ, ನಮಗೆ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆದಮೇಲೆ ಅದನ್ನೆಲ್ಲ ಮರೆತು ಬಿಟ್ಟಿದ್ದೀವಿ. ಕೇವಲ ಒಂದು 6-7 ಒಂದು ಟಾಪಿಕ್ಸ್ಗೆ ಮಾತ್ರ ನಾವು ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀವಿ. ಹಂಗಲ್ಲ, ಈಗ ನಾನು ನೋಡಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು, ಆದರೆ ಡಾನ್ಸ್ನ ಸಂಪೂರ್ಣವಾಗಿ ನನ್ನ ಜೀವನ ಅಂತ ತಗೊಂಡು ಒಂದಷ್ಟು ವರ್ಷಗಳ ಕಾಲ ಗುರು ಬಿ ಭಾನುಮತಿ ಮತ್ತು ಗುರು ಶ್ರೀಮತಿ ಶೀಲಾ ಚಂದ್ರಶೇಖರ್ ಅವರ ಗರಡಿನಲ್ಲಿ ಒಂದು 20-22 ವರ್ಷ ಡಾನ್ಸ್ ಕಲ್ತಿದ್ದೀನಿ. ಸೈಂಟಿಸ್ಟ್ ಆಗಬೇಕು ಅಂತ ಅದು ಹೆಂಗೆ ನನ್ನ ವಿಧಿ ತಿರುಗಿಸ್ಕೊಂಬಂತು ಆರ್ಟಿಸ್ಟ್ ಆಗಿಬಿಟ್ಟೆ. ಅಂದರೆ ಒಂದು ಕಲೆಯನ್ನು ನಾವು ಜೀವನ ಆಗಿಸ್ಕೋಬೇಕು ಅಂತಂದ್ರೆ ಪರಿಶ್ರಮ ಬೇಕಾಗುತ್ತೆ,
0: ನಿರಂತರವಾದ ಸಾಧನೆ ಮತ್ತೆ ತಾಳ್ಮೆ
1: ಬೇಕಾಗುತ್ತೆ, ಪರಿಶ್ರಮ ಬೇಕಾಗುತ್ತೆ ಮತ್ತೆ ತಾಳ್ಮೆ ಬೇಕಾಗುತ್ತೆ. ನಂಬಿಕೆ ಯಾವತ್ತು ಕಳ್ಕೋಬಾರ್ದು. ಈಗ ನೋಡಿ, ನಾನು ಡಾನ್ಸ್ ಕ್ಲಾಸಸ್ ಮಾಡ್ತೀನಿ, ಅಷ್ಟೊಂದಷ್ಟು ಸ್ಟೂಡೆಂಟ್ಸ್ಗೆ ನಾನು ನೃತ್ಯ ಏನೋ ಅಭ್ಯಾಸವನ್ನು ಕೊಡ್ತೀನಿ.
0: ನಿಮ್ದೇ ಒಂದು
1: ಶಾಲೆ ಇದೆ, ನಂದೇ ಒಂದು ಶಾಲೆ ಇದೆ, ಒಂದು 20-25 ಜನ ನನಗೆ ಶಿಷ್ಯರಿದ್ದಾರೆ. ಅದರಿಂದ ನನಗೆ ಜೀವನಕ್ಕೆ ಏನು ಬೇಕೋ ಏನು ಕಷ್ಟ ಆಗಲ್ಲ, ಖಂಡಿತ ಕಷ್ಟ ಆಗಲ್ಲ. ಇದನ್ನ ಇನ್ನೊಂದು ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೋದು. ಎಲ್ಲಾ ಕಡೆ ದೇಶ ವಿದೇಶಗಳಲ್ಲಿ ನಾವು ನೃತ್ಯ ಕಾರ್ಯಕ್ರಮಗಳನ್ನ ಕೊಡಬಹುದು, ಕಾರ್ಪೊರೇಟ್ ಅಲ್ಲಿ ನಾವು ನೃತ್ಯ ಕಾರ್ಯಕ್ರಮಗಳನ್ನ ಕೊಡಬಹುದು. ಆಮೇಲೆ ನೃತ್ಯದಿಂದ ಏನೇನು ಸಾಧ್ಯತೆಗಳಿದೆ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನು ನಾವು ತಗೊಂಡು ಹೋಗ್ಬೋದು. ರಿಸರ್ಚ್ ಮಾಡ್ಕೊಂಡು ಹೋದ್ರೆ ಬೇರೆ ಬೇರೆ ತರ ನಮ್ಗೆ ಇದು ತೆಗೆದಿಡುತ್ತೆ. ಈಗ ರಿಸರ್ಚ್ ಮಾಡೋರಿಗೆ ಸರ್ಕಾರ ಪೇ ಮಾಡುತ್ತೆ. ನೀವು ಡಾನ್ಸೇ ಮಾಡಬೇಕು ಅಂತ ಏನೂ ಇಲ್ಲ, ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಜೂನಿಯರ್ ಫೆಲೋಶಿಪ್ ಇದೆ, ಸೀನಿಯರ್ ಫೆಲೋಶಿಪ್ ಇದೆ, ನಮ್ಮ ಸರ್ಕಾರ ನಮಗೆ ದುಡ್ಡು ಕೊಡುತ್ತೆ. ಡಾನ್ಸ್ ಕ್ಲಾಸಸ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ, ನಾವೇ ಪ್ರದರ್ಶನ ಕೊಟ್ಟರೆ ನಮಗೆ ಪೇಮೆಂಟ್ ಕೊಡ್ತಾರೆ, ಕಾಲೇಜುಗಳಲ್ಲೂ ಹೋಗಿ ಪಾಠ ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ, ಸ್ಕೂಲ್ಗಳಲ್ಲಿ ಸ್ಕೂಲ್ ಡೇಗಳು ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ. ಎಷ್ಟು ತರ ಆಯಾಮಗಳಿದೆ ನಾವು ಡಾನ್ಸ್ ಮಾಡಿದ್ರೆ ಅಂತ, ಅಷ್ಟು ತರದ ಆಯಾಮಗಳಿದೆ. ಅಷ್ಟು ಬೇಡವಾ, ನಿಮ್ಗೆ ದೇವಸ್ಥಾನಗಳಲ್ಲಿ ಹೋಗಿ ನೃತ್ಯ ಸೇವೆ ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ. ಈ ನಡುವೆ ಏನಾಗೋಗ್ಬಿಟ್ಟಿದೆ, ನೃತ್ಯಗಾರರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೇವೆ ತರ ಮಾಡಿ ನಾವೇನು ಪೇಮೆಂಟ್ ಕೊಡಲ್ಲ ಸ್ಟಾರ್ಟ್ ಆಗಿದೆ. ಆದ್ರೆ ನಾನು ಹೇಳ್ತೀನಿ, ನೃತ್ಯ ಸೇವೆಗೆ ಅಂತ ನಮ್ಮನ್ನ ಕರೆದು 10 ಡಾನ್ಸ್ ಮಾಡಿ 10,000 ಕೊಟ್ಟಿರೋದು ಕೂಡ ಹಿಸ್ಟ್ರಿ ಇದೆ ನನ್ನ ಹತ್ರ. ನಾನೇ ತಗೊಂಡಿದ್ದೀನಿ ಪೇಮೆಂಟ್, 10 10,000 ರೂಪಾಯಿ. ಕೆಲವರು ಜೀವನಾಂಶ ಹೆಂಗಿರುತ್ತೆ ಅಂದ್ರೆ 10,000 ರೂಪಾಯಿಗೆ ತಿಂಗಳೆಲ್ಲ ದುಡಿತಾರೆ. ಆದ್ರೆ ದೇವಸ್ಥಾನಗಳಿಗೆ ನಮ್ಮನ್ನ ಕರೆದು 10 ನೃತ್ಯಂ ಅವಧಾರಯಾತ್ ನೃತ್ಯ ಸೇವೆ ಮಾಡಿ ಅಂತ ಹೇಳಿ ನಮ್ ಕೈನಲ್ಲಿ 10 ನೃತ್ಯ ಮಾಡಿಸ್ಕೊಂಡು 10,000 ರೂಪಾಯಿ ನನಗೆ ರೆಮ್ಯುನರೇಷನ್ ಕೊಟ್ಟು ಕಳಿಸಿರೋದು ಉಂಟು. ಸೊ ನೃತ್ಯವನ್ನ ನಂಬಿಕೊಂಡ್ರೆ, ನಾವು ಡಾನ್ಸ್ ಅನ್ನ ನಂಬಿಕೊಂಡ್ರೆ ಖಂಡಿತ ಏನು ಕಷ್ಟ ಆಗಲ್ಲ. ಆದ್ರೆ ಏನನ್ನುತ್ತೆ, ಮದುವೆ ಅಂತ ಬಂದಾಗ ಒಬ್ಬ ಹುಡುಗ ನೃತ್ಯ ಮಾಡ್ತಾನೆ ಅಂದ್ರೆ, ನಿಮ್ ಹುಡುಗ ಜೀವನಕ್ಕೋಸ್ಕರ ಏನ್ ಮಾಡ್ತಿದ್ದಾನೆ ಅಂದ್ರೆ ಡಾನ್ಸ್ ಮಾಡ್ತಾನೆ ಅಂತ ಅಂದ್ರೆ ಅನ್ಸುತ್ತೆ, ಒಪ್ಕೊಳ್ಳಲ್ಲ. ಆಮೇಲೆ ಈ ತರ ಎಸ್ಪೆಷಲಿ ಕ್ಲಾಸಿಕಲ್ ಡಾನ್ಸ್ ನಲ್ಲಿ ಇದಾರೆ ಅಂತ ಅಂದ್ರೆ ಪುರುಷರನ್ನ ಪುರುಷರಂತಾನೆ ಪರಿಗಣಿಸಲ್ಲ. ತುಂಬಾ ಜನ ಅವನು ಏನೋ ಕುಣಿಯಕ್ ಹೋಗ್ತಾನೆ, ಅದು ಹುಡುಗರದ್ದು ಏನೋ ಪ್ರೊಫೆಷನ್ ಅಲ್ಲ, ಕೆಲ್ಸ ಅಲ್ಲ ಅನ್ನೋ ತರದಲ್ಲಿ ಮೈಂಡ್ ಸೆಟ್ ಇದೆ ಜನದ್ದು. ಆದ್ರೆ ಚೆನ್ನಾಗಿ ದುಡ್ದು ಬಿಟ್ಟ, ಒಂದು ಉತ್ತಮವಾಗಿ ದುಡ್ಡು ಮಾಡ್ಕೊಂಡು, ಒಂದು ಮನೆ ಮಾಡ್ಕೊಂಡು, ಕಾರ್ ಇಟ್ಕೊಂಡು ಚೆನ್ನಾಗಿದ್ದಾನೆ, ಲಕ್ಸುರಿಯಸ್ ಆಗಿದ್ದಾನೆ ಅಂತಂದ್ರೆ ಅಲ್ಲಿ ಆ ಮಾತು ಬರೋದಿಲ್ಲ. ಆದ್ರೆ ಕಲ್ತಿರೋ ವಿದ್ಯೆ ಇದೆ ಅಲ್ಲ, ಯಾವತ್ತು ಕೈ ಬಿಡಲ್ಲ ರೀ.
0: ಕರೆಕ್ಟ್,
1: ಯಾವತ್ತು ಕೈ ಬಿಡಲ್ಲ.
0: ಆಮೇಲೆ ವಿದ್ಯೆ ಇಲ್ಲಿಂದ ಈ ಒಂದು ಅಕಾಡೆಮಿ ಶುರು ಮಾಡ್ತೀರಾ, ಸಾಕಷ್ಟು ಕಡೆ ಹೋಗಿ ಡಾನ್ಸ್ ಕ್ಲಾಸಸ್ ನ ಅಲ್ಲಿ ಟೀಚ್ ಮಾಡ್ತೀರಾ, ಬೇರೆ ಕಡೆ ಟೀಚ್ ಮಾಡ್ತೀರಾ ಅಂತೆಲ್ಲ ಅಂದಾಗ ಬರೀ ನೀವು ಒಬ್ಬರೇ ಬೆಳೆಯೋದು ಅಂತ ಅಲ್ಲ, ಜೊತೆಲಿರೋರ್ನು ಬೆಳೆಸೋ ಅಂತ ಸಾಕಷ್ಟು ಪ್ರಮೇಯಗಳು ಇರುತ್ತೆ. ಸೊ ನಿಮ್ಮ ಜೊತೆಲೂ ಕೂಡ ಆ ತರ ಸಾಕಷ್ಟು ಜನ ಬೆಳೆದವ್ರು ಇದ್ದಾರಾ?
1: ಖಂಡಿತ ಇದ್ದಾರೆ, ಅಂದ್ರೆ ನಾವೆಲ್ಲ ಒಟ್ಟಿಗೆ ಬೆಳೀತಾ ಇದೀವಿ. ಡಾಕ್ಟರ್ ರಕ್ಷಾ ಜೈರಾಮ್ ಅಂತ ಇದ್ದಾರೆ, ನಾನು ಡಾಕ್ಟರ್ ರಕ್ಷಾ, ಆಮೇಲೆ ಸುಷ್ಮಾ, ಸುಷ್ಮಾ ರಾವ್ ಅಂತ ಅವ್ರು ಫೇಮಸ್, ನಿಮ್ಗೆ ಗೊತ್ತಿರಬಹುದು, ಪ್ರೈವೇಟ್ ಚಾನಲ್ ನಲ್ಲಿ ಅವರು ಆಂಕರಿಂಗ್ ಮಾಡ್ತಾರೆ, ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡ್ತಾರೆ. ನಾವೆಲ್ಲ ಒಟ್ಟಿಗೆ ನೃತ್ಯನ ಕಲಿತಾ ಇದೀವಿ. ಬೇಬಿ ಬೆಳೀತಾ ಇರೋ ಆಯಾಮ ಬೇರೆ ಬೇರೆ. ಒಬ್ರು ಕೆಲವರು ನೃತ್ಯದಲ್ಲೇ ಇದಾರೆ, ಕೆಲವರು ಎಂಟರ್ಟೈನ್ಮೆಂಟ್ ಕಡೆ ಬಂದ್ಬಿಟ್ಟಿದ್ದಾರೆ, ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡ್ತಾ ಇದಾರೆ, ಕೆಲವರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇವಾಗ ಶ್ರೀಧರ್ ಸರ್ ನೃತ್ಯದಿಂದಾನೆ ಬೆಳವಣಿಗೆ ಹಾಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಅವ್ರ ಜೀವನವನ್ನ ಕಟ್ಕೊಂಡಿದ್ದಾರೆ. ಸೊ ಕಲೆ ಯಾವತ್ತೂ ಕೈ ಬಿಡಲ್ಲ. ಅದನ್ನ ಸರಿಯಾಗಿ ಕಲಿತು ಅದನ್ನ ಹೇಗೆ ಬಳಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅನ್ನುವಂತ ಯೋಚನೆ ನಮ್ಮಲ್ಲಿ ಸಮಯಕ್ಕೆ ಸರಿಯಾಗಿ ಮೂಡಬೇಕು. ತಪ್ಪು ಯೋಚನೆ ಮಾಡಿಬಿಟ್ಟು, ತಪ್ಪು ನಿರ್ಧಾರ ತಗೊಂಡ್ಬಿಟ್ಟು ನಮ್ಗೆ ಇದರಲ್ಲಿ ಏನೂ ವರ್ಕೌಟ್ ಆಗ್ತಾ ಇಲ್ಲ ಅಂತಂದ್ರೆ ಅದು ನಮ್ಮದೇ ತಪ್ಪಾಗಿರುತ್ತೆ.
0: ಓಕೆ, ಇಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು, ಅಂದ್ರೆ ಪ್ರಶ್ನೆಗಿಂತ ಅವರು ಹೇಳಿದ್ದಾರೆ, ರಾಕೇಶ್ ಅಂತ ಸಂದೇಶನ ಕಳಿಸಿ ಹೇಳ್ತಾರೆ, ನಾನು ಕೂಡ ನೃತ್ಯ ಪಟು, ಆದ್ರೆ ನೀವ್ ಹೇಳ್ದಂಗೆ ಮನೆಯಲ್ಲಿ ಮೊದಲು ಊಟಕ್ಕೆ ನೋಡ್ಕೋ ಆಮೇಲೆ ಡ್ಯಾನ್ಸ್ ಮಾಡೋದು ಅಂತ ಹೇಳಿದ್ರು. ನೀವ್ ಹೇಳ್ತಾ ಇರೋ ಮಾತುಗಳು ನಿಜಕ್ಕೂ ಯೋಗ ಧೈರ್ಯ ಕೊಡ್ತಾ ಇದೆ. ಸೊ ನಾನು ಕೆಲಸದ ಜೊತೆಯಲ್ಲಿ ಈ ನೃತ್ಯ ತರಗತಿಗಳನ್ನ ಮುಂದುವರಿಸಬಹುದಾ ಅಂತ ಕೇಳಿದ್ದಾರೆ.
1: ಖಂಡಿತ ಮುಂದುವರಿಸಿ, ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ನಿಮ್ಗೆ ಏನೋ ನಿಮ್ಗೆ ಬರುತ್ತೆ. ಕ್ಲಾಸಸ್ ಮಾಡೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್, ನಿಮ್ಗೆ ರಿಸೋರ್ಸ್ ಬರುತ್ತೆ. ಕೆಲಸ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡೋದ್ರಲ್ಲಿ ನಿಮ್ಗೆ ಅದರಲ್ಲೂ ದುಡ್ಡು ಆಗುತ್ತೆ, ಎರಡು ಕಡೆನೂ ನಿಮ್ಗೆ ಅರ್ನಿಂಗ್ ಆಗುತ್ತೆ, ನೀವಿನ್ನೂ ಸೇಫ್ ಆಗ್ತೀರಾ.
0: ಕರೆಕ್ಟ್,
1: ನೀವಿನ್ನೂ ಸೇಫ್ ಆಗ್ತೀರಾ ಮುಂದಕ್ಕೆ ವಯಸ್ಸಾದಾಗ. ನೋಡಿ, ವಯಸ್ಸಾದಾಗ ನಾವು ಯಾವುದೇ ಕೆಲಸ ಒಂದ್ ಬೆಳಗಿಂದ ಸಂಜೆವರೆಗೂ ಮಾಡೋದಕ್ಕಾಗೋದಿಲ್ಲ. ಕೂತ್ಕೊಳ್ಳಿ, ಗುರುಸ್ಥಾನ ಇರುತ್ತೆ ನಿಮ್ಗೆ. ಗುರುಸ್ಥಾನ ಎಷ್ಟು ಜನಕ್ಕೆ ಬರುತ್ತೆ? ಪಾಠ ಮಾಡಿ ನೀವು ಮಕ್ಕಳಿಗೆ, ಗುರುಗಳೇ ಅಂತ ಬಂದು ಅವಾಗ ಮಕ್ಕಳೆಲ್ಲ ತಿಂಡಿ ತಗೊಂಬಂದು ಕೊಡ್ತವೆ. ನೀವು 80 ವಯಸ್ಸಾದಷ್ಟು ನಿಮಗೆ ವ್ಯಾಲ್ಯೂ ಜಾಸ್ತಿ. ನಮ್ ಗುರುಗಳು ಇಷ್ಟು ಎಕ್ಸ್ಪೀರಿಯನ್ಸ್ ನೃತ್ಯ ಗುರುಗಳು ನಮಗೆ. ವಯಸ್ಸಾದಷ್ಟು ರೆಮ್ಯುನರೇಷನ್ ಜಾಸ್ತಿ, ಸ್ಟೂಡೆಂಟ್ಸ್ ಬರೋದು ಜಾಸ್ತಿ.
0: ಓಕೆ, ಸೊ ಸಾಕಷ್ಟು ಮಾತುಕತೆ ಮುಂದುವರಿಯುತ್ತೆ. ನೀವು ಇದರ ಜೊತೆಗೆ ಕಂಠದಾನ ಕಲಾವಿದರು ಕೂಡ, ಇದ್ರ ಬಗ್ಗೆನೂ ಒಂದಷ್ಟು ಮಾತುಕತೆ ನಡೆಸ್ತೀವಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಾನು ಕೂಡ ಕಲೆಯಲ್ಲಿ ಒಂದಷ್ಟು ಮುಂದುವರಿಬೇಕು ಅಂತ ಇದ್ದೀನಿ, ಆದರೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ. ಅಂದರೆ ಉತ್ತರ ಕೊಡಕ್ಕೆ ದೇವು ರೂಪಾಂತರ ಅವರು ನಮ್ಮ ಸ್ಟುಡಿಯೋಲ್ಲಿ ಇದ್ದಾರೆ. ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಯಾವಾಗ ಸ್ತ್ರೀಯ ಅಪಮಾನವಾಗುವುದು, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದು, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದು, ಆಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧ ಜನ್ಮ ತಾಳುವುದು, ಒಂದಲ್ಲ ಒಂದು ರೀತಿಯಲ್ಲಿ ಮಹಾಭಾರತದ ಆರಂಭವಾಗುವುದು.
1: ಈ ಧ್ವನಿಯನ್ನ ನಾವು ಪ್ರತಿದಿನ ಟಿವಿಗಳಲ್ಲಿ ಕೇಳ್ತಾನೆ ಇರ್ತೀವಿ. ಹೌದು, ಇವತ್ತು ನಮ್ಮ ಜೊತೆಯಾಗಿರೋದು ಭಾರದ್ವಾಜ್ ದಯಾನಿಧಿ ದೇವ ರೂಪಾಂತರ ಅವರು. ಇದೀಗ ನಮಗೆ ಎಲ್ಲೋ ಎಲ್ಲಿ ನೋಡಿದ್ರು ಭಾರದ್ವಾಜ್ ದಯಾನಿಧಿ ಅನ್ನೋ ಹೆಸರಲ್ಲಿ ಲಭ್ಯವಾಗ್ತಾರೆ. ಭಾರದ್ವಾಜ್ ದಯಾನಿಧಿ ಅವರು ನಮ್ಮ ಜೊತೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ರು. ನೀವು ಈಗ ಹೇಳಿದ ಡೈಲಾಗ್, ಹೆಣ್ಣನ್ನು ಪೂಜಿಸುವಂತಹ ಭೂಮಿ ನಮ್ಮ ಭಾರತ ಭೂಮಿ, ನೀವು ಹೇಳ್ತಾ ಇದ್ರಿ ಹೆಣ್ಮಕ್ಕಳಿಗೆ ಎಷ್ಟೆಲ್ಲ ಕಲೆಗಳಿರುತ್ತೆ, ಅದರಲ್ಲೂ ಈಗಿನ ಕಾಲದಲ್ಲಿ ಹೆಣ್ಮಕ್ಕಳು ಬಿಸ್ನೆಸ್ ಮಾಡುವಂತಹ ಆ ಕಡೆಗೆ ಒಲವು ತೋರಿಸಿರೋದು ತುಂಬ ಹೆಚ್ಚಾಗಿದೆ. ಸೊ ಏನೋ ಒಂದು ಕಲಿಬೇಕು, ಒಂದು ಆರ್ಟಲ್ಲಿ ಆಸಕ್ತಿ ಇರುತ್ತೆ, ದುಡಿಲೇಬೇಕು ಅನ್ನುವಂತಹ ಪ್ರಮೇಯ ಇರುತ್ತೆ, ಅದರ ಜೊತೆಗೆ ಮನೆ ನೋಡ್ಕೊಳ್ಬೇಕಾಗಿರುತ್ತೆ. ಮಲ್ಟಿಟಾಸ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ಮಲ್ಟಿಟಾಸ್ಕಿಂಗ್ ಹೆಣ್ಮಕ್ಕಳು ಇವ್ರನ್ನ ಟ್ರೈನ್ ಮಾಡಿರೋದ್ರ ಬಗ್ಗೆ ನಿಮಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ, ಹೇಳಿ ಸರ್.
0: ನನಗೆ ಪಾಠ ಮಾಡ್ತಾ ಇದ್ದೀನಿ ಹೆಣ್ಮಕ್ಕಳಿಗೆ ಅಂತ ತುಂಬ ಒಂದು ಗರ್ವ ಇದೆ. ಯಾಕೆ ಅಂತಂದ್ರೆ ನಮ್ಮದು ಮಾತೃಪ್ರಧಾನ ಸಮಾಜ, ಇಲ್ಲಿ ತಾಯಿನೇ ಮನೆಗೆ ದೊಡ್ಡವರು, ಒಂದು ಸಂಸಾರವನ್ನ ಕಟ್ಟುವಂಥದ್ದು ತಾಯಿಯ ಕೆಲಸ. ಹುಡುಗ ಏನ್ ಮಾಡ್ಬೋದು, ದುಡ್ಕೊಂಡು ಬಂದು ದುಡ್ಡನ್ನು ಕೊಟ್ಬಿಡ್ಬೋದು, ಆದರೆ ಯಾವ್ಯಾವ ಒಂದು ಸೆಕ್ಷನ್ಸ್ ಇರುತ್ತೆ, ರೇಷನ್ಗೆ ಇಷ್ಟು ಖರ್ಚು ಮಾಡಬೇಕು, ಮನೆಗೆ ಕರೆಂಟ್ಗೆ ಇಷ್ಟು ದುಡ್ಡು ಕಟ್ಟಬೇಕು, ಬಾಡಿಗೆಗೆ ಇಷ್ಟು ದುಡ್ಡು ಕಟ್ಟಬೇಕು, ಆ ಮಕ್ಕಳಿಗೆ ಇಷ್ಟು ದುಡ್ಡು ಫೀಸ್ ಕಟ್ಟಬೇಕು, ಎಲ್ಲವನ್ನ ಡಿವೈಡ್ ಮಾಡಿ ಪ್ಲಾನ್ ಹಾಕೋದು ತಾಯಿನೇ ಮನೆಯಲ್ಲಿ. ಸೊ ಒಂದು ಏನು ಮನಸ್ಥಿತಿಗಳು ಏನೇನೋ ಇರುತ್ತೆ, ಅತ್ತೆದೊಂದು ಮನಸ್ಥಿತಿ ಇರುತ್ತೆ, ಗಂಡನದೊಂದು ಮನಸ್ಥಿತಿ ಇರುತ್ತೆ, ಎಲ್ಲರೂ ಮನಸ್ಥಿತಿ ಇರುತ್ತೆ, ಅವುಗಳನ್ನೆಲ್ಲ ಸಹಿಸಿಕೊಂಡು ಎಲ್ಲರನ್ನು ಒಟ್ಟು ಕೂಡಿಸ್ಕೊಂಡು ಒಂದು ಸಂಸಾರ ಕ್ರಿಯೇಟ್ ಆಗೋದೆ ಒಂದು ಹೆಣ್ಣಿನಿಂದ. ಸೊ ಆ ಹೆಣ್ಣಿಗೆ ಮಲ್ಟಿಟಾಸ್ಕಿಂಗ್ ಕೆಪಾಸಿಟಿ ಬೇಕಲ್ಲ ಅಲ್ವಾ, ಎಷ್ಟು ಮೈಂಡ್ ಸೆಟ್ಗಳ ಜೊತೆ ಡೀಲ್ ಮಾಡೋ ಒಂದಷ್ಟು ತಾಳ್ಮೆ ಬೇಕು, ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ಯಾರಿಗೂನು ಡ್ಯಾಮೇಜ್ ಆಗಬಾರ್ದು, ಅಷ್ಟು ಮಲ್ಟಿಟಾಸ್ಕಿಂಗ್ ಕೆಪಾಸಿಟಿ ಬೇಕು ಅಂತ ಅಂದಾಗ ನೃತ್ಯ ಅದನ್ನು ಅವ್ರಿಗೆ ಕಲಿಸ್ಕೊಡುತ್ತೆ. ನೃತ್ಯ ಕಲಿಸ್ಕೊಡುತ್ತೆ, ಸಂಗೀತ ಕಲಿಸ್ಕೊಡುತ್ತೆ, ತಾಳ್ಮೆ. ನೃತ್ಯ ಕಲ್ತಿರೋ ಹೆಣ್ಮಕ್ಳನ್ನ ನೋಡಿ ಮಾತಾಡೋ ರೀತಿ ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಏನಕ್ಕೆ ನಮ್ಮ ನೋಡಿ ಡಾನ್ಸ್ಗೆ ಭರತನಾಟ್ಯಕ್ಕೆ ಹೆಣ್ಮಕ್ಳ ಕೆಲಸಪ್ಪ ಅಂತ ಅದು ಅಂತ ಅಂತಾರೆ, ಯಾರು ಗಂಡ್ಮಕ್ಳಿಗೆ ಸಪೋರ್ಟ್ ಮಾಡಲ್ವಾ ಭರತನಾಟ್ಯ ಕಲಿಯೋದಕ್ಕೆ? ಅವ್ರ ಬಾಯಿನಲ್ಲಿ ಏನು ಬರುತ್ತೆ ಡಿಫಾಲ್ಟ್ ಆಗಿ, ಹೆಣ್ಮಕ್ಳು ಕಲಿಯೋದದು. ಯಾಕೆ ಭರತನಾಟ್ಯನ ಹೆಣ್ಮಕ್ಳೇ ಕಲಿಬೇಕು ಹೇಳಿ, ಯಾಕೆ ಕಲಿಬೇಕು? ಡಾನ್ಸಲ್ಲಿ ಡಿಸಿಪ್ಲಿನ್ ಇದೆ, ಡಿಸಿಪ್ಲಿನ್ ಇದೆ, ಸಂಗೀತ ಇದೆ, ಶಾಸ್ತ್ರಗಳಿದೆ, ವೇದಗಳಿದೆ, ಇಷ್ಟೂ ವಿಚಾರ ಒಂದು ಹೆಣ್ಣು ಕಲಿತಾಳೆ ಅಂತ ಅಂದ್ರೆ ಯಾಕೆ ಕಲಿತಾಳೆ, ಯಾತಕ್ಕೋಸ್ಕರ ನೀವು ಕಲಿಸ್ಬೇಕು ಅಂದ್ರೆ, ಮದುವೆ ಮಾಡಿಕೊಟ್ಟು ಇನ್ನೊಂದು ಮನೆಗೆ ಹೋದಾಗ ಇಷ್ಟು ವಿಚಾರಗಳು ಗೊತ್ತಿದ್ದಾಗ ಇಷ್ಟು ವಿಚಾರಗಳನ್ನು ಶಿ ಕ್ಯಾನ್ ಏಬಲ್ ಟು ಹ್ಯಾಂಡಲ್ ಅಂದ್ರೆ ಅಷ್ಟು ವಿಚಾರಗಳು ಒಂದೊಂದು ವ್ಯಕ್ತಿ ತರ ಅಲ್ಲಿ ಅಷ್ಟು ವ್ಯಕ್ತಿಗಳನ್ನ ಕೂಡಿಸಿ ಯಾಕೆ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗುವಂತ ತಾಕತ್ತು ಆ ಹೆಣ್ಣು ಮಗುಗೆ ಬರಲಿ, ಆ ಸಂಸಾರವನ್ನ ಬಿಗಿಯಾಗಿ ಹಿಡಿದು ಇಟ್ಕೊಳ್ಳಿ ಅನ್ನೋ ಒಂದು ಏನೋ ಒಂದು ಬೇಸಿಕ್ ಎಜುಕೇಶನ್ ಇದು ಡಾನ್ಸ್. ಹಲವಾರು ವರ್ಷ ಪ್ರಾಕ್ಟೀಸ್ ಮಾಡಿದಾಗ ಆ ಮಕ್ಕಳಿಗೆ ನಿಜವಾಗಿರೋ ಗುರು ಹತ್ರ ಕಲಿಬೇಕು, ಯಾರ ಹತ್ರನೋ ಕಲಿಬಾರ್ದು. ಸುಮ್ಮನೆ ಡಾನ್ಸ್ ಹೇಳ್ಕೊಟ್ವಾ, ಫೀಸ್ ತಗೊಂಡ್ವಾ, ಹೋಗ್ಯ, ಈ ತರ ಗುರುಗಳ ಹತ್ರ ಅಲ್ಲ. ಸರಿಯಾಗಿರೋ ಎಜುಕೇಶನ್ ಕೊಡುವಂತ ಗುರು ಹತ್ರ ಕಲಿತಾಗ ಏನಾಗುತ್ತೆ, ಆ ಮಗು ಜೀವನ ಹೇಳಿಲ್ವಾ, ಒಂದು ಮಗು ನನ್ನ ಸೊಸೆ ಬಂದಿದ್ದಾಳಪ್ಪ ನಮ್ಮ ಮನೆಗೆ, ನನ್ನ ತಾಯಿ ತರ ನೋಡ್ಕೋತಾಳೆ ಅಂತ ಅತ್ತೆ ಹೊಗಳ್ತಾ ಇರ್ತಾಳೆ. ಅವ್ರ ಗಂಡ ಇನ್ನೊಬ್ಬ ಹೇಳ್ತಾನೆ ಈ ತರ ಹೆಂಡತಿ ಸಿಕ್ಬೇಕು ನಮ್ಗೆ. ತುಂಬಾ ಜನದ ಮನೆಯಲ್ಲಿ ಪಾಪ ಆ ಹೆಂಗಸು ಎಲ್ಲ ಮಾಡ್ತಿರುತ್ತೆ, ಮಕ್ಕಳಿಗೆ ಎಜುಕೇಶನ್ ನೋಡ್ಕೊಳ್ತಿರುತ್ತೆ, ಅಡುಗೆ ಮಾಡ್ಕೊಟ್ಟಿರುತ್ತೆ. ಆಮೇಲೆ ಕೆಲವು ಮನೆಗಳೆಲ್ಲ ಹೆಣ್ಮಗಳಿಗೆ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡ್ಬೇಕು ಅಂದ್ರೆ ಹುಚ್ಚು, ಇದೆಲ್ಲ ರುಚಿಯಾಗಿದೆಯಾ, ಚೆನ್ನಾಗಿದೆ ಅನ್ಬಿಟ್ರೆ ಅಷ್ಟು ಖುಷಿ, ಆ ಹುಡುಗಿ ತಿನ್ನುತ್ತೋ ತಿನ್ನಲ್ವೋ ಅಷ್ಟು ಖುಷಿ. ಇದೆಲ್ಲ ಈ ಸಂಸ್ಕಾರ ಹೇಗೆ ಬರುತ್ತೆ ಅಂತಂದ್ರೆ ಕಲೆಯಿಂದಾನೇ ಬರೋದು ಈ ಸಂಸ್ಕಾರ.
1: ನೀವು ಹೇಳುವಾಗ ನನಗೆ ಇನ್ನೊಂದು ನೆನಪಾಗಿದೆ ಏನು ಅಂದ್ರೆ, ಹಿರಿಯರು ಹೇಳೋ ಒಂದು ಮಾತಿದೆ, ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ದುಡಿಯಕ್ಕೆ ಹೋಗ್ತಾರೆ, ದುಡಿದ ದುಡ್ಡಲ್ಲಿ ಅಂದ್ರೆ ಅವ್ರದೇ ಆದಂತಹ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ, ಅವರ ಹೊಸತನಗಳಿಗೆ ಒಪ್ಕೊಳ್ಳುವಂಥದ್ದು. ಅಂದ್ರೆ ನೀನು ದುಡ್ದಿದ ದುಡ್ಡನ್ನ ಖರ್ಚೆಂಗ್ ಮಾಡ್ತೀಯ ಅನ್ನಕ್ಕಿಂತನೂ ನಿನ್ನ ಮನೆಯಲ್ಲಿರೋ ಏನು ಆಸ್ತಿ ಪಾಸ್ತಿ ಅಥವಾ ಏನಿದೆಯೋ ಅದನ್ನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅಂದ್ರೆ ನೀನ್ ಹೊರಗಡೆ ಹೋಗಿ ದುಡ್ದು ಏನ್ ಸಂಪಾದನೆ ಮಾಡ್ತೀಯೋ ನಿನ್ ಮನೆಯಲ್ಲಿ ಅಡುಗೆ ಮಾಡಿ ವೇಸ್ಟ್ ಮಾಡಿದ್ರೆ ಉಪಯೋಗ ಇಲ್ಲ ಅಂತ. ಈ ಎಲ್ಲಾ

0: ಕಲೆಗಳಿಂದಲೂ ಇವೆಲ್ಲದನ್ನು ಕಲಿಬಹುದು ಅಂತ.
1: ಓ ಖಂಡಿತವಾಗ್ಲೂ. ಆಮೇಲೆ ನಾನು ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಈಗ ಹೆಣ್ಣು ಮಕ್ಕಳನ್ನ ನಾವು ಓದೋಕೆ ಕಳಿಸ್ಬಿಟ್ಟಿದ್ದೀವಿ, ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ತಲೆ ನಿಲ್ಲಲ್ಲ ಅಂತೆಲ್ಲ ಮಾತಾಡ್ತಾರೆ, ಆದರೆ ಯಾಕೆ ಹೆಣ್ಣು ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಜನಕ್ಕೆ ಗೊತ್ತಿರಬೇಕು. ಯಾಕೆ ಅಂತಂದರೆ ನಾವು ಒಂದು 80s ಅಲ್ಲಿ 90s ಅಲ್ಲಿ ನೋಡಿದಾಗ ತುಂಬ ಏನಾಗೋದು, ವಿಚ್ಛೇದನಗಳಾಗೋದು. ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಇರಲಿಲ್ಲ, ಅವಳು ಇನ್ ಕೇಸ್ ಈ ತರ ಸಮಸ್ಯೆ ಅಥವಾ ಗಂಡ ತಿರ್ಕೊಂಡ್ಬಿಡ್ತಾ ಇದ್ದ. ಈ ತರ ಹೆಣ್ಮಕ್ಳಿಗೆ ಏನಾದ್ರೂ ಸಮಸ್ಯೆ ಆದಾಗ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಹೇಳಿ ಎಜುಕೇಶನ್ ಅನ್ನ ಕೊಡಿಸೋದಕ್ಕೆ ಶುರು ಮಾಡಿದ್ರು. ಈಗಲೂ ಅಷ್ಟೇನೆ, ತುಂಬಾ ಜನ ಹೆಣ್ಮಕ್ಳು ಹಂಗಂತಾರೆ, ಓದಿದ ತಕ್ಷಣ ತಲೆ ಕೆಟ್ಟೋಗಿದೆ, ನಾನು ಹೆಚ್ಚು ಅಂತ ಕೆಲವರು ಇರಬಹುದೇನೋ. ಆದ್ರೆ ನನ್ನ ಸರ್ಕಲ್ ನಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂತಂದ್ರೆ, ಪಾಪ ಬೆಳಗಿಂದ ಸಂಜೆವರೆಗೂ ಆ ಹೆಣ್ಣು ಕೆಲಸ ಮಾಡ್ಕೊಂಡ್ ಬರ್ತಾಳೆ. ಅವಳಿಗೆ ಏನು ಅವ್ರ ಮನೆಯಲ್ಲಿ ಡಾನ್ಸ್ ಕಲ್ಸಿರಕ್ಕಾಗಲ್ಲ, ಸಂಗೀತ ಕಲ್ಸಿರಕ್ಕಾಗಲ್ಲ, ಅವ್ರಿಗೆ ಕಲ್ತಿರಕ್ಕಾಗಲ್ಲ. ಆ ಹೆಣ್ಮಕ್ಳು ಪಾಪ ಕ್ಲಾಸ್ ಒಳಗಡೆ ಬಂದು ಅವ್ರ ಮಕ್ಕಳನ್ನ ಡಾನ್ಸ್ಗೆ ಕಲಿಸ್ತಾರೆ. ನಾನು ಏನೇನು ಮಾಡೋಕ್ಕಾಗಲಿಲ್ಲ, ನಾನು ಏನೇನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಅದನ್ನು ನನ್ನ ಹೆಣ್ಣು ಮಗು ಮಾಡಲಿ ಅಂತ ಪಾಪ ಹೆಣ್ಮಕ್ಳು ದುಡ್ಕೊಂಡು ಬಂದು ಅವ್ರ ಮಕ್ಕಳಲ್ಲಿ ಅದನ್ನೆಲ್ಲ ಮತ್ತೆ ರೀಬಿಲ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತು ನಮ್ಗೆ ಏನೇನು ಬೇಕಾಗಿತ್ತು ಅದು ನಮ್ಮ ಜೀವನದಲ್ಲಿ ಸಿಕ್ಕಲಿಲ್ಲ, ನಮ್ಮನ್ನೇ ಮುಂದಿನ ಪೀಳಿಗೆಗೆ ಅದು ಸಿಕ್ಕಲಿ ಅಂತ ಕಷ್ಟಪಡ್ತಾರೆ. ಹೆಣ್ಮಕ್ಳು ಎಲ್ಲೂ ತಲೆ ನಿಲ್ಲಲ್ಲ ಹಂಗೆಲ್ಲ ಖಂಡಿತ ಇಲ್ಲ. ಅವ್ರವರವರು ಕಷ್ಟಪಟ್ಕೊಂಡು ನಮ್ಗೆ ಏನೇನು ಸೇರ್ಬೇಕಾಗಿತ್ತು ಅದು ನಮ್ಮ ಮಕ್ಕಳ ಮುಖಾಂತರ ನಾವು ನೋಡ್ಕೋತೀವಿ ಅಂತ ಪಾಪ ಹಾಗೆ ಮುಂದುವರಿಸ್ತಾ ಇದ್ದಾರೆ ಆ ಒಂದು ಸಂಸ್ಕೃತಿನ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ನಿಜವಾಗ್ಲು ನಾನು ತುಂಬಾನೇ ನನಗೆ ಏನೋ ಅಭಿಮಾನ, ಅದಕ್ಕೋಸ್ಕರ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ.
0: ಓಕೆ, ನಿಮ್ಮ ಸಾಕಷ್ಟು ಜನ ಅಭಿಮಾನಿಗಳ ಸಂದೇಶ ಈಗಾಗಲೇ ಬಂದಿದೆ. ಮಹಾಭಾರತ ಸೀರಿಯಲ್ ಪ್ರತಿ ಸಲನೂ ನಾನು ನೋಡ್ತಾ ಇರ್ತೀನಿ. ಧ್ವನಿ ನಿಂದೆ ಅಂತ ಕೇಳಿ ಇವತ್ತು ನಿಮ್ಮ ಸಂದರ್ಶನ ಕೇಳಿ ತುಂಬಾ ಖುಷಿ ಆಯ್ತು ಅಂತ ಮಹೇಶ್ ಮಂಡ್ಯದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ.
1: ಧನ್ಯವಾದಗಳು ಮಹೇಶ್.
0: ಮತ್ತೆ ಬೋಬ ವೆಂಕಟೇಶ್ ಅವರು ಹೇಳ್ತಾ ಇದ್ರೆ, ನಾವು ಸ್ಕ್ರೀನ್ ಮೇಲೆ ಹೀರೋಗಳನ್ನ ನೋಡ್ತೀವಿ, ಅವರು ಹೇಳುವಂತ ಸೂಪರ್ ಹಿಟ್ ಡೈಲಾಗ್ ಗಳನ್ನ ಕೇಳಿರ್ತೀವಿ, ಆದ್ರೆ ಆ ಡೈಲಾಗ್ ಗಳ ಹಿಂದಿರುವ ನಿಮ್ಮ ಕಂಠದಾನದ ಶಕ್ತಿ ನಿಜಕ್ಕೂ ನಾವು ನಿಮಗೆ ನಮಿಸ್ಬೇಕು. ಧನ್ಯವಾದ ನಿಮ್ಗೆ. ಯಾವತ್ತು ಮರೆಯಕ್ಕೆ ಆಗದೇ ಇರುವಂತಹ ಕಲೆಗಳು ಇವೆಲ್ಲನೂ ಅಂತ.
1: ಧನ್ಯವಾದಗಳು ಸರ್, ಧನ್ಯವಾದಗಳು.
0: ಅವ್ರ ಜೊತೆಗೆ ದೇವರ ಸಂದರ್ಶನ ಜನಕ್ಕೆ ಮುಡಿ ಬರ್ತಾ ಇದೆ, ಖುಷಿ ಆಯ್ತು ಅಂತ ಸೋಮಶೇಖರ್ ಹಂಪಸಾಗರದಿಂದ ಸಂದರ್ಶನ
1: ಕಳಿಸಿದ್ದಾರೆ.
0: ಕಲಾವಿದರಾದ ದೇವು ರೂಪಾಂತರ ಅವರ ಸಂದರ್ಶನ ಕೇಳಿ ತುಂಬಾ ಖುಷಿ ಆಯ್ತು. ಇನ್ನಷ್ಟು ಹೆಚ್ಚೆಚ್ಚು ಕಲಿಯುವಂತಹ ಆಸಕ್ತಿ ನಮಗೂ ಇರೋದ್ರಿಂದ ಅವಕಾಶ ಏನಾದ್ರೂ ಇದೆಯಾ ಅಂತ ವೇದಾಹಾಸದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಇಲ್ಲಿ ಇನ್ನೊಬ್ರು ಭಾಗ್ಯ ಅಂತ, ನಾನು ಬ್ಲೈಂಡ್ ಈಗಾಗ್ಲೇ ಒಂದು ವಿಷಯದ ಮೇಲೆ PhD ಮಾಡ್ತಾ ಇದ್ದೀನಿ, ನಿಮ್ ಮಾತ್ರನು ಬಂದು ಕಲಿಬೇಕು ಅಂತ ಕೇಳ್ತಾ ಇದಾರೆ. ಸೊ ಗುರು ಅಂದಿದ ತಕ್ಷಣ ಆ ಗುರು ಸ್ಥಾನಕ್ಕೆ ನಮ್ಮ ಕೇಳುಗರು ಕೂಡ ನಿಮ್ಮನ್ನ ಏರ್ಸಿದ್ದಾರೆ. ಸೊ ಹೀಗೆ ಸಾಕಷ್ಟು ಜನರ ಸಂದೇಶ ತಲುಪ್ತಾ ಇದೆ. ಮತ್ತಷ್ಟು ಪ್ರಶ್ನೆಗಳಿದ್ರೆ ನೀವು ಕೂಡ ನಮ್ಗೆ ಕೇಳಬಹುದು. ದೇವು ಅವರ ಕಂಠದಾನದ ಬಗ್ಗೆ ಒಂದಷ್ಟು ಮಾತುಕತೆ ನಡೆಯುತ್ತೆ ಇನ್ನು ಮುಂದಿನ ನಮ್ಮ ಸೆಗ್ಮೆಂಟ್ಗಳಲ್ಲಿ. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ನಾವು ಕೂಡ ಪ್ರಾರ್ಥಿಸ್ತೀವಿ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಇಂತಹ ಕಲೆಯಲ್ಲಿ ಮತ್ತಷ್ಟು ಮಗದಷ್ಟು ಬೆಳೀಲಿ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದ ಉದ್ದೇಶವೂ ಕೂಡ ಕನ್ನಡಿಗರು ಮತ್ತಷ್ಟು ಮಗದಷ್ಟು ಹೆಚ್ಚೆಚ್ಚು ಬೆಳೀಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ದೇವು ರೂಪಾಂತರ ಭಾರದ್ವಾಜ್ ದಯಾನಿಧಿ ಅವರು ಇವತ್ತು ನಮ್ಮ ಜೊತೆ ಆಗಿದ್ದಾರೆ. ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರಿ ದೇವು ಅವರೇ, ಏನಂತ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯಾನಿಧಿ ಅಂತ ಕರಿಬೇಕು. ಸೊ ಒಟ್ಟಲ್ಲಿ ಕಲಾವಿದರಾಗಿ ಇವತ್ತು ಬಂದು ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದೀರಾ. ಇಲ್ಲಿ ಸಾಕಷ್ಟು ಜನ ಆಕಾಶವಾಣಿಲಿ ಇಂತಹ ಕಲಾವಿದರು ಕಲಾವಿದರಿಗೆ ಆಶ್ರಯ ತಾಣ ತವರು ಮನೆ ಅಂತ ಅನ್ಸ್ಕೊಂಡಿರೋದು ಆಕಾಶವಾಣಿ. ಡಬ್ಬಿಂಗ್ ಬಗ್ಗೆ ಮಾತಾಡೋದಾದ್ರೆ ಡಬ್ಬಿಂಗ್ ಅಲ್ಲಿ ಎಷ್ಟೆಲ್ಲ ಆಪರ್ಚುನಿಟೀಸ್ ಇದೆ, ಹೇಗೆ ಮುಂದುವರಿಬಹುದು?
1: ಡಬ್ಬಿಂಗ್ ಅಂತ ಬಂದಾಗ ಈಗ ಆಪರ್ಚುನಿಟೀಸ್ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಆಕ್ಚುಲಿ ಮೊದಲು ಏನಾಗ್ತಾ ಇತ್ತು, ಧಾರಾವಾಹಿಗಳಿಗೆ ಡಬ್ಬಿಂಗ್ ಮಾಡ್ತಾ ಇದ್ರು. ಈಗ ಕೆಲವು ನೆಟ್ವರ್ಕ್ಸ್ಗೆಲ್ಲ ಹೋದಾಗ
0: ಓಟಿಟಿ ಪ್ಲಾಟ್ಫಾರ್ಮ್
1: ಸಂಪೂರ್ಣವಾಗಿ ಆ ಧಾರಾವಾಹಿಗೆಲ್ಲ ಪ್ರತಿಯೊಂದು ಪಾತ್ರವೂ ಡಬ್ಬಿಂಗ್ ಮಾಡ್ಬೇಕಾಗಿ ಬರ್ತಿತ್ತು. ಈಗ ಓಟಿಟಿ ಪ್ಲಾಟ್ಫಾರ್ಮ್ ಬಂದಿದೆ, ಈ ಮೈಕ್ರೋ ಡ್ರಾಮಾಸ್ ಬಂದಿದೆ, ಆಮೇಲೆ ಏನು ಸಿಲ್ವರ್ ಸ್ಕ್ರೀನ್ ಸಿನಿಮಾಗಳು ಬಂದಿದೆ, ಆಮೇಲೆ ಬೇರೆ ಯಾರಾದ್ರು ಪ್ರವಚನಗಳು ಮಾಡಿರ್ತಾರೆ ಗುರುಗಳು. ಇವಾಗ ಧಾರ್ಮಿಕ ಗುರುಗಳು ಕೆಲವರು ಪ್ರವಚನಗಳು ಮಾಡಿರ್ತಾರೆ, ಬೇರೆ ತುಂಬಾ ಜನಕ್ಕೆ ರೀಚ್ ಆಗ್ಬೇಕು ಅಂದಾಗ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನ ಡಬ್ಬಿಂಗ್ ಮಾಡಿಸ್ತಾರೆ. ನಾನೇ ಮಾಡಿದ್ದೀನಿ. ಸೊ ಆಪರ್ಚುನಿಟಿ ತುಂಬಾ ಆಗಿದೆ. ಏನೂ ಇಲ್ವಾ ನಿಮ್ಗೆ ಆ ತರದ್ ಯಾವ್ದು ಅವಕಾಶ ಸಿಕ್ಲಿಲ್ವಾ? ಯೂಟ್ಯೂಬ್ ಇದೆ ನಿಮ್ಗೆ, ನಾನ್ ಪ್ರಮೋಟ್ ಮಾಡಬಾರ್ದು. ಆಕ್ಚುಲಿ ಇಲ್ಲಿ ಎಷ್ಟೊಂದು ಮೀಡಿಯಾ ಇದೆ, ನೀವು ನಿಮ್ಮ ಧ್ವನಿಯನ್ನೇ ಅಲ್ಲಿ ಹಾಕಿ ನಿಮ್ದೇ ಸ್ವಂತ ಧ್ವನಿ ನೀವು ಕಂಟೆಂಟ್ ನ ಕ್ರಿಯೇಟ್ ಮಾಡಬಹುದು. ಸೈನ್ಸ್ ಬೇಸ್ಡ್ ಕ್ರಿಯೇಟ್ ಮಾಡಬಹುದು, ಧಾರ್ಮಿಕವಾಗಿ ಕ್ರಿಯೇಟ್ ಮಾಡಬಹುದು, ಚಾರಿತ್ರಿಕವಾಗಿ ಕ್ರಿಯೇಟ್ ಮಾಡಬಹುದು, ಪೌರಾಣಿಕವಾಗಿ ಕ್ರಿಯೇಟ್ ಮಾಡಬಹುದು, ಗೊತ್ತಿಲ್ದಿರೋ ಕಥೆಗಳನ್ನ ಹೇಳಬಹುದು, ಅಥವಾ ಏನೇನು ಹಿಸ್ಟ್ರಿನಲ್ಲಿ ನಡೆದಿದೆ ಗೊತ್ತಿಲ್ದಿರೋ ಅಂಶಗಳನ್ನ ಹೇಳಬಹುದು. ಕೇಳೋರು ಖಂಡಿತ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಆಗಿದೆ ಇವಾಗ. ಸೊ ಡಬ್ಬಿಂಗ್ ಅಂತ ಬಂದಾಗ ಒಂದು ಪಾತ್ರ ಧಾರಾವಾಹಿಗೆ ನಿಮ್ಗೆ ಸಿಗುತ್ತೆ. ಇವಾಗ ನನಗನ್ಕೊಳ್ಳಿ, ಮಹಾಭಾರತದಲ್ಲಿ ಕೃಷ್ಣನ್ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾಮನಗ್ ಮಾಡ್ತಿದ್ದೆ, ರಾಘವೇಂದ್ರ ಸ್ವಾಮಿಗಳ ಒಂದು ಧಾರಾವಾಹಿಯಲ್ಲಿ ಈಗ ರಾಘವೇಂದ್ರ ಸ್ವಾಮಿಗಳಿಗೆ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ಸಿನಿಮಾಗಳಿಗೆ ಹೋದಾಗ ವಾಯ್ಸ್ ಓವರ್ ಇರುತ್ತೆ ನಿಮ್ಗೆ, ಇವಾಗ ಇಷ್ಟು ಕಾಲ ಉರುಳಿದಾಗ ಅಂತ ಹೇಳ್ತಿರುತ್ತೆ ಒಂದ್ ಯಾವುದೋ ಒಂದು ಪಾತ್ರ, ಸೂತ್ರಧಾರ ಪಾತ್ರ ಅಂತಾರ, ಅದು ಹೇಳಕ್ ಸಿನಿಮಾ ಫುಲ್ಲು ಆತರ ವಾಯ್ಸ್ ಬರ್ತಾ ಇರುತ್ತೆ. ಹಾಗೆ ಸಾಕಷ್ಟು ಅವಕಾಶಗಳು ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಆದ್ರೆ ಅದಕ್ಕೆ ನಾವು ತಯಾರಿರ್ಬೇಕು, ನಮ್ಮ ಧ್ವನಿಯನ್ನ ನಾವು ಸರಿಯಾಗಿ ಕಾಪಾಡ್ಕೊಂಡಿರ್ಬೇಕು. ಆಮೇಲೆ ನನಗೆ ಆ ಪಾತ್ರನೇ ಸಿಗ್ಬೇಕು.

0: ಬೇಕಾಗಿತ್ತು ಅಂತ ಅನ್ನೋ ತರ ನ್ಯಾರೋ ಮೈಂಡ್ ಇರಬಾರ್ದು, ಸಂಕುಚಿತ ಮನೋಭಾವನೆ ಇರಬಾರ್ದು. ನಮ್ಮ ಧ್ವನಿಗೆ ಯಾವ ಪಾತ್ರ ಏನು ಸರಿ ಹೊಂದುತ್ತೆ ಅಂತ ನಮಗೂ ಸಹ ಗೊತ್ತಿರಬೇಕು. ಆಡಿಷನ್ಸ್ ಕೊಡೋದಕ್ಕೆ ಹೋಗ್ಬೇಕು, ಅದಕ್ಕೆ ಟೆಸ್ಟ್ ವಾಯ್ಸ್ ಟೆಸ್ಟ್ ಮಾಡ್ತಾರೆ, ಅದಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ಸ್ವಲ್ಪ ರಂಗಭೂಮಿಯ ತಚ್ಚಿದ್ದಾಗ ತುಂಬಾನೇ ಓಪನ್ ಅಪ್ ಆಗಿ ನಾವು ಇರ್ತೀವಿ. ಏನೋ ಒಂದು ಪಾತ್ರವನ್ನ ಹೇಗೆ ಬಿಲ್ಡ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಆ ಪಾತ್ರದ ಏರಿಳಿತ ಹೆಂಗಿರ್ಬೇಕು, ಧ್ವನಿಯಲ್ಲಿ ಏರಿಳಿತ ಹೇಗಿರಬೇಕು, ಈ ಥರದ್ದೆಲ್ಲ ಒಂದಷ್ಟು ಕಲ್ತ್ಕೊಂಡಾಗ ಏನಾಗುತ್ತೆ, ತುಂಬಾ ನಮಗೆ ಹುಮ್ಮಸ್ಸು, ಆ ಧೈರ್ಯ ಬಂದ್ಬಿಡುತ್ತೆ, ಓ ನಾನು ಡಬ್ಬಿಂಗ್ ಫೀಲ್ಡ್ಗೆ ಖಂಡಿತ ಹೋಗಬಹುದು. ಆಮೇಲೆ ನಮ್ದು ಡಬ್ಬಿಂಗ್ದೇನೆ ಒಂದು ಏನೋ ಒಂದು ಗ್ರೂಪ್ ಇದೆ, ಆಕ್ಚುಲಿ ಸಂಸ್ಥೆ, ಅಲ್ಲಿ ನೋಂದಾಯಿಸ್ಕೋಬೇಕು. ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕಲಾವಿದರ ಸಂಘ ಇದೆ, ಅಲ್ಲಿ ನೋಂದಾಯಿಸ್ಕೊಂಡ್ರೆ ಡಬ್ಬಿಂಗ್ ಆಪರ್ಚುನಿಟೀಸ್ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಿಗೆ ಅವ್ರು ನಮ್ಮ ನಂಬರನ್ನು ಕಳಿಸ್ಕೊಡ್ತಾರೆ. ಸೊ ಪ್ರೊಫೆಷ್ನಲಿ ಬರಬೇಕು ಅಂದಾಗ ಒಂದು ಸ್ವಲ್ಪ ಅದ್ರ ಬಗ್ಗೆ ಟ್ರೈನಿಂಗ್ ತಗೊಂಡು ರಿಸರ್ಚ್ ಮಾಡಿಕೊಂಡು ಬಂದರೆ ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ಜೀವನ ಕಟ್ಕೋಬಹುದು, ಏನು ಸಮಸ್ಯೆ ಆಗಲ್ಲ. ಡಬ್ಬಿಂಗ್ನಲ್ಲಿಯೇ ಜೀವನ ಮಾಡಿದಂಥವ್ರು ಎಷ್ಟು ಎಂತೆಂಥ ಮಹಾನ್ ಕಲಾವಿದರಿದ್ದಾರೆ. ನಮ್ಮ ಸುದರ್ಶನ್ ಸರ್ ಇದ್ದಾರೆ, ಎಷ್ಟು ಜನ ಕಲಾವಿದರಿಗೆ ಅವ್ರಿಗೂ ಧ್ವನಿಯಾಗಿದ್ದಾರೆ. ಅಷ್ಟೇ ಯಾಕೆ, ಆಕ್ಟ್ರೆಸ್ ಸುಧಾರಾಣಿ ಮೇಡಮ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆಲ್ಲ ಅವರು ಡಬ್ಬಿಂಗ್ ಕೊಡ್ತಾರೆ. ಸಾಯಿ ಕುಮಾರ್ ಸರ್ ಅವರೆಲ್ಲ ಡಬ್ಬಿಂಗ್ ಇಂದಾನೇ ಬಂದಂತವ್ರು ಅಲ್ವಾ. ಸೊ ಹಾಗಾಗಿ ಏನು ಸಮಸ್ಯೆ ಆಗಲ್ಲ. ಈಗ ನನಗೆ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕೇಳ್ತಾರೆ, ಸರ್ ಭರದ್ವಾಜ್ ಸರ್ ನಾವು ಡಬ್ಬಿಂಗ್ ಬರಬೇಕು, ನಮ್ಗೆ ಸ್ವಲ್ಪ ರೆಫರ್ ಮಾಡಿ ಅಂತ. ಖಂಡಿತ ನಾನು ರೆಫರ್ ಮಾಡ್ತೀನಿ ನಮ್ಗೆ ಕೇಳ್ದವ್ರನ್ನ. ಯಾಕೆ ಅಂತಂದ್ರೆ ದೇವರು ಪ್ರತಿಯೊಬ್ಬರಿಗೂ ಊಟ ಕೊಟ್ಟಿರ್ತಾನೆ. ನನ್ನ ಕರೆದಿದ ತಕ್ಷಣ ನನ್ನ ಅವಕಾಶವನ್ನ ಅವರು ಏನು ಕಿತ್ಕೊಳ್ಳೋದಿಲ್ಲ ಯಾವತ್ತೂ. ಭರದ್ವಾಜ್ ಇಸ್ ಭರದ್ವಾಜ್, ಯು ನೋ ಒನ್ ಕ್ಯಾನ್ ರೀಪ್ಲೇಸ್ ಭರದ್ವಾಜ್. ನಿಮ್ಮ ಊಟ ನಿಮಗೆ, ನನ್ನ ಊಟ ನನಗೆ. ಹಾಗಾಗಿ ತುಂಬಾ ಅವಕಾಶಗಳೀಗ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲಾ ಕಡೆ. ಖಂಡಿತ ಬರಬಹುದು, ಎಲ್ರಿಗೂ ಜೀವನ ಇದೆ. ಆದ್ರೆ ಅದ್ರ ಜೊತೆ ಇನ್ನೊಂದು ವೃತ್ತಿಯನ್ನ ನೀವು ಪಕ್ಕದಲ್ಲಿ ಇಟ್ಕೊಂಡು ನಡ್ಸ್ಕೊಂಡು ಹೋಗಿದ್ರೆ ಯು ವಿಲ್ ಬಿ ಬೆನಿಫಿಟೆಡ್, ನಿಮ್ಗೆ ಜಾಸ್ತಿ ದುಡಿಮೆ ಆಗುತ್ತೆ. ಫೈನಲ್ ಆಗಿ ನಾವು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕು ಅಂದಾಗ ದುಡಿಮೆನೆ ಇಂಪಾರ್ಟೆಂಟ್
1: ಇರಬೇಕು.
0: ಹಾಗಾಗಿ ಎರಡೆರಡು ಮೂರು ಪ್ರೊಫೆಷನ್ ನೀವು ಹ್ಯಾಂಡಲ್ ಮಾಡಿದ್ರೆ ನಿಮ್ಮಷ್ಟು ಒಳ್ಳೆಯ ವ್ಯಕ್ತಿತ್ವ ನಿಮ್ಮನ್ನ ಒಂದು ರೋಲ್ ಮಾಡಲ್ ತಗೊಂಡ್ಬಿಡ್ತಾರೆ. ಈಗ ನೋಡಿ, ನಾನು ನನ್ನ ನೃತ್ಯ ತರಗತಿಗಳನ್ನ ಮಾಡ್ತೀನಿ, ಡಬ್ಬಿಂಗ್ ಮಾಡ್ತೀನಿ, ಆಕ್ಟಿಂಗ್ ಮಾಡಕ್ ಹೋಗ್ತೀನಿ, ಧಾರಾವಾಹಿಗಳಲ್ಲಿ ಅವಕಾಶಗಳು ಸಿಕ್ಕಾಗ ನಾನು ಪಾತ್ರವನ್ನ ಮಾಡೋದಕ್ಕೆ ಹೋಗ್ತೀನಿ, ಮೂರ್ ಕೆಲಸಗಳನ್ನ ಮಾಡ್ತೀನಿ. ಹಾಗೆ ನಾನು ಪಿ ಎಚ್ ಡಿ ಸಹ ಓದ್ತಾನೂ ಇದೀನಿ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೃತ್ಯ ವಿಭಾಗದಲ್ಲಿ ನಾನು ಪಿ ಎಚ್ ಡಿ ವಿದ್ಯಾರ್ಥಿ. ಇನ್ನೊಂದು 6 ತಿಂಗಳು
1: ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ಕೊಳ್ತೀರಾ?
0: ನಮ್ಮಲ್ಲಿ ಆ ತುಡಿತಾ ಇರಬೇಕು, ನಾನು ಎಲ್ಲ ಮಾಡೋದಕ್ಕೆ ಬರಬೇಕು. ಈಗ ನೋಡಿ, ನಾನು ಈ ಸ್ಟುಡಿಯೋಗೆ ಬರಬೇಕಾಗಿತ್ತು, ಎಲ್ಲ ಕೆಲಸವನ್ನ ಅಷ್ಟು ಆ ಟೈಮ್ ಒಳಗಡೆ ನಾನು ಕರೆಕ್ಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ನಾನು ಆರ್ಗನೈಸ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ಸಾಧ್ಯ ಆಗುತ್ತೆ. ನೋಡಿ, ನಾನು 4 ಓದ್ತಾ ಇದ್ದೀನಿ, ಡಬ್ಬಿಂಗ್ ಮಾಡ್ತೀನಿ, ಡಾನ್ಸ್ ಕ್ಲಾಸಸ್ ಮಾಡ್ತೀನಿ, ಆಕ್ಟಿಂಗ್ ಮಾಡ್ತೀನಿ, 4 ಹೇಗೆ ಮಾಡೋದಕ್ಕೆ ಸಾಧ್ಯ? ನನಗೆ ಕಲಿಸ್ಕೊಟ್ಟಿದ್ದೆ ನನ್ನ ವಿದ್ಯೆ, ಡಿಸಿಪ್ಲಿನ್. ನಮ್ಮಲ್ಲಿ ಅದೊಂದಿತ್ತು, ಶಿಸ್ತಿತ್ತು ಅಂತಂದ್ರೆ ನಾವು ಏನು ಬೇಕಾದ್ರೂ ಶಿಸ್ತಿರ್ಬೇಕು, ತುಡ್ತಾ ಇರಬೇಕು. ಆಮೇಲೆ ನನಗೆ ಸಂಗೀತ ಕಲಿಬೇಕು ಅಂತ ಆಸಕ್ತಿ, ವೇದ ಕಲಿಬೇಕು ಅಂತ ಆಸಕ್ತಿ, ಕೊನ್ನಕೋಲ್ ಕಲಿಬೇಕು ಅಂತ ಆಸಕ್ತಿ, ನೃತ್ಯ ಕಲಿಬೇಕು ಅಂತ ಆಸಕ್ತಿ, ಆಕ್ಟಿಂಗ್ ಕಲಿಬೇಕು ಅಂತ ಆಸಕ್ತಿ, ಏನಿದೆ ಎಲ್ಲಕ್ಕೂ ಜಾಯ್ನ್ ಆಗಿರ್ತೀನಿ. ಅದಕ್ಕೊಂದು ಸ್ವಲ್ಪ ಟೈಮ್, ಇದಕ್ಕೊಂದು ಸ್ವಲ್ಪ ಟೈಮ್, ಅದನ್ನ ಯೂಸ್ ಮಾಡ್ಕೋಬೇಕು. ನಾವು ಕರೆಕ್ಟ್ ಆಗಿ ಟೈಮ್ ಅನ್ನ ಬೈಫರ್ಕೇಟ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡ್ರೆ ಎಲ್ಲವೂ ಸಾಧ್ಯ. ಡಬ್ಬಿಂಗ್ ಫೀಲ್ಡ್ಗೆ ಯಾರ್ಯಾರು ಬರಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮಲ್ಲಿ ಆ ಸ್ಕಿಲ್ ಇದೆಯಾ ಅಂತ ಮೊದಲು ನೀವು ಅದನ್ನ ಏನ್ ಮಾಡ್ಬೇಕು, ಕಂಡಿಡ್ಕೋಬೇಕು. ನನ್ಗೆ ಅದು ಗೊತ್ತಿರಲಿಲ್ಲ. ನಾನು ರಂಗಭೂಮಿ ಮಾಡ್ತಾ ಇದ್ದಿದ್ದು ಕೇಳದೆ ಬಂದಂತ ಭಾಗ್ಯ ನನಗೆ ಡಬ್ಬಿಂಗ್. ಆಯ್ತಾ, ಎಲ್ಲರ ವಿಚಾರದಲ್ಲೂ ಹಾಗಾಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಕೆಲವರು ತರಬೇತಿ ಪಡೆದು ಬರೋದಕ್ಕೂ ಸಾಧ್ಯ. ಇವಾಗ ಅದಕ್ಕೆಲ್ಲ ಕೆಲವು ಇನ್ಸ್ಟಿಟ್ಯೂಷನ್ಗಳೆಲ್ಲ ಬಂದ್ಬಿಟ್ಟಿದೆ ಈಗ ಹಾಗೆ. ಸೊ ಬರಬೇಕು ಅನ್ನೋರಿಗೆ ಅವಕಾಶಗಳು ಹೇರಾಳವಾಗಿದೆ, ಖಂಡಿತ. ಅಷ್ಟೊಂದು ವಾಹಿನಿಗಳು ಇದೆ, ಅಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ, ಖಂಡಿತವಾಗ್ಲೂ ಡಬ್ಬಿಂಗ್ ಅಲ್ಲಿ ಜೀವನ ಕಟ್ಕೋಬಹುದು.
1: ಡಬ್ಬಿಂಗ್ ಅಲ್ಲಿ ಜೀವನ ಕಟ್ಕೊಳ್ಬಹುದು ಅಂತ ಹೇಳ್ತಾ ಇದ್ರಾ? ಸಿನಿಮಾಗಳಿಗೆ ಡಬ್ ಮಾಡಬೇಕು ಅಂದ್ರೆ 2-3-4 ಅಥವಾ 1 ವಾರದ ಸಮಯ ತಗೊಳ್ಳುತ್ತೆ. ಅದೇ ಸೀರಿಯಲ್ಗಳಿಗೆ ಡಬ್ ಮಾಡಬೇಕು ಅಂದ್ರೆ ಅದೊಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳಾಗಿರುತ್ತೆ. ಅಲ್ಲಿ ಧ್ವನಿ ಕಾಯ್ಕೊಳ್ಳೋದು ಕಷ್ಟದ ವಿಷಯ. ಧ್ವನಿ ಕಾಯ್ಕೊಳ್ಳೋ ಅಂದ್ರೆ ನಿಮ್ಗೆ ಯಾವತ್ತಾದ್ರೂ ಆ ತರದ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಮತ್ತೆ ಹೇಗೆ ಧ್ವನಿ ಕಾಯ್ಕೊಳ್ತೀರಾ ಅಲ್ಲಿ?
0: ಏನಂತ ಅಂದ್ರೆ ಸ್ವಲ್ಪ ಬೇಸಿಕ್ ಎಕ್ಸಸೈಸ್, ಥಿಯೇಟ್ರಿಕಲ್ ಎಕ್ಸಸೈಸ್ ಎಲ್ಲ ಇದೆ. ಇವಾಗ ಓವಲ್ಸ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ, ಇವಾಗ AEIOU, ಅದಕ್ಕೆಲ್ಲ ಗಂಟ್ಲಿಂದ ಇವಾಗ ನಾವು ಅಂತ ಇದ್ದಾಗ ನಾಭಿಯಿಂದ ಸ್ವರ ಹೊರಗಡೆ ಬರಬೇಕಾದ್ರೆ ನಮ್ದು ವೋಕಲ್ ಕಾರ್ಡು ಒಂದು ವೈಬ್ರೇಷನ್, ಒಂದು ಫ್ರೀಕ್ವೆನ್ಸಿನಲ್ಲಿ ಏನೋ ಸೌಂಡ್ ಅನ್ನ ಹೊರಗಡೆ ಹಾಕ್ತಾ ಇರುತ್ತೆ. ಆಗ ಮೂಗಿಂದ ಹಿಡಿದು ಅಂತ ಹೇಳಿದಾಗ ಅಥವಾ ಈ ತರ ಕೆಲವೆಲ್ಲ ಎಕ್ಸಸೈಸಸ್ಗಳಿದೆ ವೋಕಲ್ ಕಾರ್ಡ್ಗೆ ನಾವು ಟ್ರೈನಿಂಗ್ ಕೊಟ್ಕೊಳ್ಳೋದಕ್ಕೆ, ಮಾತು ಸ್ಪಷ್ಟವಾಗಿ ಬರೋದಕ್ಕೆ, ನಾಲಿಗೆಯ ನುಲಿಗಳು ಅಂತ ಬೇರೆ ಇದೆ. ಇವಾಗ

0: ಕುಡಿಬೇಕಾಗತ್ತೆ, ಐಸ್ ಕ್ರೀಮ್ ತಿನ್ನೋದನ್ನ ನಾವು ಸ್ವಲ್ಪ
1: ನಿಲ್ಲಿಸಬೇಕಾಗತ್ತೆ.
0: ಕೆಲವ್ರಿಗೆ ಏನಾಗುತ್ತೆ, ಧ್ವನಿ ಬೈ ಡಿಫಾಲ್ಟ್ ಐಸ್ ಕ್ರೀಮ್ ತಿಂದ್ರು ಏನಾಗಲ್ಲ. ಆದ್ರೆ 95% ಆರ್ಟಿಸ್ಟ್ಗಳಿಗೆ ಡಬ್ಬಿಂಗ್ ಮಾಡಬೇಕು, ಒಂದು ಪಾತ್ರಕ್ಕೆ ನಾವು ಡಬ್ಬಿಂಗ್ ಮಾಡಬೇಕು ಅಂತ ಅಂದಾಗ ಐಸ್ ಕ್ರೀಮ್ ಇತ್ತ ತುಂಬ ಕೂಲಾಗಿರೋ ಪದಾರ್ಥಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆಸಿಡಿಟಿ ಆಗುವಂತಹ ಪದಾರ್ಥಗಳನ್ನು ತಿನ್ನೋದು ಕಡಿಮೆ ಮಾಡಬೇಕು. ಈಗ ಹಸಿಮೆಣಸಿನಕಾಯಿ ತಿಂದಾಗ ಏನಾಗೋಗುತ್ತೆ, ಆಸಿಡಿಟಿ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಟೋನ್ ಅದರ ಟೆಕ್ಸ್ಚರ್ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ, ಏನೋ ಆಗ್ತಾ ಇದೆ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಧ್ವನಿ ಅದ್ರ ಜೊತೆ ಆ ಥರ. ಸೊ ಊಟದಿಂದನೂ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಸೊ ಈ ಥರ ಕೆಲವು ಬೇಸಿಕ್ ಥಿಂಗ್ಸ್ ಇರುತ್ತೆ ನಾವು ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅನ್ಕೊಂಡಾಗ.
1: ಭಾರದ್ವಾಜ್ ದಯಾನಿಧಿ ಅವರ ಜೊತೆಲಿ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ತುಂಬಾ ಕ್ಯೂರಿಯಾಸಿಟಿ ಇದೆ ಈಗ, ಇನ್ನೂ ಏನೇನೆಲ್ಲ ಇದೆ ಈ ವಿಷಯದಲ್ಲಿ ಅಂತ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ದೀರಾ. ಮಾತುಕತೆ ಮುಂದುವರಿಯುತ್ತೆ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.

0: ಹೌದು, ಇವರ ದನಿಯ ಕಣಕಣದಲ್ಲೂ ಶಾರದೆಯೇ, ಭಾವ ಭಾವ ಭಂಗಿಯಲ್ಲೂ ಶಾರದೆಯೇ. ಕರ್ನಾಟಕದ ಮನೆಮಾತಾಗಿರುವ ಇವರ ಧ್ವನಿಯ ಮೂಲಕ ಭಾವವನ್ನು ಹೊಮ್ಮಿಸುವಂತಹ ಭರದ್ವಾಜ್ ದಯಾನಿಧಿ ದೇವು ರೂಪಾಂತರ ಅವರು ಇವತ್ತು ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಸ್ಟುಡಿಯೋಸಲ್ಲಿ. ಮತ್ತೊಮ್ಮೆ ನಿಮಗೆ ಸ್ವಾಗತನ ಹೇಳ್ತಾ, ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ ಸರ್ ಅವಾಗಲಿಂದನೂ. ಡಬ್ಬಿಂಗಲ್ಲಿ ಕನ್ನಡ, ಸ್ಪೆಷಲಿ ಕನ್ನಡ ಡಬ್ ಮಾಡುವಾಗ ಏನೇನೆಲ್ಲ ಸವಾಲು ಇರುತ್ತೆ? ಯಾಕಂದರೆ ಅದು ಸಿಂಕ್ ಆಗಬೇಕು, ಸರಿಯಾಗಿ ಸಿಂಕ್ ಆಗಬೇಕು, ಮತ್ತು ನಾವು ಹೇಳ್ತಾ ಇರುವಂತಹ ಡೈಲಾಗ್ ನಮ್ಮ ಧ್ವನಿಯವರಿಗೆ ಹೊಂದ್ಕೊಳ್ಳುತ್ತಾ, ಈ ಥರದ್ದೆಲ್ಲ ಸಾಕಷ್ಟು ಸವಾಲುಗಳಿರುತ್ತೆ. ನಿಮಗೆ ಅದರ ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇರುತ್ತೆ, ಏನೇನೆಲ್ಲ ಸವಾಲುಗಳಿರುತ್ತೆ ಸರ್?
1: ಏನಂದರೆ ಬೇರೆ ಭಾಷೆಯ ಧಾರಾವಾಹಿಗಳನ್ನು ಕನ್ನಡಕ್ಕೆ ನಾವು ಡಬ್ ಮಾಡಬೇಕು ಅಂತ ಅಂದಾಗ ಕೆಲವು ಸಲ ಏನಾಗುತ್ತೆ, ಇವಾಗ ಆ ಪಾತ್ರದೀಗ ನಾನು ಹೋಗುತ್ತೇನೆ ಅಂತ ಒಂದು ಸೆಂಟೆನ್ಸ್ ಅಂತ ಇಟ್ಕೊಳ್ಳೋಣ. ನೇ ಅಂದಿದ ತಕ್ಷಣ ತುಟಿ ಹೆಂಗಿರುತ್ತೆ, ಓಪನ್ ಆಗಿರುತ್ತೆ, ನೇ ಹಿಂಗೆ ಓಪನ್ ಆಗಿರುತ್ತೆ. ಸೊ ಕನ್ನಡದಲ್ಲಿ ಆ ಓಪನ್ ಆಗುವ ಅಕ್ಷರ ಬರುತ್ತೆ ಆ ಅಂದಾಗ ನೇ ನೇ ನೇ. ನೋಡಿ, ಆ ಲಿಪ್ ಓಪನ್ ಆಗಿದೆಯಾ, ಆ ಹಿಂದಿ ಭಾಷೆಯಲ್ಲಿ ಓಪನ್ ಆಗಿದೆಯಾ ಲಿಪ್, ಕ್ಲೋಸ್ ಆಗಿದೆಯಾ. ಸೊ ಓಪನ್ ಆಗೋ ಥರ ಅವನು ಓಪನ್ ಆಗಿದ್ರೆ ಕೊನೆಯಲ್ಲಿ ಆ ಡೈಲಾಗ್ ಅಲ್ಲಿ ನಾವು ಓಪನ್ ಆಗೋ ತರನೇ ಪದಾನ ಹುಡುಕಿಯಲ್ಲಿ ಹಾಕ್ಬೇಕು, ಕರೆಕ್ಟ್ ಆಗಿ ಅರ್ಥ ಕೊಡೋ ಚಾಲೆಂಜ್. ಸ್ಕ್ರಿಪ್ಟ್ ಬರೆಯವ್ರಿಗೂ ಚಾಲೆಂಜು. ನಾವು ಡಬ್ ಮಾಡ್ಬೇಕಾದ್ರೆ ಅಯ್ಯೋ ಇವಾಗ ಈ ಡೈಲಾಗ್ ಅಲ್ಲಿ ನಾವು ತುಟಿ ಮುಚ್ತಾ ಇದೀವಲ್ಲ, ಅಲ್ಲಿ ಆರ್ಟಿಸ್ಟ್ ತುಟಿ ಹಿಂಗ್ ಓಪನ್ ಆಗಿದಾನಲ್ಲ ಅಂದ್ಬಿಟ್ಟು ಪದಪುಂಜಗಳು ಚೆನ್ನಾಗಿ ಗೊತ್ತಿರ್ಬೇಕು ನಮ್ಗೆ. ಕನ್ನಡದಲ್ಲಿ ಕನ್ನಡ ಸ್ಪಷ್ಟವಾಗಿದ್ದರೆ ಮಾತ್ರ ಅದೆಲ್ಲ ಮಾಡೋದ್ ಸಾಧ್ಯ. ಹುಡುಕ್ಬೇಕು ಅವಾಗ ಒಂದ್ ಸ್ವಲ್ಪ ದಿವಸ ಹಂಗ್ ಮಾಡ್ತಾ ಮಾಡ್ತಾ ರಿಸರ್ಚ್ ಮೈಂಡ್ ಬಂದ್ಬಿಡುತ್ತೆ ನಮ್ಗೆ. ಸೊ ಓಪನ್ ಆಗಿದೆ ಆ ಓಕೆ ಆ ಅಂತ ಹಾಕೋಣ ಅಲ್ಲಿ ಆ ಅನ್ನೋ ತರ ಅದೇ ಅರ್ಥ ಕೊಡುವಂತಹ ಆ ಪದ ಬೇರೆ ಪದವನ್ನ ಅಲ್ಲಿ ನಾವು ಬಳಸಬೇಕಾಗತ್ತೆ. ಕ್ಲೋಸ್ ಆಗಿದ್ದಾಗ ಕ್ಲೋಸ್ ಮಾಡ್ಬೇಕಾಗತ್ತೆ. ಆಮೇಲೆ ಹ್ಯಾಂಡ್ ಜೆಸ್ಟರ್, ಇವಾಗ ನೀನು ಅಂತ ಅನ್ಬಿಟ್ಟು ನೀನು ಅಂತ ಅವನಿಗೆ ಕೈ ಫಿಂಗರ್ ಹಿಂಗ್ ತೋರಿಸಿರ್ತಾನೆ, ತುಮ್ ತುಮ್ ನೀನು, ಅದಕ್ಕೆ ನು ಅಂದಾಗ ಹೂ ಅಂದಿರ್ತಾರೆ. ಆ ಜಾಗಕ್ಕೆ ನಾವು ನೀನ್ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ, ತುಮ್ ಅಂದಿರ್ತಾರೆ ತೂ. ನಾವು ಅದೇ ತರ ಹುಡುಕಬೇಕು, ಲಿಪ್ ಸಿಂಕ್ ಆಗೋ ತರ ಪದಗಳನ್ನ ಹುಡುಕಬೇಕು. ಕನ್ನಡ ಸ್ಪಷ್ಟವಾಗಿ ಬರಬೇಕು ಫಸ್ಟ್, ಪದಗಳು ಚೆನ್ನಾಗಿ, ಪದಕೋಶವೇ ತಲೆನಲ್ಲಿ ಚೆನ್ನಾಗಿರಬೇಕು. ಅಥವಾ ಸ್ವಲ್ಪ ದಿನ ಕಲಿಬೇಕು, ಈ ಪದ ಬಳಸೋಣ ಆ ಪದ ಬಳಸೋಣ ಅಂತ. ಅದಕ್ಕೋಸ್ಕರ ನಾವು ತಯಾರಿ ಮಾಡ್ಕೊಳ್ಳೇಬೇಕು. ನಂತರ ಸ್ಪಷ್ಟತೆ, ಏನೇನೋ ಮಾತಾಡಬಾರ್ದು, ಹೋಯ್ತಾ ಇದೀವಿ ನೀ ಬರ್ತಾ ಇದೀವಿ, ಇದು ಗ್ರಾಮ್ಯ ಭಾಷೆ ಆಗುತ್ತೆ. ಆದ್ರೆ ನಾವು ಡಬ್ಬಿಂಗ್ ಅಂತ ಬಂದಾಗ ಅದು ಗ್ರಾಮ್ಯವಾಗಿದೆಯಾ ನೋಡ್ಬೇಕು. ಭಾಷೆ ಯಾವ ಯಾವ ಒಂದು ಜನರಲ್ ಅದು ಬರುತ್ತೆ, ಇದು ಗ್ರಾಮ್ಯವಾಗಿದೆಯಾ ಅಥವಾ ಸುಸಂಸ್ಕೃತವಾಗಿದೆಯಾ, ಅಚ್ಚ ಕನ್ನಡದಲ್ಲಿದೆಯಾ, ಮಧ್ಯಮ ಕನ್ನಡದಲ್ಲಿದೆಯಾ, ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದೇ ತರ ನಾವು ಮಾತಾಡ್ಬೇಕಾಗತ್ತೆ. ಆ ಪಾತ್ರ ಹೇಗೆ ಮಾತಾಡ್ತಾ ಇದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ನಾವು ಡಬ್ಬಿಂಗ್ ಮಾಡಬೇಕಾದ್ರೆ ತಲೆನಲ್ಲಿ ಇಟ್ಕೋಬೇಕಾಗತ್ತೆ.
0: ಓಕೆ ಓಕೆ. ಸೊ ಡಬ್ಬಿಂಗ್ ಮಾಡಬೇಕಾದ್ರೆ ಏನೇನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು, ಹೊಸ ಹೊಸ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಹೇಗೆಲ್ಲ ದನಿನ ಕೈಕೊಳ್ಬೇಕು ಅಂತ ಎಲ್ಲ ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ. ಕೋವಿಡ್ ಟೈಮಲ್ಲಿ ನೀವು ಡಬ್ಬಿಂಗ್ ಮಾಡೋಕ್ಕೆ ಶುರು ಮಾಡಿದ್ರಿ, ಹೇಗೆ ನಿಮಗೆ ಈ ಆಪರ್ಚುನಿಟಿ ಸಿಕ್ತು?
1: ಹಾ, ನಾನು ರಾಮಧಾನ್ಯ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ನಾರದನ್ ರೋಲ್ ಮಾಡಿದ್ದೆ. ಆ ಒಂದು ಸಿನಿಮಾದ ಡೈರೆಕ್ಟರ್ ನಾಗೇಶ್ ಟಿ ಎನ್ ಅಂತ, ಕನ್ನಡ ತುಂಬಾ ಚೆನ್ನಾಗಿದೆ ಅಂತ ಅವರಲ್ಲಿ ಗಮನಿಸಿದ್ದಾರೆ ಅಂತ ಅನ್ಸುತ್ತೆ. ನನ್ನ ಕರೆದ್ರು, ನೋಡ್ರಿ ಒಂದು ಪ್ರಾಜೆಕ್ಟ್ ಬಂದಿದೆ ಅಂದಾಗ, ಸರ್ ಏನು ಎಲ್ಲ ಲಾಕ್ಡೌನ್ ಆಗಿದೆ, ಏನ್ ಪ್ರಾಜೆಕ್ಟ್ ಅಂದ್ರೆ ಬನ್ರಿ ನೀವು ಹೇಳ್ತೀನಿ ಅಂತ ಅಂದ್ರು. ಆಯಾ ಬೆಳಗ್ಗೆ ಒಂದು 6 ಗಂಟೆ ಹಾಗೆ ಹಂಗೆ ಕದ್ದು ಮುಚ್ಚಿ ಹೋದ್ವಿ. ಹೋದ್ರೆ ಮಹಾಭಾರತ ಒಂದು ಚಾನೆಲ್ ನಲ್ಲಿ ಅದು ಟೆಲಿಕಾಸ್ಟ್ ಆಗಿತ್ತು, ತುಂಬಾ ಫೇಮಸ್ ಆಗ್ಬಿಟ್ಟಿತ್ತು. ಈಗ ನಮ್ಮ ಒಂದು ಚಾನೆಲ್ ನಲ್ಲಿ, ಕನ್ನಡದ ಚಾನೆಲ್ ನಲ್ಲಿ ಅದು ವಾಹಿನಿನಲ್ಲಿ ಕನ್ನಡಕ್ಕೆ ಡಬ್ ಮಾಡೋಣ ಅಂತ ಕರೆದ್ರು. ಭರದ್ವಾಜ್ ನೀವು ಒಂದು ಕೆಲಸ ಮಾಡಿ ಹೋಗಿ ನೀವು ಕೃಷ್ಣನಿಗೆ ಡಬ್ ಮಾಡಿ ಅಂತ ಅಂದ್ರು. ಸರ್ ನಾನೇನೋ ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ಕೋಬೇಕಾದ್ರೆ ನನ್ನ ಒಂದು ಧ್ವನಿಗೆ ನಾನು ಮಾಡ್ಕೊಂಡಿದ್ದೀನಿ, ಬೇರೊಬ್ಬರಿಗೆ ಮಾಡೋದು ನನಗೆ ಕಷ್ಟ ಆಗುತ್ತೆ, ಪ್ರಯತ್ನ ಪಡಪ್ಪ ಬಂದಿರೋದನ್ನ ಯಾಕೆ ಬಿಡ್ತೀಯ. ಅಲ್ಲೊಂದು 8 ಜನ ಇದ್ರು ಆಲ್ರೆಡಿ ಆ ಪಾತ್ರಕ್ಕೆ. ಹೋದೆ,

0: ಒಂದು 2 ನಿಮಿಷ ಅದು ವಿಡಿಯೋ ಇದ್ದಿದ್ದು, 2 ಅವರ್ ತಗೊಂಡೆ ಆಕ್ಚುಲಿ. ನನಗೆ ಅಂದ್ರೆ ಆ ಐಡಿಯಾ ಬರ್ಬೇಕಲ್ಲ, ಯೋಚನೆ ಬರ್ಬೇಕಲ್ಲ, ಆಮೇಲೆ ಆ ಪಾತ್ರ ಕೃಷ್ಣ, ಯಾರಿಗೆ ಕೃಷ್ಣ ಅಂದ್ರೆ ಇಷ್ಟ ಇಲ್ಲ ಹೇಳಿ ತಗೊಂಡೆ. ಆಮೇಲೆ ಚಾನಲ್ ಇಂದ ಒಂದು ಆಲ್ರೆಡಿ ಒಂದು 10 ಎಪಿಸೋಡ್ ಬೇರೆ ಯಾರೋ ಮಾಡಿದ್ರಂತೆ, ನನ್ಗೆ ಗೊತ್ತಿಲ್ಲ. ಅದೇ ನನ್ನ ಫ್ರೆಂಡೇ ಇವಾಗ, ಅವ್ರು ನನ್ನ ಫ್ರೆಂಡು, ಗೊತ್ತಿಲ್ಲ ಅಂತ ಹೇಳ್ಬಾರ್ದು ಪಾಪ. ಅವರ ಇದನ್ನು ನಾನು ಕಿಚ್ಕೊಂಡಂಗಾಯ್ತು ಅಥವಾ ನನ್ನ ಹಣೆ ಬರದಲ್ಲಿ ಕೃಷ್ಣ ಇದ್ದ ನನ್ಗೆ ಗೊತ್ತಿಲ್ಲ. ಆ ನಾನೇ ಮಾಡಬೇಕು ಅಂತ ಚಾನಲ್ ಇಂದ ಬಂತು. ಸೊ ಹಾಗಾಗಿ ಕೃಷ್ಣ ಬಂದಿದ್ದು ಒಂದು 2-3 ಎಪಿಸೋಡು ಏನು ಸಂಚಿಕೆಗಳಲ್ಲಿ ಧ್ವನಿ ಚೆನ್ನಾಗಿಲ್ಲ, ಬದಲಾಯಿಸಿ ಅಂತ ಎಲ್ಲ ಮಾಡ್ತಾ ಇದ್ರು. ಆಗ ಸಂಸ್ಕೃತ ಓದಿದೆ, ಯಾಕಂದ್ರೆ ಸಂಸ್ಕೃತದ್ದು ಶ್ಲೋಕಗಳು ಬರುತ್ತೆ, ಅದರಲ್ಲಿ ಸ್ಪಷ್ಟತೆ, ಕನ್ನಡದ ಸ್ಪಷ್ಟತೆ, ಸ್ಪಷ್ಟವಾಗಿ ಮಾತಾಡಬೇಕು ಅಂದಾಗ ಒಂದಷ್ಟು ಅಭ್ಯಾಸ ಮಾಡಬೇಕು, ನಾವೆಲ್ಲ ಓದೋದಕ್ಕೆ ಅಭ್ಯಾಸ ಮಾಡಬೇಕು, ಅದನ್ನೆಲ್ಲ ತಯಾರಿ ಮಾಡಿ 4-5 ಸಂಚಿಕೆಗಳಾದ್ಮೇಲೆ ಧ್ವನಿ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನೇ ಒಂದು ರಾಮನ್ಗೆ ಧ್ವನಿ ಕೊಡೋಕೆ ಹೋಗ್ಬೇಕಾದ್ರೆ ಒಬ್ರು ಸೀನಿಯರ್ ಮೋಸ್ಟ್ ಕಲಾವಿದರು ಕೂತಿದ್ರು, ಅವರು ನನಗೆ ಈ ತರ ಪೌರಾಣಿಕ ಪಾತ್ರಗಳಿಗೆ ನಾನು ಡಬ್ ಮಾಡ್ಬೇಕು ಅಂತ ತುಂಬಾ ಆಸೆನಪ್ಪ, ಭರದ್ವಾಜ್ ಈ ಮಹಾಭಾರತ ನೋಡಿದ್ಯಾ ನೀನು, ಆ ಯಾವನ ಕೊಟ್ಟಿದಾಣ ಅನ್ನೋ ಧ್ವನಿ, ಅದಕ್ಕೆ ಆ ಬಾಡಿ ಲ್ಯಾಂಗ್ವೇಜ್ಗೆ ತಕ್ಕಂಗೆ ಕೃಷ್ಣನೇ ಮಾತಾಡ್ದಂಗ ಆಗತ್ತೆ ಅಂತಂದ್ರು. ಆಂಟಿ ಅದ್ ನಾನೇ ಆಂಟಿ ಅಂದ್ರೆ, ಅಯ್ಯೋ ನೀನೇನೇನು ಹೆಂಗೋ ಮಾಡಿದೆ ಈ ತರದೆಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು ಆ ಕೃಷ್ಣನ್ ಹಾವಭಾವ ಏನು, ನಿಮ್ ಧ್ವನಿ ಏರಿಳಿತಗಳೇನು, ತುಂಬಾ ಇಷ್ಟಪಟ್ರು. ಹೀಗೆ ಅದಕ್ಕೊಂಚೂರು ತಯಾರಿ ಬೇಕಾಗತ್ತೆ, ಒಂದ್ 4-5 ಸಂಚಿಕೆಗಳು ನಮ್ಗೇನಾಗ್ಬಹುದು, ಕಷ್ಟ ಆಗ್ಬಹುದು, ಆದ್ರೆ ತಯಾರಿ ಮಾಡ್ಕೊಂಡ್ಬಿಟ್ರೆ ಆ ಒಂದು ನಮ್ಗೆ ಹೋಲ್ಡ್ ಬಂದ್ಬಿಡುತ್ತೆ ಅದ್ರ ಮೇಲೆ. ಹಾಗೆ ಬಯಸದೇ ಬಂದಂತಹ ಭಾಗ್ಯ ನನಗೆ ಅವರು ನಾಗೇಶ್ ಸರ್ ಕೊಟ್ಟಂತಹ ಒಂದು ಆಪರ್ಚುನಿಟಿ, ಅದು ನನಗೆ ಕೃಷ್ಣನೇ ನನಗೆ ನನ್ನ ಮುಖಾಂತರ ಮಾತಾಡಬೇಕು ಅಂತ ಅನ್ಸ್ಕೊಂಡಿದ್ದಾನೇನೋ ಅಂತ ಗೊತ್ತಿಲ್ಲ, ಹಾಗಾಗಿ ಅದು ಹಂಗೆ ಹುಡ್ಕೊಂಬಂತು ನನಗೆ.
1: ಸೊ ಕೊನೆಯದಾಗಿ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ನೆಕ್ಸ್ಟ್ ಯೋಜನೆಗಳು ಏನೇನಿದೆ ಹೇಳ್ಬಿಡಿ ಸರ್.
0: ಹಾ, ನೆಕ್ಸ್ಟ್ ಏನಂತಂದ್ರೆ ಮತ್ತೊಂದು ವಾಹಿನಿಗೆ ನಾನು ಏನು ಸ್ವಾಮಿ ವಿವೇಕಾನಂದರಿಗೆ ಧ್ವನಿಯಾಗೋದಕ್ಕೆ ಹೊರಟಿದ್ದೀನಿ, ಯಂಗ್ಸ್ಟರ್ಸ್ನೆಲ್ಲ ಹುರಿದುಂಬಿಸೋದಕ್ಕೆ. ಆ ಪಾತ್ರದ ಮುಖಾಂತರ, ಆ ಒಂದು ಪಾತ್ರದ ಧ್ವನಿಯ ಮುಖಾಂತರ ಯಂಗ್ಸ್ಟರ್ಸ್ನ ಏನು ಅವ್ರನ್ನ ಹುರಿದುಂಬಿಸಿ ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಪಾತ್ರ ಸಿಕ್ಕಿದೆ. ಹಾಗೆಯೇ ಡೈರೆಕ್ಟರ್, ಸಿನಿಮಾ ನಿರ್ದೇಶಕರು ಪ್ರವೀಣ್ ಪಿ ಆತ್ರೇಯ ಅಂತ, ಅವ್ರು ನನಗೆ ಕಾಮಿಡಿ ಜನರೇ ಒಂದು ಹಾಸ್ಯ ಪಾತ್ರ, ಒಂದು ಕಾಮಿಡಿ ಥ್ರಿಲ್ಲರ್ ಅದಕ್ಕೆ ಹೀರೋ ಆಗಿ ನನ್ನನ್ನು ಚೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ಸಿನಿಮಾಗೆ ನನ್ನ ನಾಯಕ ನಟನಾಗಿ ಆ್ಯಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ಇನ್ನೊಂದು ಸಿನಿಮಾನು ಬಂದಿದೆ. ಅವರು ನಂದು ಒಂದು ಕಾಮಿಡಿ ಆ್ಯಕ್ಟ್ ಮಾಡಿರೋದನ್ನ ನೋಡಿದ್ರು ಭರ್ಜರಿ ಒಂದು ಶೋಸಲ್ಲಿ ನಾನು ಮಾಡಿದ್ದೆ, ಅದರಲ್ಲಿ ನನ್ನ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಅಂತ, ನಿನ್ನ ಹೀರೋ ಮಾಡ್ತೀನಿ ಅಂತ ಒಂದು 2 ಪ್ರಾಜೆಕ್ಟ್ ಆ್ಯಕ್ಟ್ ಮಾಡೋದಕ್ಕೆ ಸಿಕ್ಕಿದೆ. ನಂತರ ಒಂದು ಡಬ್ಬಿಂಗ್ಗೋಸ್ಕರ ಸ್ವಾಮಿ ವಿವೇಕಾನಂದರ ಮುಖಾಂತರ ಜನರ ಮನಸ್ಸನ್ನ ಮುಟ್ಟೋದಕ್ಕೆ ನಾನು ಸಿದ್ಧವಾಗಿದ್ದೀನಿ.
1: ಓಕೆ, ಧನ್ಯವಾದಗಳು. ಸಾಕಷ್ಟು ವಿಷಯಗಳನ್ನು ಹೇಳಿದ್ರ, ಇಷ್ಟೊತ್ತು ನಮ್ಮ ಜೊತೆ ಆಗಿದ್ರ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಎಲ್ರಿಗೂ.
1: ಭಾರದ್ವಾಜ್ ದಯಾನಿಧಿ ಅವರು ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರು ಇವತ್ತಿನ ನಮ್ಮ ಬೆಂಗಳೂರು ಬಸ್ ಕಾರ್ಯಕ್ರಮದಲ್ಲಿ. ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದ್ದೇ ಆಗ್ಬೇಕು ಪುನಃ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 5 ಗಂಟೆ 7 ನಿಮಿಷ. ಕಾರ್ಯಕ್ರಮ ನಾನ್

ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇಂದಿನ ನಾನ್ ಸ್ಟಾಪ್ ಸಂಜೆಯ ವಿಶೇಷ ಕೈತೋಟ, ಅಂದರೆ ಕಿಚನ್ ಗಾರ್ಡನಿಂಗ್ ಅಥವಾ ಬ್ಯಾಕ್ ಯಾರ್ಡ್ ಫಾರ್ಮಿಂಗ್. ಮನೆಯ ಸುತ್ತಮುತ್ತಲಿರುವ ಖಾಲಿ ಜಾಗದಲ್ಲಿ, ಬಾಲ್ಕನಿಲಿ ಅಥವಾ ಟೆರೆಸ್ ಮೇಲೆ ಕಿಚನ್ ಗಾರ್ಡನಿಂಗ್ ನೀವು ಮಾಡ್ಕೊಂಡಿದ್ರೆ ಅದರ ಕುರಿತಾಗಿ ಇಂದು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489801013. ಇದೀಗ ನಿಮಗಾಗಿ ಗೀತೆ ಬೆಲ್ ಬಾಟಮ್ ಚಿತ್ರದಿಂದ, ವಿಜಯ ಪ್ರಕಾಶ್ ಅವರ ಗಾಯನದಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:21. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಂಜೆಯ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯ ಸ್ವಾಗತ. ಬರಮಾಡಿಕೊಳ್ತಾ ಇದ್ದೀನಿ ನಾನು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.

ಪ್ರೀತಿಯ ಸ್ನೇಹಿತರಿಗೆಲ್ಲ ಇವತ್ತಿನ ಸಂಜೆಯ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದೀಗ ಮೊದಲ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸೀಟ್ ಎಡ್ಜ್ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಟಿಪ್ಪು ಗೀತೆಯನ್ನು ಹಾಡಿದ್ದಾರೆ. ಲಕ್ಷ್ಮೀ ರಮೇಶ್ ಬರೆದಿರುವ ಗೀತೆಗೆ ಆಕಾಶ್ ಪರ್ವಾ ಅವರ ಸಂಗೀತ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳಿ. ಕಿಸ್ ಕಿಸ್ ಕಿಸಿಕ್ ಈ ಚಿತ್ರದಿಂದ ಆಯ್ದದ್ದು. ರೋಣಕ್ ಹಾಗೂ ಸ್ವಾತಿ ಗೀತೆಯನ್ನು ಹಾಡಿದ್ದಾರೆ. ವಿಶ್ವರತ್ನ ಬರೆದಿರುವ ಗೀತೆಗೆ ನೆಟ್ಸ್ ಹಾಗೂ ಸೋನಾಲ್ ಪ್ರಧಾನ್ ಅವರ ಸ್ವರಕಲ್ಪನೆ.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

ಕಾಂತಾರ ಚಾಪ್ಟರ್ 1 ಚಿತ್ರದಿಂದ ಆಯ್ದ ಒಂದು ಗೀತೆ. ಅಭಿ ವಿ ಗೀತೆಯನ್ನು ಹಾಡಿದ್ದಾರೆ ಶಶಿರಾಜ್ ಕಾವೂರು ಬರೆದಿರುವ ಗೀತೆ ಇದು. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.
1: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ನಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿಯವರ ನುಡಿ.
2: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
3: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
2: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
3: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

0: ತಾಯಿ.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ಪ್ರೀತಿಯ ಕೆಳಗರೆ, ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಪಡಿಸಲಿದ್ದಾರೆ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮ. ಬಿಸಿ ಗಾಳಿಯಿಂದ ಬೆಳೆಗಳ ಮತ್ತು ಜಾನುವಾರುಗಳ ಮೇಲೆ ಆಗುವಂತಹ ಪರಿಣಾಮಗಳ ಕುರಿತಂತೆ ಡಾಕ್ಟರ್ ತಿಮ್ಮೇಗೌಡ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಲಿದ್ದಾರೆ ಸಂದರ್ಶನವನ್ನು. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಘಗಳಿಂದ ಜನಪದ ಹಾಡುಗಳು ಬಿತ್ತರಗೊಳ್ಳಲಿವೆ. 7:45 ಸಿರಿಗಂಧ. 9:15 ಎಚ್ ಆರ್ ಕೆ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನ ಕೇಳುತ್ತೀರಿ. ರಾತ್ರಿ 10:30 ಮೆಲೋಡಿ ಟೈಮ್ ಗೀತಾ ಚಂದ್ರಕ್ಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಮೂಡಿ ಬರಲಿವೆ.

ಇನ್ನು ನಾಳಿನ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 ಪ್ರೊಫೆಸರ್ ಸಂತೋಷ ನಾಯಕ್ ಅವರಿಂದ ಚಿಂತನ, 6:35 ಹಾಗೂ ಸಾಯಂಕಾಲ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಬಿಕೆ ಸುಮತಿ. ಬೆಳಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಕಾರ್ಯಕ್ರಮಕ್ಕೆ ಸಹಯೋಗ ನ್ಯಾಯ ಸಂಸ್ಥೆ, ಕಾರ್ಯಕ್ರಮದ ನಿರ್ಮಾಣ ಜಾಂಪಣ ಆಶ್ಗಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. ಬೆಳಗ್ಗೆ 6:50

ರೈತರಿಗೆ ಸಲಹೆಗಳು. ಏಳು ಗಂಟೆ 7:15 MS ಅರ್ಪಿತಾ ಅವರು ಹಾಡಿರುವ ಭಾವಗೀತೆಗಳು ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಈ ನಾಳೆ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 8:35 ಆಕಾಶಬುಟ್ಟಿ. ಇದರಲ್ಲಿ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಡನೆ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್ ಅವರು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. ಬೆಳಗ್ಗೆ 8:50 ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ. ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 9:05 ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಪಲ್ಲವ ಮೂಡಿಬರಲಿದೆ. ಬೆಳಗ್ಗೆ 9:30 ಗಾನಗಂಗೆ, 10:30 ಸುನಿರೆಪಲ್, 11:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು, 11:30 NCERT ಪ್ರಾಯೋಜಿತ ಉಮಂಗ್ ಕಾರ್ಯಕ್ರಮ. ಮಧ್ಯಾಹ್ನ 12:05 ವನಿತಾ ವಿಹಾರ, ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳ ಕುರಿತಂತೆ ಡಾಕ್ಟರ್ ಭಾನುಮತಿ ಅವರೊಡನೆ ಜಾಂಬಣ್ಣ ಆಶಿಯಾಳ್ ಅವರು ನಡೆಸುವ ಸಂದರ್ಶನ. 1:00 ಪ್ರಗತಿ ಪಥ, ಸಾಯಿಲ್ ಹೆಲ್ತ್ ಕಾರ್ಡ್ ಈ ಕುರಿತಂತೆ ಮಾಹಿತಿ ಸಿಗಲಿದೆ. ಮಧ್ಯಾಹ್ನ 1:30 ಮಧ್ಯಾಹ್ನ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HL ಶ್ರೀಕಂಠ, ವ್ಯಾಖ್ಯಾನ HS ಗೋಪಾಲ್, ಪ್ರಸ್ತುತಿ ಡಾಕ್ಟರ್ AS ಶಂಕರ ನಾರಾಯಣ. ಇನ್ನು ಮಧ್ಯಾಹ್ನ 2:40 ಇಂದು ಮಂಜುನಾಥ್ ಅವರು ಹೇಳಿಕೊಡುವ ಹಿಂದಿ ಪಾಠ. ಸಂಜೆ 6:30 ರಸವಾರ್ತೆಗಳು, 6:51 ಕೃಷಿರಂಗ ಕಾರ್ಯಕ್ರಮ, ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಂತೆ ಡಾಕ್ಟರ್ HS ಲತಾ ಅವರೊಡನೆ ತಿಮ್ಮಪ್ಪ ಹೆಚ್ಚಗೌಡ ಅವರು ನಡೆಸುವ ಸಂದರ್ಶನ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳ್ತೀರಿ. ಇನ್ನು 7:45 ಎಂದಿನಂತೆ ಸಿರಿಗಂಧ ಕಾರ್ಯಕ್ರಮ ಮೂಡಿ ಬರಲಿದೆ. ಇನ್ನು ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ ಕಾರ್ಯಕ್ರಮ, ಭಾರತದಲ್ಲಿ ಜಿಮ್ನಾಸ್ಟಿಕ್ನ ಉಗಮ ಈ ಕುರಿತಂತೆ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಫೌಂಡರ್ ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಅವರೊಡನೆ ಸಂದರ್ಶನ ಕೇಳುತ್ತೇನೆ. ನಾಳೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಓಂಕಾರನಾಥ್ ಹವಾಲ್ದಾರ್ ಅವರ ಗಾಯನದಲ್ಲಿ ರಾಗ್ ಯಮನ್ ಪ್ರಸಾರವಾಗಲಿದೆ. ಇವರಿಗೆ ತಬಲಾ ಸಾಥ್ ನೀಡಲಿದ್ದಾರೆ ಪಂಡಿತ ರವೀಂದ್ರ ಯಾವಗಲ್. ಇನ್ನು ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ ಸತೀಶ್ ರೆಡ್ಡಿ ಕೋಳಿ. ನಾಳೆ ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿವೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನು ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ದರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
2: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮತ್ತೆ ಸ್ವಾಮಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಂಚಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನ ಮಿಕ್ಕಿನಂದ್ರೆ ಪಲ್ವಿಗಿದ್ವಿ ಹಾಡಿದಾಗ ಅವಾಗ ಕಾರ್ವೆ ಗಿರ್ಬೇಕು ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಾ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ

0: ಪುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅಂತರಿಸ್ಕೊಂಡಿರಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟಿರಲಿಲ್ಲ. ಏನಿದ್ರೂ ಲಯಕ್ಕೆ ಅನ್ನಿಸ್ಕೊಂಡು ಭಾವಕ್ಕೆ ಇರಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ನೀ ಸಭಾ ಕಚೇರಿಗೆ ಏನೋ ಅವ್ರಿಗೆ ಟೈಮ್ ಇಟ್ಕೊಂಡಿರೋರು, ಮಿಕ್ಕಿನಂತೆ ಬೆಳಗಿಂದ ಹೋಗುತ್ತೆ 3 ಗಂಟೆ ಆಯಿತು 4 ಗಂಟೆ ಲೆಕ್ಕವೇ ಇರಲಿ, ಎತ್ತ ತಾಳು ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1000 ಜನ 2000 ಜನ ಕೂತ್ಕೊಂಬರು. ಆವಾಗಿನ ಶುಚಿಗಳೇ ಬೇರೆ. ಆಗಿನ ಶುಚಿ ಹೇಗೆ ಅಂದರೆ ತಂಬೂರಿ ಮ್ಯಾಲೆ ಕುದುರೆ ಬಂದಿರೋದು, ಅದನ್ನು ಎಳೆದು ಬೆಳೆದು ಎಲ್ಲಿಗಂದಲ್ಲಿ ಶುಚಿ ಇತ್ತು. ಆ ಶುಚಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶುಚಿ ಆ ಶುಚಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕೂ ಇಲ್ಲ ಏನೂ ಇಲ್ಲ, 1000 ಜನ ಕೇಳ್ತಾ ಇದ್ರು ಸ್ವಾಮಿ.
1: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
0: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತೋ ಇಲ್ವೋ ನಂಗೆ ತಿಳಿದು ಹಾಡಿ.

0: ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಆಕಾಶವಾಣಿ ಬೆಂಗಳೂರು, ಸಮಯ 6:20 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿಧಾನಸಭಾ ನಿರ್ವಾಚನಸ್ಯ ಪರಿಣಾಮಾನಾಂ ಘೋಷಣಾನಂತರಂ ಪಶ್ಚಿಮ ಬಂಗ, ತಮಿಳುನಾಡು, ಕೇರಳಂ ಪ್ರದೇಶೇಷು ಚ ಸರ್ವಕಾರಸ್ಯ ನಿರ್ಮಾಣಾರ್ಥಂ ರಾಜನೈತಿಕ ಕ್ರಿಯಾಕಲಾಪಾನಿ ಆರಭಂತೆ. ಭಾಜಪೇತಿ ದಲಸ್ಯ ವರಿಷ್ಠಃ ನೇತಾ ಅಮಿತಶಾಹಃ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾ ಚ ಅಸಮ ರಾಜ್ಯಸ್ಯ ಕೇಂದ್ರೀಯ ಪರ್ಯವೇಕ್ಷಕತ್ವೇನ ನಿಯುಕ್ತೌ ಸ್ತಃ. ಬಿಹಾರ ರಾಜ್ಯಸ್ಯ ಮಂತ್ರಿಮಂಡಲಸ್ಯ ವಿಸ್ತಾರಃ ಮೈ ಮಾಸಸ್ಯ ಸಪ್ತಮೇ ದಿನಾಂಕೇ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಅಸ್ಮಿನ್ ಕಾರ್ಯಕ್ರಮೆ ಭಾಗಂ ಗ್ರಹೀಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯುಎಇ ಇತ್ಯಸ್ಯ ಫುಜೈರಾಹ್ ಕ್ಷೇತ್ರೆ ಆಕ್ರಮಣಸ್ಯ ನಿಂದಾಂ ಅಕರೋತ್ ಯತ್ರ ತ್ರಯಃ ಭಾರತೀಯ ನಾಗರಿಕಾಃ ವ್ರಣಿತಾಃ ಅಭವನ್. ಸಂಪೂರ್ಣೆ ಪಶ್ಚಿಮ ಏಷ್ಯಾ ದೇಶೆ ಶಾಂತಿಂ ಸ್ಥಿರತಾಂ ಚ ಪುನಃ ಸ್ಥಾಪಯಿತುಂ ಸಂವಾದಸ್ಯ ಕೂಟನೀತೇಶ್ಚ ಆಹ್ವಾನಂ ಅಪಿ ಅಕರೋತ್. ಅಮೆರಿಕಾ ಇರಾನ್ ದೇಶೌ ಗಲ್ಫ್ ಕ್ಷೇತ್ರೆ ನೂತನಾನಿ ಆಕ್ರಮಣಾನಿ ಆರಭತಾಂ ಯತ್ರ ಉಭೌ ಪಕ್ಷೌ ಹೊರ್ಮುಜ್ ಜಲಸಂಧಿಂ ನಿಯಂತ್ರಯಿತುಂ ಸಂಘರ್ಷರತೌ ಸ್ತಃ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ದಿಲ್ಲಿ ಕ್ಯಾಪಿಟಲ್ಸ್ ಇತಿ ದಲಂ ದಿಲ್ಲಿ ನಗರೆ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ಯೇತಂ ವಿರುದ್ಧ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ವಿಧಾನಸಭಾ ನಿರ್ವಾಚನಾನಾಂ ಪರಿಣಾಮಾನಾಂ ಘೋಷಣಾಯಾಃ ಅನಂತರಂ ತಮಿಳುನಾಡು ಕೇರಳಂ ರಾಜ್ಯಯೋಃ ಸರ್ವಕಾರಸ್ಯ ನಿರ್ಮಾಣಾರ್ಥಂ ರಾಜನೈತಿಕ ಪ್ರಕ್ರಿಯಾಃ ಆರಬ್ಧಾಃ ಸಂತಿ. ತಮಿಳುನಾಡು ರಾಜ್ಯ ಅಭಿನೇತ್ರಿತಃ ರಾಜನೇತಾ ರೂಪೇಣ ಪರಿವರ್ತಿತಃ ಸಿ ಜೋಸೆಫ್ ವಿಜಯಸ್ಯ ತಮಿಳಗಾ ವೆಟ್ರಿ ಕಜಗಂ ಟಿವಿಕೆ ಇತ್ಯನೇನ ದಲೇನ ಅಷ್ಟೋತ್ತರೈಕಶತಾಸನಾನಿ ಜಿತ್ವಾ ರಾಜ್ಯೆ ಬೃಹತ್ತಮ ದಲತ್ವೇನ ಉದ್ಭೂತಮಸ್ತಿ. ದಲಸ್ಯ ನಿರ್ವಾಚನೆ ಪ್ರಬಲ ಪ್ರದರ್ಶನಸ್ಯಾನಂತರಂ ನವನಿರ್ವಾಚಿತಾಃ ಟಿವಿಕೆತಿ ದಲಸ್ಯ ವಿಧಾಯಕಾಃ ಚೆನ್ನೈ ನಗರಸ್ಯ ಸಮೀಪೆ ಪನಾಯೂರೆ ದಲಸ್ಯ ಮುಖ್ಯಾಲಯೆ ಉಪವೇಶನೆ ಶ್ರೀವಿಜಯಾಯ ಔಪಚಾರಿಕ ರೂಪೇಣ

0: ಸ್ವನೇತಾ ರೂಪೇಣ ಚಿತವಂತಃ. ಪೂರ್ವ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಇತ್ಯೇಷಃ ರಾಜ್ಯಪಾಲಾಯ ಸ್ವತ್ಯಾಗ ಪತ್ರಂ ಸಮರ್ಪಿತವಾನ್. ಕೇರಳ ರಾಜ್ಯ ಕಾಂಗ್ರೆಸ್ ನೇತೃತ್ವೇ ಯುಡಿಎಫ್ ದಲ ಸಮೂಹ ಸರ್ವಕಾರ ನಿರ್ಮಾಣಾಯ ಅನೌಪಚಾರಿಕ ಚರ್ಚಾಂ ಕುರ್ವನ್ ಅಸ್ತಿ. ಕೇರಳಸ್ಯ ಚತ್ವರಿಂಶದಧಿಕೈಕಶತ ವಿಧಾನಸಭಾ ಕ್ಷೇತ್ರೇಷು ದ್ವಯಧಿಕೈಕಶತ ಕ್ಷೇತ್ರೇಷು ಅದ್ಭುತಂ ವಿಜಯಂ ಪ್ರಾಪ್ಯ ಕಾಂಗ್ರೆಸ್ ನೇತೃತ್ವೇ ಯುಡಿಎಫ್ ದಲ ಸಮೂಹ ವಿಧಾಯಕ ದಲಸ್ಯ ಸಭಾಯಾಃ ಅನಂತರಂ ಮಂತ್ರಿಮಂಡಲಸ್ಯ ನಿರ್ಮಾಣಾರ್ಥಂ ರಾಜ್ಯಪಾಲೇನ ಸಹ ಮೇಲನಂ ಕರಿಷ್ಯತಿ. ಭಾಜಪೇತಿ ದಲೇನ ದಲಸ್ಯ ವರಿಷ್ಠ ನೇತಾ ಕೇಂದ್ರೀಯ ಮಂತ್ರಿ ಚ ಅಮಿತ ಶಾಹಃ ಪಶ್ಚಿಮ ಬಂಗಾಳ ರಾಜ್ಯ ವಿಧಾಯಕಾನಾಂ ಉಪವೇಶನೆ ವಿಧಾಯಕ ದಲ ಪ್ರಮುಖಸ್ಯ ನಿರ್ವಾಚನಾಯ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ನಿಯುಕ್ತಃ. ಒಡಿಶಾ ರಾಜ್ಯಸ್ಯ ಮುಖ್ಯಮಂತ್ರಿ ಮೋಹನ ಚರಣ ಮಾಝಿ ರಾಜ್ಯಸ್ಯ ಕೇಂದ್ರೀಯ ಸಹ ಪರ್ಯವೇಕ್ಷಕ ರೂಪೇಣ ನಿಯುಕ್ತಃ ಅಸ್ತಿ. ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾಃ ಅಸಮರಾಜ್ಯ ವಿಧಾಯಕ ದಲಸ್ಯ ನೇತೃತ್ವ ನಿರ್ವಾಚನಾಯ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ನಿಯುಕ್ತಃ ಅಸ್ತಿ. ಸಹೈವ ಹರಿಯಾಣಾ ರಾಜ್ಯಸ್ಯ ಮುಖ್ಯಮಂತ್ರಿ ನಾಯಬ್ ಸಿಂಹ ಸೈನಿ ರಾಜ್ಯಸ್ಯ ಕೇಂದ್ರೀಯ ಸಹ ಪರ್ಯವೇಕ್ಷಕ ರೂಪೇಣ ನಿಯುಕ್ತಃ ಅಸ್ತಿ. ಏತಾನಿ ನಾಮಾನಿ ಭಾಜಪಾ ಸಂಸದೀಯ ಕೇಂದ್ರೀಯ ಪರ್ಯವೇಕ್ಷಕ ಮಂಡಲೇನ ಅನುಮೋದಿತಾನಿ ಸಂತಿ. ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ವರ್ಯಸ್ಯ ನೇತೃತ್ವೇ ಬಿಹಾರ ರಾಜ್ಯಸ್ಯ ಮಂತ್ರಿಮಂಡಲಸ್ಯ ಮೈ ಮಾಸಸ್ಯ ಸಪ್ತಮೇ ದಿನಾಂಕೆ ಮಹತ್ವಪೂರ್ಣಃ ವಿಸ್ತಾರಃ ಭವಿಷ್ಯತಿ. ಭಾಜಪೇತಿ ದಲಸ್ಯ ರಾಜ್ಯಾಧ್ಯಕ್ಷಃ ಸಂಜಯ ಸರಾವಗಿಃ ಅವದತ್ ಯತ್ ಶಪಥ ಗ್ರಹಣ ಸಮಾರೋಹೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರೀಯ ಗೃಹಮಂತ್ರಿ ಅಮಿತ ಶಾಹ, ಭಾಜಪೇತಿ ದಲಸ್ಯ ಅಧ್ಯಕ್ಷಃ ನಿತಿನ ನವೀನಃ, ಜೆಡಿಯು ದಲಸ್ಯ ಅಧ್ಯಕ್ಷಃ ನಿತೀಶ ಕುಮಾರಃ, ಎನ್ಡಿಎ ದಲ ಸಮೂಹಸ್ಯ ಅನ್ಯೇ ವರಿಷ್ಠ ನೇತಾರೋಪಿ ಉಪಸ್ಥಿತಾಃ ಭವಿಷ್ಯಂತಿ. ಶ್ರೀ ಸರಾವಗಿ ಅವದತ್ ಯತ್ ಗಾಂಧಿ ಮೈದಾನ ಇತೀದಂ ಸ್ಥಾನಂ ಸಮಾರೋಹಸ್ಯ ಸ್ಥಳ ರೂಪೇಣ ಚಿತಮಸ್ತಿ.
1: 7 मई को गांधी मैदान में सम्राट चौधरी जी माननीय मुख्यमंत्री जी के मंत्रिमंडल का विस्तार होगा, जिसमें माननीय प्रधानमंत्री आदरणीय नरेंद्र मोदी जी, भारतीय जनता पार्टी के राष्ट्रीय अध्यक्ष आदरणीय नितिन नवीन जी, देश के गृह मंत्री आदरणीय अमित शाह जी, पूर्व मुख्यमंत्री आदरणीय नीतीश कुमार जी, एनडीए के सभी बिहार के जितने भी केंद्रीय मंत्री हैं सभी लोग उसमें सहभागी होंगे.
0: ಕಾರ್ಯಕ್ರಮಸ್ಯ ಸಜ್ಜತಾ ಪೂರ್ವಮೇವ ಪ್ರಚಲಿತಾ ಅಸ್ತಿ. ಸಹೈವ ಗಾಂಧಿ ಮೈದಾನ ಇತ್ಯತ್ರ ಸಾರ್ವಜನಿಕ ಪ್ರವೇಶಃ ಪ್ರತಿಬಂಧಿತಃ ಅಸ್ತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಯುಎಇ ದೇಶಸ್ಯ ಪುಜೈರಾಹ್ ಕ್ಷೇತ್ರೋಪರಿ ಕೃತಾಕ್ರಮಣಸ್ಯ ದೃಢತಯಾ ನಿಂದಾ ಕೃತಾ. ಸಾಮಾಜಿಕ ಪ್ರಸಾರ ಮಾಧ್ಯಮೆ ಶ್ರೀಮೋದಿ ಅವದತ್ ಯತ್ ನಾಗರಿಕಾಣಾಂ ಮೂಲಸೌಕರ್ಯಾಣಿ ಲಕ್ಷ್ಯೀಕೃತ್ಯ ಕೃತಾಕ್ರಮಣಾತ್ಮಕಂ ಕಾರ್ಯಂ ಅಸ್ವೀಕಾರ್ಯಮಿತಿ. ಸಹ ದೃಢೀಕೃತವಾನ್ ಯತ್ ಭಾರತಂ ಯುಎಇ ಇತ್ಯನೇನ ಸಹ ದೃಢತಯಾ ಐಕ್ಯಂ ಸ್ಥಾಪಯತಿ. ಸಹೈವ ಹಿ ಸಂವಾದಸ್ಯ ಕೂಟನೀತೇಶ್ಚ ಮಾಧ್ಯಮೇನ ಸರ್ವಾಸಾಂ ಸಮಸ್ಯಾನಾಂ ಶಾಂತಿಯುತ ಸಮಾಧಾನಾಯ ಸ್ವಸಮರ್ಥನಂ ಪುನರುದ್ಘಾಟಯತಿ ಇತಿ. ಶ್ರೀಮೋದಿ ಅಧೋರೇಖಿತವಾನ್ ಯತ್ ಹೋರ್ಮುಜ್ ಜಲಸಂಧ್ಯಾಃ ಮಾಧ್ಯಮೇನ ಸುರಕ್ಷಿತಂ ನಿರ್ವಿಘ್ನಂ ಚ ನೌಚಾಲನಂ ಕ್ಷೇತ್ರೀಯ ಶಾಂತ್ಯರ್ಥಂ ಸ್ಥಿರತಾಯೈ ವೈಶ್ವಿಕ ಊರ್ಜಾ ಸುರಕ್ಷಾಯೈ ಚ ಮಹತ್ವಪೂರ್ಣಮಸ್ತಿ. ಇರಾನ್ ದೇಶಸ್ಯ ಡ್ರೋನ್ ಆಕ್ರಮಣಾನಂತರಂ ಯುಎಇ ದೇಶಸ್ಯ ಪುಜೈರಾಹ್ ಪೆಟ್ರೋಲಿಯಂ ಇಂಡಸ್ಟ್ರೀಸ್ ಜೋನ್ ಇತ್ಯತ್ರ ಅಗ್ನಿಪ್ರಕೋಪಾತ್ ಹ್ಯಃ ತ್ರಯಃ ಭಾರತೀಯಾಃ ನಾಗರಿಕಾಃ ವ್ರಣಿತಾಃ ಅಭವನ್. ಪೂರ್ವಂ ವಿದೇಶ ಮಂತ್ರಾಲಯಃ ಅಪಿ ಯುಎಇ ಇತ್ಯತ್ರ ಆಕ್ರಮಣಸ್ಯ ನಿಂದಾಂ ಅಕರೋತ್ ತತ್ ಅಸ್ವೀಕಾರ್ಯಂಚ ಇತಿ ಅವೋಚತ್. ಮಂತ್ರಾಲಯಃ ಏಕಸ್ಮಿನ್ ವಕ್ತವ್ಯೆ ಶತ್ರುತಾಯಾಃ ತಕ್ಷಣ ಸಮಾಪ್ತೇಃ ಆವಾಹನಂ ಅಕರೋತ್. ನಾಗರಿಕ ಸಂರಚನಾಯಾಃ ನಾಶೇನ ಸಹ ನಿಷ್ಪಾಪ ನಾಗರಿಕಾಣಾಂಚ ಲಕ್ಷ್ಯೀಕರಣಸ್ಯ ನಿಂದಾಂ ಅಕರೋತ್. ಅಮೆರಿಕಾ ಇರಾನ್ ದೇಶೌ ಗಲ್ಫ್ ಕ್ಷೇತ್ರೆ ನೂತನಾನಿ ಆಕ್ರಮಣಾನಿ ಅಕುರುತಾಂ ಯೇನ ಹೊರ್ಮುಜ್ ಜಲಸಂಧ್ಯಾಃ ನಿಯಂತ್ರಣ ವಿಷಯೆ ಸಂಕಟಃ ವರ್ಧಿತಃ ಫಲತಃ ಸಂಘರ್ಷಃ ಜಲಸಂಧ್ಯಾಃ ಪರಂ ಪ್ರಸೃತೋಸ್ತಿ. ಭಾಜಪೇತಿ ದಲಸ್ಯ ಸಾಂಸದಃ ರಾಘವ ಚಡ್ಡಾ, ಅಶೋಕ ಮಿತ್ತಲಃ, ಸಂದೀಪ ಪಾಠಕಃ, ರಾಜೇಂದ್ರ ಗುಪ್ತಃ ಚ ಅದ್ಯ ರಾಷ್ಟ್ರಪತಿ ಭವನೆ ರಾಷ್ಟ್ರಪತಿನ ದ್ರೌಪದಿ ಮುರ್ಮು ವರ್ಯಯಾ ಸಹ ಮಿಲಿತ್ವಾ ಪಂಜಾಬ ರಾಜ್ಯೆ ಆಪ ನೇತೃತ್ವೇ ಪ್ರಶಾಸನೇನ ರಾಜ್ಯತಂತ್ರಸ್ಯ ಕಥಿತಸ್ಯ ದುರುಪಯೋಗಸ್ಯ ವಿಷಯೆ ಚಿಂತಾಂ ಪ್ರಕಟಿತವಂತಃ. वार्ताहरैः सह वार्तालापं कुर्वन् राघव चड्ढा इत्यनेन आप नेतृत्वे पंजाब सर्वकारः राज्यतन्त्रस्य उपयोगेन राज्यसभायाः सदस्यान् लक्षीकरोति इति आरोपितवान्।
2: मैं सीधे तौर पर आम आदमी पार्टी को कहना चाहता हूं कि आप ये विजिलेंस, ये पॉल्यूशन बोर्ड, ये पंजाब पुलिस का सहारा लेकर जो बदले की भावना से कार्रवाई कर रहे हैं, एक डेंजरस खेल है जिसकी शुरुआत तो आपने कर दी है, लेकिन इसका अंत बहुत खराब होने जा रहा है। जब तक हम आपके साथ थे, हम तमाम लोग बहुत अच्छे थे, बड़े संस्कारी थे, आज्ञाकारी थे, और जैसे ही आपका साथ हमने छोड़ा, हम सब लोग भ्रष्टाचारी हो गए।
0: अत्रांतरे पंजाब राज्यस्य मुख्यमंत्री भगवंत मान इत्येषः अपि आप दलस्य राज्यसभायाः सप्त सदस्यानां भाजपेति दले प्रवेश विषये चर्चार्थं राष्ट्रपतिना द्रौपदी मुर्मू वर्यया सह मिलितवान्। उपवेशनानन्तरं श्रीमानः आप दलस्य सांसदानां विलयनम् असंवैधानिकम् इति उक्तवान्। भारत ऋतु विभागेन आगामी दिनद्वयोः मध्यप्रदेशे, विदर्भे, छत्तीसगढ़े च मेघवृष्ट्या, विद्युत्पतनेन, वायुवेगेन च सह लघुतः मध्यम वृष्टेः पूर्वानुमानं प्रकटितम्। अद्य उत्तर प्रदेश, झारखंड, ओडिशा, छत्तीसगढ़, आंध्र प्रदेश, मध्य प्रदेश, गांगेय, पश्चिम बंग इत्येतेषां च केषुचित् भागेषु अपि एतादृशेः स्थितेः संभावना विद्यते। आईपीएल क्रिकेट क्रीडायां आतिथेय दिल्ली कैपिटल्स दलम अद्य सायंकाले अरुण जेटली क्रीडांगणे चेन्नई सुपर किंग्स इत्येतत् दलं सम्मुखीकरिष्यति। अद्य सायं सार्ध सप्तवादने क्रीडा आरभ्यते। अवधेयं गतरात्रौ वानखेड़े क्रीडांगणे मुंबई इंडियंस दलेन लखनऊ सुपर जायंट्स इत्येतत् दलं षट् स्तोभैः पराजितम्। अन्ते मुख्य वार्ताः पुनः एकवारम्। विधानसभा निर्वाचनस्य परिणामानां घोषणानन्तरं पश्चिमबंग, तमिलनाडु, केरलं प्रदेशेषु च सर्वकारस्य निर्माणार्थं राजनैतिक क्रियाकलापानि आरभन्ते। भाजपेति दलस्य वरिष्ठः नेता अमितशाहः, पश्चिमबंगालराज्यस्य केन्द्रीयमन्त्री जेपी नड्डाः च असमराज्यस्य केन्द्रीयपर्यवेक्षकत्वेन नियुक्तौ स्तः। बिहार राज्यस्य मंत्रिमंडलस्य विस्तारः मई मासस्य सप्तमे दिनांके भविष्यति। प्रधानमंत्री नरेन्द्र मोदी च अस्मिन् कार्यक्रमे भागं ग्रहीष्यति। प्रधानमंत्री नरेन्द्र मोदी यूएई इत्यस्य फुजैराह क्षेत्रे आक्रमणस्य निन्दाम् अकरोत् इति वार्ताः।
3: नमो मुंदिन कार्यक्रम इदीग आरंभ।

ಆಕಾಶವಾಣಿ ಅವಲೋಕನ. ವಿಷಯ: ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯಾಗಿ ಬೆಳೆಯುವುದರ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲೂ ಜವಾಬ್ದಾರಿಯುತ ನಾಯಕತ್ವ ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ದೇಶದ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ನವೀಕರಿಸಬಹುದಾದ ಇಂಧನ ಮೂಲಗಳು ಮಹತ್ವದ ಹೆಜ್ಜೆಗಳನ್ನು ಇರಿಸಿವೆ. ಭಾರತ ತನ್ನ ಗುರಿಗಿಂತ 5 ವರ್ಷ ಮುಂಚಿತವಾಗಿಯೇ ಪಳೆಯುಳಿಕೇತರ ಇಂಧನ ಮೂಲಗಳಿಂದ 50%ರಷ್ಟು ವಿದ್ಯುತ್ ಪಡೆಯುವ ಗುರಿಯನ್ನು ಸಾಧಿಸಿದೆ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಇದು ದೇಶದ ಬಲವಾದ ಬದ್ಧತೆ ಮತ್ತು ತ್ವರಿತ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. 2025-26ರಲ್ಲಿ ಭಾರತ 55.29 GW ಪಳೆಯುಳಿಕೇತರ ಸಾಮರ್ಥ್ಯವನ್ನು ದಾಖಲಿಸಿದೆ. ಇದರಲ್ಲಿ ಇದುವರೆಗಿನ ಅತ್ಯಧಿಕ ಸೌರ ಸೇರ್ಪಡೆ 44.61 GW ಮತ್ತು ದಾಖಲೆಯ 6.05 GW ಪವನ ಸಾಮರ್ಥ್ಯ ಸೇರಿವೆ. ನವೀಕರಿಸಬಹುದಾದ ಇಂಧನ ಹೂಡಿಕೆಗಳಲ್ಲಿ ಈ ಸಾಧನೆಗಳು ಗಮನಾರ್ಹ ಏರಿಕೆಯನ್ನು ಪ್ರತಿಬಿಂಬಿಸುತ್ತವೆ. ದೇಶದ ಸುಮಾರು 30%ರಷ್ಟು ವಿದ್ಯುತ್ ಈಗ ಪವನ, ಸೌರ ಸೇರಿದಂತೆ ನವೀಕರಿಸಬಹುದಾದ ಮೂಲಗಳ ಮಿಶ್ರಣದಿಂದ ಉತ್ಪಾದಿಸಲ್ಪಡುತ್ತದೆ. ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಸ್ಥಿತಿಸ್ಥಾಪಕ ಭವಿಷ್ಯದ ಶೃಂಗಸಭೆ 2026ರ ಸಂದರ್ಭದಲ್ಲಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಈ ಮಾಹಿತಿ ನೀಡಿದ್ದಾರೆ. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟಿನ ಅಡಿಯಲ್ಲಿ ಭಾರತ 2030ರ ವೇಳೆಗೆ ತನ್ನ ಒಟ್ಟು ಸ್ಥಾಪಿತ 50%ರಷ್ಟನ್ನು ಪಳೆಯುಳಿಕೇತರ ಇಂಧನ ಮೂಲಗಳಿಂದ ಪಡೆಯುವ ಬೃಹತ್ ಗುರಿಯನ್ನು ಹೊಂದಿತ್ತು. ಆದರೆ ಈಗಾಗಲೇ ಭಾರತ ಈ ಗುರಿಯನ್ನು ಸಾಧಿಸಿದೆ. 2025ರ ಏಪ್ರಿಲ್ವರೆಗಿನ ಅಂಕಿಅಂಶಗಳ ಪ್ರಕಾರ ಭಾರತದ ಪವನಶಕ್ತಿ ವಲಯವು 50 GW ಸ್ಥಾಪಿತ ಸಾಮರ್ಥ್ಯದ ಮೈಲಿಗಲ್ಲನ್ನು ದಾಟಿತ್ತು. 2024ರ ನವೆಂಬರ್ ವೇಳೆಗೆ

ದೇಶದ ಒಟ್ಟು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯವು 214 GW ತಲುಪಿತ್ತು. ಇದು 2030 ಶೇಕಡ 43 ಮೂಲ ಗುರಿಯನ್ನು ಭಾರತ ನಿಗದಿತ ಅವಧಿಗಿಂತ ಶೀಘ್ರವಾಗಿಯೇ ಸಾಧಿಸಿರುವುದನ್ನು ದೃಢಪಡಿಸುತ್ತದೆ. ಈ ಬೃಹತ್ ಗುರಿಯನ್ನು ತಲುಪಲು ಉತ್ಪಾದನೆ ಹೆಚ್ಚಿಸುವ ಜೊತೆಗೆ ಅದಕ್ಕೆ ಬೇಕಾದ ತಂತ್ರಜ್ಞಾನ ಮತ್ತು ಉಪಕರಣಗಳ ತಯಾರಿಕೆಯಲ್ಲೂ ಸ್ವಾವಲಂಬನೆ ಸಾಧಿಸುವುದು ಅತ್ಯಗತ್ಯವಾಗಿದೆ ಎಂಬುದು ಸಾಬೀತಾಗಿದೆ. ದೇಶದ ಪವನ ವಲಯಗಳಲ್ಲಿ ಈಗಾಗಲೇ ದೇಶೀಯ ಅವಲಂಬನೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಮಟ್ಟಿಗೆ ಸ್ವದೇಶೀಕರಣಗೊಳಿಸಲಾಗಿದೆ. ಈ ಸಾಮರ್ಥ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮತ್ತು ದೇಶೀಯ ಮೌಲ್ಯವರ್ಧನೆಯನ್ನು ಹೆಚ್ಚಿಸಲು ಉತ್ಪಾದನೆ ಆಧಾರಿತ ಪ್ರೋತ್ಸಾಹದಂತಹ ನೀತಿಗಳು ಪೂರಕವಾಗಿವೆ. ವಿಶೇಷವಾಗಿ ಭಾರತದ ಪವನಶಕ್ತಿ ಕ್ರಾಂತಿಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಸೇರಿದಂತೆ 3 ರಾಜ್ಯಗಳು ಒಟ್ಟಾಗಿ ಭಾರತದ ಒಟ್ಟು ಪವನಶಕ್ತಿ ಸಾಮರ್ಥ್ಯಕ್ಕೆ ಸುಮಾರು 1/2 ಕೊಡುಗೆ ನೀಡುತ್ತಿವೆ. ದೇಶದ ಒಟ್ಟು ಪವನಶಕ್ತಿ ಸಾಮರ್ಥ್ಯದಲ್ಲಿ ಈ ರಾಜ್ಯಗಳ ಪಾಲು ಗಣನೀಯವಾಗಿದೆ. 2024-25 ಆರ್ಥಿಕ ವರ್ಷದಲ್ಲಿ ಕರ್ನಾಟಕ 1331.48 ಮೆಗಾವ್ಯಾಟ್ ಪವನಶಕ್ತಿಯನ್ನು ಸ್ಥಾಪಿಸುವ ಮೂಲಕ ದೇಶದಲ್ಲೇ ಅತಿ ಹೆಚ್ಚು ಸಾಮರ್ಥ್ಯ ಸೇರ್ಪಡೆ ಮಾಡಿದ ರಾಜ್ಯವಾಗಿದೆ. ಈ ಸಾಧನೆಯಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ತಮಿಳುನಾಡು ರಾಜ್ಯಗಳನ್ನು ಹಿಂದಿಕ್ಕಿದೆ. ಪ್ರಮುಖವಾಗಿ ಕರ್ನಾಟಕ 2009 ನವೀಕರಿಸಬಹುದಾದ ಇಂಧನ ನೀತಿಯನ್ನು ಪ್ರಕಟಿಸಿದ ರಾಜ್ಯಗಳಲ್ಲಿ ಒಂದಾಗಿದೆ. ಭಾರತ ಈಗ ರಾಷ್ಟೀಯ ಕಡಲಾಚೆಯ ಪವನಶಕ್ತಿ ನೀತಿ 2015 ಅಡಿಯಲ್ಲಿ ಸಾಗರದ ಅಪಾರ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಸಜ್ಜಾಗಿದೆ. ಈ ಯೋಜನೆ ಆರಂಭಿಕ ಹಂತದಲ್ಲಿ ಅಧಿಕ ಹೂಡಿಕೆ ಬೇಡುವುದರಿಂದ ಕೇಂದ್ರ ಸರ್ಕಾರ ಯೋಜನೆಯ ವೆಚ್ಚ ಮತ್ತು ನಿರೀಕ್ಷಿತ ಆದಾಯದ ನಡುವಿನ ಅಂತರವನ್ನು ಭರಿಸಲು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಒಟ್ಟು 7,453 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಯಡಿ ತಮಿಳುನಾಡು ಮತ್ತು ಗುಜರಾತ್ ಕಡಲ ತೀರದಲ್ಲಿ ತಲಾ 500 MW 1 GW ಸಾಮರ್ಥ್ಯದ ಯೋಜನೆಗಳಿಗೆ 6,853 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಬೃಹತ್ ಯೋಜನೆಗಳಿಗೆ ಬೇಕಾದ ಸರಕು ನಿರ್ವಹಣೆಗಾಗಿ 2 ಬಂದರುಗಳ ಉನ್ನತೀಕರಣಕ್ಕೆ 600 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಈ ಹಣಕಾಸಿನ ನೆರವು ಯೋಜನಾ ವೆಚ್ಚದ ಸುಮಾರು 36%ನ್ನು ಭರಿಸುವ ನಿರೀಕ್ಷೆ ಇದ್ದು, ವಿತರಣಾ ಕಂಪನಿಗಳಿಗೆ ಕೈಗೆಟುಕುವ ದರದಲ್ಲಿ ವಿದ್ಯುತ್ ಲಭ್ಯವಾಗುವಂತೆ ಮಾಡಲಿದೆ. ಇಂಧನ ಉತ್ಪಾದನೆಯ ಜೊತೆಗೆ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ, ಬಲಿಷ್ಠ ನೀತಿಗಳು ಮತ್ತು ಕರ್ನಾಟಕದಂತಹ ರಾಜ್ಯಗಳ ಪರಿಣಾಮಕಾರಿ ಅನುಷ್ಠಾನದ ನೆರವಿನಿಂದ ಭಾರತ ತನ್ನ ಮುಂದಿನ ಬೃಹತ್ ಗುರಿಯನ್ನು ತಲುಪುವ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್

0: ಈಗ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳು. ಮಂಜುನಾಥ್ ನರೇಶ್ ಬಾಬು ಎಂಬ 43 ವರ್ಷದ ವ್ಯಕ್ತಿ 2026 ಏಪ್ರಿಲ್ 22ನೇ ತಾರೀಕಿನಿಂದ ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಎತ್ತರ 5'9", ಕೋಲುಮುಖ, ಸಾಧಾರಣ ಮೈಕಟ್ಟು, ಕನ್ನಡ, ತೆಲುಗು, ತಮಿಳು ಭಾಷೆ ಮಾತನಾಡಲು ಬರುತ್ತದೆ. ಬಲಗೈ ಮೇಲೆ ಹಚ್ಚೆ ಗುರುತು ಇರುತ್ತದೆ. ರವಿಕಿರಣ್ ಎಂಬ 27 ವರ್ಷದ ಯುವಕ, ಈತ ಕೂಡ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 2025 ನವೆಂಬರ್ 1ರಿಂದ ಕಾಣೆಯಾಗಿರುತ್ತಾನೆ. ಎತ್ತರ 5'6", ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕನ್ನಡ ಭಾಷೆ ಮಾತನಾಡಲು ಬರುತ್ತದೆ. ಬಲಗೈಯಲ್ಲಿ ಈತನಿಗೂ ಕೂಡ ಹಚ್ಚೆ ಗುರುತು ಇರುತ್ತದೆ. ಇನ್ನು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದಲೇ ಹುಲಿಗೆಪ್ಪ ಎಂಬ 40 ವರ್ಷದ ವ್ಯಕ್ತಿ 2024ನೇ ಇಸವಿ ಅಕ್ಟೋಬರ್ 1ರಿಂದ ಕಾಣೆಯಾಗಿರುತ್ತಾನೆ. ಎತ್ತರ 5'6", ಕೋಲುಮುಖ, ಸಾಧಾರಣ ಮೈಕಟ್ಟು, ಕನ್ನಡ ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾದರೆ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು, ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ, ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು, ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು, ಮುಚ್ಚಿದ ಕಿಟಕಿಗಳನ್ನು ತೆರೆದು, ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು, ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
3: ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ, ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಹಿಂದೆಂದೂ ಇಂತಹ ಅಪರಾಧ ನಡೆದಿಲ್ಲ, ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮತ ಎಣಿಕೆ ಸಮಯದಲ್ಲಿ ಪ್ರತಿ ಅಂಚೆ ಮತವನ್ನು ತೆರೆದು ಎರಡೂ ಪಕ್ಷಗಳ ಏಜೆಂಟರು ಹಾಗೂ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ಮಾನ್ಯ ಮಾಡಿ ಎಣಿಕೆ ಮಾಡಲಾಗಿದೆ. ಮತ ಎಣಿಕೆ ಮಾಡಿದ ಬಳಿಕ ಬಿಜೆಪಿ ಅಭ್ಯರ್ಥಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅಂಚೆ ಮತಗಳನ್ನು ತಿದ್ದಿದ್ದಾರೆ ಎಂದು ದೂರಿದ್ದಾರೆ. ಹೀಗಾಗಿಯೇ ಅವರು ನಿರ್ದಿಷ್ಟ ಮತಗಳ ಬಂಡಲನ್ನೇ ಮರು ಎಣಿಕೆ ಮಾಡಿ ಎಂದು ಜೀವರಾಜ್ ಪಟ್ಟು ಹಿಡಿದಿದ್ದರು. ಅಧಿಕಾರಿಗಳು ಹಾಗೂ ಬಿಜೆಪಿ ಅಭ್ಯರ್ಥಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದು ಗಂಭೀರವಾದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕ್ಷೇತ್ರದ ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ರಜಾಕಾಲದ ಏಕಸದಸ್ಯ ಪೀಠ ವಿಚಾರಣೆಯನ್ನು ಈ ತಿಂಗಳ 7ಕ್ಕೆ ಮುಂದೂಡಿದೆ. ಗೊಂದಲಗಳಿದ್ದರೆ ಚುನಾವಣಾ ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸಿದ್ದು ಸರಿಯಲ್ಲ. ಹೀಗಾದರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿದೆ.

0: ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಫಲಿತಾಂಶ ಪ್ರಕಟಣೆ ಬಳಿಕ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರಿಗೆ ಚುನಾವಣಾ ಆಯೋಗ ಗೆಲುವಿನ ಬಳಿಕ ಪ್ರಮಾಣ ಪತ್ರ ನೀಡಿದೆ. ಮರು ಮತ ಎಣಿಕೆಯ ಬಳಿಕ ಫಲಿತಾಂಶ ಘೋಷಣೆ ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದರೂ ಯಾಕೆ ಫಲಿತಾಂಶ ಘೋಷಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ತಮ್ಮ ಮನವಿಗೆ ಸ್ಪಂದಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಜೀವರಾಜ್ ಅವರಿಗೆ ಅವಕಾಶ ನೀಡದಿರುವುದನ್ನು ಆರ್ ಅಶೋಕ ಖಂಡಿಸಿದ್ದಾರೆ.
1: ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ, ಅಂದ್ರೆ ಸಂವಿಧಾನ ದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀರಿ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ, 45 ದಿನ ಇರ್ತೈತೆ ಅವ್ರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ, ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂತದ್ದು ನಿಲ್ಲೋ ಅಂತ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ.
0: ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ ದುರಂತದ ತನಿಖೆಗಾಗಿ ಲೋಕಾಯುಕ್ತ ವಿಶೇಷ ತಂಡ ರಚಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಈ ತಂಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಎಂಜಿನಿಯರ್ ಸೇರಿದ್ದಾರೆ. ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಂಡಕ್ಕೆ ನಿರ್ದೇಶನ ನೀಡಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸರನಂ ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಉಪಶಮನ ಆರೈಕೆ ಕೇಂದ್ರ ಉದ್ಘಾಟನೆ ಮಾಡಿದ ಅವರು, ಈ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದಿಲ್ಲ, ಆದರೆ ಅಸಾಧಾರಣ ನೋವು, ಮಾನಸಿಕ ಒತ್ತಡದಿಂದ ಬಳಲುವ ರೋಗಿಗಳಿಗೆ ಮತ್ತು ಅಂತಹ ರೋಗಿಗಳ ಆರೈಕೆ ಮಾಡುತ್ತಿರುವ ಕುಟುಂಬ ವರ್ಗದವರಿಗೆ ಇದು ವರದಾನವಾಗಲಿದೆ ಎಂದು ಹೇಳಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾಗಿ 5 ಬೆಡ್ಗಳ ಒಂದು ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಮಾರಣಾಂತಿಕ ಅಥವಾ ತೀವ್ರವಾದ ಕಾಯಿಲೆಗಳಿಂದ ಬಳಲುತ್ತ ಅಂತಿಮ ಹಂತದಲ್ಲಿರುವ ರೋಗಿಗಳಿಗೆ ಇದು ವಿಶೇಷ ಘಟಕ ಆಗಿದೆ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಇತರ ರೋಗಿಗಳ ಆರೈಕೆಗೆ ಈ ವಾರ್ಡ್ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿ ಹೋಮಿಯೋಪತಿ ಶಕ್ತಿಶಾಲಿ ಮತ್ತು ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಹೋಮಿಯೋಪತಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಹೋಮಿಯೋಪತಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಈ ಕ್ಷೇತ್ರದ ಭವಿಷ್ಯ ಎಂದು ತಿಳಿಸಿದ್ದಾರೆ. ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳಲು ಮತ್ತು ಹೋಮಿಯೋಪತಿಯನ್ನು ಜಾಗತಿಕ ಮನ್ನಣೆಗೆ ತರಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾಲಿನ್ಯದಿಂದ ರೋಗ ರುಜಿನ ಹೆಚ್ಚಳವಾಗುತ್ತಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪ್ರಕೃತಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ಕಾಡು ಹಸಿರು ಹೊದಿಕೆ ಇಂದು ಕ್ಷೀಣಿಸುತ್ತಿದ್ದು ಆಹಾರ ನೀರು ವಾಯುಮಾಲಿನ್ಯ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿ ಉಳಿದಾಗ ಮಾತ್ರ ಮನುಷ್ಯ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಯುರ್ವೇದ ಜಗತ್ತಿನ ಪ್ರಾಚೀನ ವೈದ್ಯ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಆಯುರ್ವೇದದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜನರ ಒಲವು ಹೆಚ್ಚಾಗುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ. 20 ಕೋಟಿ ರೂಪಾಯಿ ಮೌಲ್ಯದ MDMA ಹಾಗೂ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಳ್ಳಲಾದ ಮಾದಕ ವಸ್ತುಗಳ ಮೌಲ್ಯ

0: ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ ಮೂರು ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವು 2028 ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರೇರಣೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಾದಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 9 ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿರುವ ಯಡಿಯೂರಪ್ಪ ಅಭಿನಂದನೋತ್ಸವದ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಚುನಾವಣಾ ರಣಕಹಳೆ ಊದಲಿದೆ ಎಂದು ತಿಳಿಸಿದ್ದಾರೆ. ಈ ವಿಜಯೋತ್ಸವ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ದಿನಗಣನೆ ಪ್ರಾರಂಭಿಸಲಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಬಿಸಿಲಿನ ಝಳಕ್ಕೆ ತತ್ತರಿಸಿ ಬಳಲುತ್ತಿದ್ದಾರೆ. ರಸ್ತೆಗಳಲ್ಲಿ ಸಂಚರಿಸುವಾಗ ಬಿಸಿಲಿನ ಸಂಕಟದಿಂದ ರಕ್ಷಿಸಲು ವೃತ್ತಗಳ ಸಿಗ್ನಲ್ಗಳಲ್ಲಿ ನೆರಳಿನ ಛಾವಣಿಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯು ಬೆಳಗಾವಿ ನಗರದ ಆಯ್ದ ಕೆಲ ಸಿಗ್ನಲ್ ಸ್ಥಳಗಳಲ್ಲಿ ನೆರಳು ಛಾವಣಿ ಅಳವಡಿಸುವ ಕಾರ್ಯ ಕೈಗೆತ್ತಿಕೊಂಡಿದೆ. ಇದರ ಮೊದಲ ಭಾಗವಾಗಿ ನಗರದ ಹೃದಯ ಭಾಗದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ನೆರಳು ಛಾವಣಿ ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ ಇದೇ 16 ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನ ಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನೋಡ್ಬಿಟ್ಟಿ ಚಾಕ್ಲೇಟ್ ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ?
2: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಅಲ್ಲಿಗಡ್ ಹಾಕ್ಬೇಕಾ?
1: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟು ಚಿಪ್ಸು ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ?
3: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.

ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಿಸಿ ಗಾಳಿಯಿಂದ ಬೆಳೆಗಳ ಮತ್ತು ಜಾನುವಾರುಗಳ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರಲಿವೆ ಅನ್ನೋದರ ಬಗ್ಗೆ ಡಾಕ್ಟರ್ ತಿಮ್ಮೇಗೌಡ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಕೇಳಬಹುದು. ನಂತರ ಜನಪದ ಸಂಗೀತ ಕಾರ್ಯಕ್ರಮ ಇರುತ್ತೆ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗುಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಘದಿಂದ ಜನಪದ ಹಾಡುಗಳನ್ನು ನೀವು ಕೇಳಬಹುದು. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಒಂದು ಸಂದರ್ಶನ. ಬಿಸಿ ಗಾಳಿಯಿಂದ ಬೆಳೆಗಳ ಮೇಲೆ ಹಾಗೆಯೇ ಜಾನುವಾರುಗಳ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರ್ತಾ ಇವೆ, ಈ ವಿಷಯದ ಕುರಿತಂತೆ ಡಾಕ್ಟರ್ ತಿಮ್ಮೇಗೌಡ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ಅವರು ಸಂದರ್ಶನ ನಡೆಸಿದ್ದಾರೆ, ಕೇಳಿ.

0: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬಿಸಿಗಾಳಿಯಿಂದ ನಮ್ಮ ರೈತರಿಗೆ, ನಮ್ಮ ರೈತರ ಬೆಳೆಗಳಿಗೆ ಮತ್ತು ಅವರ ಜಾನುವಾರುಗಳಿಗೆ ಏನು ಒಂದು ತೊಂದರೆ ಉಂಟಾಗ್ತದೆ, ಮತ್ತು ಅದರಿಂದ ಏನು ಹಾನಿ ಉಂಟಾಗುತ್ತೆ, ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಹೀಗೆ ಮಾಹಿತಿಯನ್ನು ನಾವು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಇಲಾಖೆಯ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ತಿಮ್ಮೇಗೌಡ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ಧನ್ಯವಾದಗಳು ಸರ್. ನಮಸ್ಕಾರ.
0: ಇವತ್ತು ನಮಗೆ ಈಗ ಹೀಟ್ ವೇವ್ಸ್ ಅಥವಾ ಉಷ್ಣ ಮಾರುತ ಅಥವಾ ಹೆಚ್ಚು ಉಷ್ಣದಿಂದ ಹೆಚ್ಚು ಬಿಸಿಲಿಂದ ನಮ್ಮ ರೈತರಿಗೆ ಅನೇಕ ಥರದಲ್ಲಿ ತೊಂದರೆ ತಾಪತ್ರಯ ಬರ್ತಾ ಇದೆ.
1: ಹೌದು.
0: ತಾವು ಕೃಷಿ ಹವಾಮಾನ ತಜ್ಞರು, ತಾವು
1: ಹೌದು
0: ಅನೇಕ ವರ್ಷಗಳಿಂದ ತಾವು ಸಂಶೋಧನೆ ಮಾಡ್ಕೋತಾ ಬರ್ತಾ ಇದ್ದೀರಿ. ರೈತರ ಬೇಸಾಯಕ್ಕೂ ರೈತರ ಹೊಲಗಳಿಗೂ ಕೂಡ ಭೇಟಿ ಕೊಟ್ಟು ಅದರ ಒಂದು ಮಾಹಿತಿ ಕಲೆ ಹಾಕ್ತಾ ಇದ್ದೀರಿ. ಏನು ಡಾಕ್ಟ್ರೇ ಒಂದೊಂದಾಗಿ ನಮ್ಮ ರೈತರಿಗೆ ತಿಳಿಸ್ಕೊಡಿ.
1: ಖಂಡಿತ. ಬಹುಶಃ ಉಷ್ಣಗಾಳಿ ಅಥವಾ ಬಿಸಿಗಾಳಿ ಅಂತಕ್ಕಂಥದ್ದು ವಾತಾವರಣದ ಬದಲಾವಣೆಯಿಂದ ಆಗ್ತಾ ಇರತಕ್ಕಂಥ ಕೆಲವೊಂದು ಪ್ರಕ್ರಿಯೆಗಳು. ಬಹುಶಃ ನಮಗೆಲ್ಲ ಯಾವುದೇ ಒಂದು ಜೀವಿ ಸುಸ್ಥಿರವಾಗಿ ಬದುಕಬೇಕು ಅಂದರೆ ತನ್ನದೇ ಆದ ಒಂದು ನೆಲೆಗಟ್ಟಿನ ಉಷ್ಣಾಂಶ ಅಂತಕ್ಕಂಥದ್ದು ಅವಶ್ಯಕತೆ. ಆ್ಯಕ್ಚುಲಿ ಅಂದರೆ ವಾತಾವರಣ ಬಿಸಿ ಇರಬೇಕಾ ತಂಪಿರ್ಬೇಕಾ? ಕೆಲವು ಜೀವಿಗಳಿಗೆ ಬಿಸಿ ಇರಬೇಕಾಗತ್ತೆ, ಕೆಲವು ಜೀವಿಗಳು ತಂಪಾದ ವಾತಾವರಣದಲ್ಲಿ ಬರುವಂಥ ಸೂಚನೆಗಳಿರ್ತವೆ. ಸೊ ಈಗ ಯಾವುದೇ ಒಂದು ಬೆಳೆ ಒಂದು ಪ್ರದೇಶಕ್ಕೆ ಒಂದು ಬೆಳೆ ಅಥವಾ ಒಂದು ಜೀವಿ ಅಲ್ಲಿ ಹೊಂದಾಣಿಕೆ ಆಗಿದೆ ಅಂತಂದರೆ ಆ ಒಂದು ನಿರ್ದಿಷ್ಟ ವಾತಾವರಣಕ್ಕೆ ತನ್ನನ್ನು ತಾನು ಹೊಂದಾಣಿಕೆ ಮಾಡ್ಕೊಂಡಿರುತ್ತೆ. ಆ್ಯಕ್ಚುಲಿ ನಿರ್ದಿಷ್ಟ ವಾತಾವರಣದಲ್ಲಿ ಉಷ್ಣಾಂಶ ಅಂತಕ್ಕಂಥದ್ದು ಕೂಡ ಒಂದು ಮುಖ್ಯವಾದಂಥ ಅಂಶ. ಈ ಉಷ್ಣಾಂಶದ ವಿಚಾರಕ್ಕೆ ಬಂದಾಗ ಉಷ್ಣಾಂಶ ವಾಡಿಕೆಯ ರೀತಿಯಲ್ಲಿ ಇದ್ದರೆ ಜೀವನ ಸುಲಲಿತವಾಗಿ ನಡೀತಾ ಇರುತ್ತೆ. ಉಷ್ಣಾಂಶದ ಏರುಪೇರಾದಾಗ ನಮ್ಮಲ್ಲಿ ಕೆಲವೊಂದು ದೈಹಿಕವಾಗಿ ಮತ್ತು ಕೆಲವೊಂದು ಶಾರೀರಿಕವಾಗಿ ಬದಲಾವಣೆಗಳು ಕಾಣ್ತವೆ. ಸೊ ಯಾವ ರೀತಿ ಕಾಣ್ತವೆ ಅಂತಂದರೆ ಬಹುಶಃ ಉಷ್ಣಗಾಳಿ ಅಂತಕ್ಕಂಥದ್ದು ಬಿಸಿಗಾಳಿ ಅಂದರೆ ಎಲ್ರಿಗೂ ಗೊತ್ತಿರತಕ್ಕಂಥ ಇದನ್ನೇ, ಅಂದರೆ ವಾತಾವರಣದಲ್ಲಿ ಉಷ್ಣಾಂಶ ಏರಿಕೆ ಆದಾಗ ಬರುವಂಥ ಪ್ರಕ್ರಿಯೆನೇ ನಾವು ಉಷ್ಣಗಾಳಿ ಅಂತ ಕರಿಬೋದು. ಬಹುಶಃ ನಮ್ಮ ಒಂದು ಇದರಲ್ಲಿ ತಗೊಂಡ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಮಶೀತೋಷ್ಣ ವಲಯದಲ್ಲಿ ಬರ್ತಕ್ಕಂಥ ನಮ್ಮ ಈ ಪ್ರದೇಶದಲ್ಲಿ ಯಾವಾಗ ಉಷ್ಣಾಂಶ ವಾಡಿಕೆಗಿಂತ 4°C ಜಾಸ್ತಿ ಆಗುತ್ತೋ ಅಥವಾ 42°C ಹೆಚ್ಚಿನ ಉಷ್ಣಾಂಶ ದಾಖಲಾಗುತ್ತೋ ಅಂತ ಸನ್ನಿವೇಶವನ್ನ ನಾವು ಉಷ್ಣಗಾಳಿ ಅಥವಾ ಹೀಟ್ ವೇವ್ಸ್ ಅಂತ ಕರಿತೀವಿ. ಆಕ್ಚುಲಿ
0: ಬಹುಶಃ
1: ಈ ಉಷ್ಣಗಾಳಿಯನ್ನ ತಾವು ಗಮನಿಸಿದ್ದಾರೆ, ಬಹುಶಃ ದಕ್ಷಿಣ ಕರ್ನಾಟಕ ಭಾಗ ಉಷ್ಣಗಾಳಿಗೆ 2023 ಮುಂಚಿತವಾಗಿ ತುತ್ತಾಗ್ತಿರ್ಲಿಲ್ಲ. 2023 ಮೊದಲನೆಯದಾಗಿ ನಮ್ಗೆ ಬೆಂಗಳೂರಿನಲ್ಲಿ ಉಷ್ಣಗಾಳಿಯ ಒಂದು ಇದನ್ನ ನಾವು ನೋಡಿದ್ವಿ. ಸೊ ಅದರಲ್ಲಿ ಆ ಒಂದು ಭಾರತ ಹವಾಮಾನ ಇಲಾಖೆ ಅಂತ ಏನಿದೆ, ಇಂಡಿಯಾ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ IMD ಅವರು ನಮಗೆ ಈ ವರ್ಷ ಕೂಡ 2026 ಬೇಸಿಗೆನಲ್ಲೂ ಕೂಡ ಉಷ್ಣಗಾಳಿ ಬರುವಂತ ಸಾಧ್ಯತೆ ಇದೆ ಅಂತಕ್ಕಂಥ ಮುನ್ಸೂಚನೆಯನ್ನು ಈಗಾಗಲೇ ನೀಡಿದ್ದಾರೆ. ಸೊ ಹಾಗಾಗಿ ಉಷ್ಣಗಾಳಿಯಿಂದ ಕೃಷಿ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರೋಪಾಯಗಳನ್ನ ರೈತರು ಕಂಡುಕೊಂಡ್ರೆ ಸೊ ಈ ಒಂದು ಇದು ಹೊಂದಾಣಿಕೆಯನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ.
0: ಡಾಕ್ಟ್ರೇ, ಇನ್ನೊಂದು, ಈಗ ಈ ಉಷ್ಣಗಾಳಿಗೆ ಪ್ರಮುಖವಾಗಿ ಏನು ಕಾರಣ?
1: ಉಷ್ಣಗಾಳಿಗೆ ಪ್ರಮುಖ ಕಾರಣಗಳನ್ನ ನೀವು ಅವಲೋಕಿಸಿದರೆ ಬಹುಶಃ ನಮಗೆ ರಾಜಸ್ಥಾನ ಭಾಗದಲ್ಲಿ ಥಾರ್ ಮರುಭೂಮಿ ಅಂತಕ್ಕಂಥ ಮರುಭೂಮಿ ಇದೆ, ಅದೆಲ್ಲ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ಬೇಸಿಗೆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಥಾರ್ ಮರುಭೂಮಿ ಕಡೆಯಿಂದ ಶುಷ್ಕ ತೇವಾಂಶ ರಹಿತವಾದಂತ ಒಣಗಾಳಿ ಕೆಳಮುಖವಾಗಿ ದಕ್ಷಿಣಾಭಿಮುಖವಾಗಿ ಬರ್ತಾ ಇರುತ್ತೆ. ಆಕ್ಚುಲಿ ಆ ದಕ್ಷಿಣಾಭಿಮುಖವಾಗಿ ಬರ್ತಕ್ಕಂತ ಗಾಳಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಆಕ್ಚುಲಿ ಎಲ್ಲಿವರೆಗೂ ಬರ್ತಾ ಇತ್ತು, ಚಿತ್ರದುರ್ಗವರೆಗೂ ಬರ್ತಾ ಇತ್ತು. ಚಿತ್ರದುರ್ಗದಿಂದ ಕೆಳಗಡೆ ಬರಬೇಕಾಗುವಷ್ಟರಲ್ಲಿ ನಮ್ಗೆ ಪೂರ್ವ ಮುಂಗಾರು ಮಳೆ ಜಾಸ್ತಿ ಆಗ್ಬಿಟ್ಟು ಅಷ್ಟೊತ್ತಿಗೆ ಇಲ್ಲಿ ಮಣ್ಣಿನಲ್ಲಿ ತೇವಾಂಶ ಏರಿಕೆ ಆಗ್ತಿತ್ತು. ಏರಿಕೆ ಆದಂತ ಸಂದರ್ಭದಲ್ಲಿ ನಮ್ಗೆ ದಕ್ಷಿಣ ಭಾಗಕ್ಕೆ ಈ ಒಂದು ಉಷ್ಣಗಾಳಿಯ ತೀವ್ರತೆ ಬರ್ತಿರ್ಲಿಲ್ಲ ಆಕ್ಚುಲಿ ನಮ್ಮಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗ್ತಾ ಇರೋ ಕಾರಣದಿಂದ ಈ ಉಷ್ಣಗಾಳಿಯ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಒಂದು. ಎರಡನೇ ಪ್ರಮುಖವಾದಂತ ಕಾರಣ ಅಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಮೋಡಗಳ ಅಭಾವ ಕಡಿಮೆ ಆಗ್ತಾ ಇದೆ, ಮೋಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮೋಡ ಕಡಿಮೆ ಇದ್ದಾಗ ಏನಾಗುತ್ತೆ, ಒಟ್ಟಾರೆ ಸೂರ್ಯನ ಕಿರಣ ನಮಗೆ ಭೂಮಿಗೆ ತಲುಪುವಂತ ಮಟ್ಟ ಜಾಸ್ತಿ ಆಗುತ್ತೆ. ಸೂರ್ಯನ ಕಿರಣದ ಪ್ರಭಾವ ಜಾಸ್ತಿ ಆಗೋದ್ರಿಂದ ನಮಗೆ ಉಷ್ಣಗಾಳಿಯ ಪ್ರಭಾವ ನಮಗೆ ಈಗ ಕಾಣಿಸ್ಕೋತಾ ಇದೆ.
0: ಡಾಕ್ಟರ್, ಅಂದಾಗೆ ಈಗ ನಾವು ಉಷ್ಣಗಾಳಿಯ ಬಗ್ಗೆ ಮಾಹಿತಿ ಹೇಳಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯವಾಗಿ 2025 ಒಂದು ಚಿತ್ರಣ ತಗೊಂಡ್ರೆ ಈ ಒಂದು ಬಿಸಿಗಾಳಿಯ ಪ್ರಭಾವ ಹೆಂಗಿದೆ?
1: ಬಹುಶಃ ನಮಗೆ 2023 ನಮ್ಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಉಷ್ಣಗಾಳಿ ಅಥವಾ ಬಿಸಿಗಾಳಿಯನ್ನು ನಾವು ನೋಡೋದಕ್ಕೆ

0: ಆರಂಭಿಸಿದ್ವಿ. 2025ನೇ ಇಸ್ವಿನಲ್ಲಿ ಏನಾಯಿತು, ಅಲ್ಪ ಮಟ್ಟಿಗೆ 2024ನೇ ಇಸ್ವಿನಲ್ಲಿ ಉತ್ತಮವಾದಂಥ ಮಳೆಯಾದ ಕಾರಣದಿಂದ ಏನಾಯಿತು, ಉಷ್ಣಗಾಳಿ ಬಂತು, ಬಟ್ ಅದರ ತೀವ್ರತೆ ಅಷ್ಟಿರಲಿಲ್ಲ. ಆದರೆ 2026ನೇ ಇಸ್ವಿಗೆ ಆ ಮುನ್ಸೂಚನೆ, ಭಾರತ ಹವಾಮಾನ ಇಲಾಖೆ ಅಂತ ಏನಿದೆ, ಹವಾಮಾನ ಇಲಾಖೆಯವರ ಮುನ್ಸೂಚನೆಯ ಪ್ರಕಾರ ನಮ್ಮಲ್ಲಿ ಈ ವರ್ಷ ಉಷ್ಣಗಾಳಿಯ ಪರಿಣಾಮ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನ ಈಗಾಗಲೇ ನೀಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ, 2025ನೇ ಸಾಲಿನಲ್ಲಿ ಬಿದ್ದಂಥ ಮಳೆಯನ್ನು ನೀವು ಅವಲೋಕಿಸೋದಾದರೆ, ರಾಜ್ಯಾದ್ಯಂತ ಏಪ್ರಿಲ್ ಮೇ ತಿಂಗಳಿನಲ್ಲಿ ಉತ್ತಮವಾಗಿ ಮಳೆಯಾಯಿತು, ಜೂನ್ ತಿಂಗಳಿನಲ್ಲಿ ಮಳೆ ಇಲ್ಲ, ಜುಲೈ ತಿಂಗಳಿನಲ್ಲಿ ಉತ್ತಮವಾಗಿ ಮಳೆಯಾಯಿತು, ಆಗಸ್ಟ್ ತಿಂಗಳಿನಲ್ಲಿ ಮಳೆ ಇಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ಬೀಳ್ತು, ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಮಳೆಯ ಕೊರತೆಯನ್ನು ನಾವು ಅನುಭವಿಸಿದ್ದೀವಿ. ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಮಳೆಯ ಕೊರತೆ ಒಂದಾಗಿರ್ತಕ್ಕಂಥದ್ದು. ಮತ್ತೊಂದು, ಜಾಗತಿಕ ಮಟ್ಟದಲ್ಲಿ ಪೆಸಿಫಿಕ್ ಮಹಾಸಾಗರ ಅಂತ ಏನಿದೆ, ಪೆಸಿಫಿಕ್ ಓಸನ್ ಅಂತ ಏನಿದೆ, ಪೆಸಿಫಿಕ್ ಓಸನ್ನಲ್ಲಿ ಎಲ್ನಿನ ಅಂತಕ್ಕಂಥ ಒಂದು ಪ್ರಕ್ರಿಯೆ ಈಗ ಪ್ರಾರಂಭ ಆಗ್ತಾ ಇದೆ. ಈ ಎಲ್ನಿನ ಪ್ರಕ್ರಿಯೆಯಿಂದ ಏನಾಗ್ತಾ ಇದೆ, ನಮ್ಗೆ ಅಲ್ಲಿಂದ ಕೂಡ ಬಿಸಿಗಾಳಿ ಬರೋ ಕಾರಣದಿಂದ ನಮಗೆ ಇಲ್ಲಿ ಉಷ್ಣಗಾಳಿ ಮುಂದುವರಿಯುತ್ತೆ. ಈ ವರ್ಷವನ್ನು ತೆಗೆದುಕೊಂಡಾಗ ನವಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಕಡಿಮೆ ಮಳೆ ಆದಂಥದ್ದು ಒಂದು ಕಾರಣ, ಮತ್ತೆ ಎರಡನೇದು ಎಲ್ನಿನ ಅಂತಕ್ಕಂಥದ್ದು, ಕಳೆದ 4 ವರ್ಷಗಳ ಕಾಲ ಲಾನಿನಾದಲ್ಲಿದ್ವಿ, ಮಳೆ ಉತ್ತಮವಾಗಿದೆ ಅಂತಕ್ಕಂಥ ಸೂಚನೆಯನ್ನು ಭಾರತ ಹವಾಮಾನ ಇಲಾಖೆ ಭಾರತ ದೇಶಕ್ಕೆ ನೀಡಿತ್ತು. ಬಟ್ ಈ ವರ್ಷ ಎಲ್ನಿನ ಪರಿಣಾಮ ಅಂತಕ್ಕಂಥದ್ದು ಪ್ರಾರಂಭ ಆಗೋ ಕಾರಣದಿಂದ, ಈಗ ನಾವು ಲಾನಿನಾದಿಂದ ಎಲ್ನಿನ ಒಂದಕ್ಕೆ ಶಿಫ್ಟ್ ಆಗ್ತಾ ಇರೋ ಕಾರಣದಿಂದ ನಮಗೆ ಉಷ್ಣಗಾಳಿಯ ಪರಿಣಾಮ ಖಂಡಿತ ಈ ವರ್ಷ ಆಗುತ್ತೆ ಅಂತಕ್ಕಂಥ ಮುನ್ಸೂಚನೆಯನ್ನು ನೀಡಲಾಗಿದೆ.
1: ಈಗ ಡಾಕ್ಟರ್ ತಿಮ್ಮೇಗೌಡ ಅವರೇ, ಇವತ್ತು ನಮ್ಮ ರೈತರಿಗೆ ಈ ಒಂದು ಬಿಸಿ ಗಾಳಿ ಅಥವಾ ಹೆಚ್ಚಿನ ಶಾಖ ಆಗೋದ್ರಿಂದ ಅವರ ಬೆಳೆಗಳ ಮೇಲೆ ಯಾವ ಪರಿಣಾಮ ಬೀರುತ್ತದೆ?
0: ಖಂಡಿತ, ಈ ಉಷ್ಣಗಾಳಿ ಅಂತಕ್ಕಂಥದ್ದು ಎಲ್ಲ ಜೀವಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈಗ ಬಹುಶಃ ನಾವು ನಮ್ಮ ಗಿಡ ಮರಗಳನ್ನು ನೆನೆಸ್ಕೊಳ್ಳೋದಾದ್ರೆ ನಾವು ಕೂಡ ಅವು ಕೂಡ ನಮ್ಮ ಥರ ಒಂದು ಜೀವ ಇರ್ತಕ್ಕಂಥ ಜೀವಿಗಳು. ಆ್ಯಕ್ಚುಲಿ ಈಗ ನಮ್ಮಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಉಸಿರಾಟ ಕ್ರಿಯೆ ವೇಗಗೊಳ್ಳುತ್ತೆ, ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ. ಅದೇ ರೀತಿ ನಮ್ಮ ಗಿಡಗಳಲ್ಲೂ ಕೂಡ, ಎಲ್ಲ ಸಸ್ಯಗಳಲ್ಲೂ ಕೂಡ ಉಸಿರಾಟ ಕ್ರಿಯೆ ಶೀಘ್ರವಾಗೋದ್ರಿಂದ ಏನಾಗುತ್ತೆ, ನಾವು ಉಸಿರಾಟ ಕ್ರಿಯೆ ಜಾಸ್ತಿ ಆದಾಗ ನಾವು ಯಾವ ರೀತಿ ದಣಿವರಿತೀವೋ ನಮ್ಮ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಕೂಡ ಅದೇ ರೀತಿ ದಣಿವನ್ನು ಅನುಭವಿಸ್ತವೆ ಆ್ಯಕ್ಚುಲಿ. ಸೊ ಇದರಿಂದ ಏನಾಗುತ್ತೆ, ಉಸಿರಾಟ ಕ್ರಿಯೆ ಜಾಸ್ತಿ ಆದಾಗ ಗಿಡಗಳ ಶಾರೀರಿಕ ಬದಲಾವಣೆ ಸಾಕಷ್ಟು ಆಗುತ್ತೆ. ಶಾರೀರಿಕ ಬದಲಾವಣೆ ಯಾವ ಥರ, ಒಂದು ಗಿಡದ ಒಳಗಡೆ ತನ್ನ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಉಷ್ಣಾಂಶ ಜಾಸ್ತಿ ಆದಾಗ ಗಿಡ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಹೀರ್ಕೊಂಡಾಗ ಏನಾಗುತ್ತೆ, ನೀರಿನ ಬೇಡಿಕೆ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ನೀರು ಯಥೇಚ್ಛವಾಗಿದ್ದು ನಾವು ನೀರನ್ನು ಒದಗಿಸಿದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ದಾಹ ಆಗ್ತಾ ಇದ್ದಾಗ ನಾವು ನೀರು ಕುಡಿದ್ರೆ ನಮ್ಗೆ ಹೆಂಗೆ ಜಾಸ್ತಿ ಇದಾಗುತ್ತೋ, ಸೊ ಅಲ್ಲೂ ಕೂಡ ಅಲ್ಲಿ ಬಾಷ್ಪೀಕರಣ ಅಂತ ಹೇಳ್ತೀವಿ, ಟ್ರಾನ್ಸ್ಪಿರೇಷನ್ ಅಂತಕ್ಕಂಥದ್ದು, ಟ್ರಾನ್ಸ್ಪಿರೇಷನ್ ಜಾಸ್ತಿ ಆದಾಗ, ಸೊ ಇದ್ರ ಮುಖಾಂತರ ಹೆಚ್ಚಿನ ನೀರಿನ ಬೇಡಿಕೆ ಆದಾಗ ನೀರಿನ ಕೊರತೆ ಆದರೆ ಆ ಗಿಡ ಸುಟ್ಟೋಗುವಂಥ ಸಾಧ್ಯತೆಗಳು ಇರ್ತವೆ ಆ್ಯಕ್ಚುಲಿ. ಎರಡನೇದು, ಓಕೆ, ಈ ಉಸಿರಾಟ ಕ್ರಿಯೆ ವೇಗ ಆದಂಥ ಸಂದರ್ಭದಲ್ಲಿ, ಓಕೆ, ತನ್ನಲ್ಲಿ ಉತ್ಪಾದನೆ ಆದಂಥ ಬಹುಪಾಲು ಆಹಾರವನ್ನು ತನ್ನ ದೇಹವನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಗಿಡ ಬಳಸ್ಕೊಳ್ಳುತ್ತೆ, ಹಾಗಾಗಿ ಕಾಳುಗಳಿಗೆ ಹೋಗುವಂಥ ಪೋಷಕಾಂಶಗಳ ಮಟ್ಟ ಕಡಿಮೆ ಇರುತ್ತೆ. ಮತ್ತು ಮೂರನೇದು, ಈ ಉಷ್ಣಗಾಳಿಗೆ ಬೆಳೆಗಳೇನಾದ್ರೂ ತುತ್ತಾಯಿತು ಅಂದರೆ ಆ ಬೆಳೆಗಳು ಹೂವಾಡುವ ಹಂತದಲ್ಲಿದ್ದರೆ, ಹೂವಾಡುವ ಹಂತದಲ್ಲಿ ಅಂತಂದರೆ ಬಹುಶಃ ಈಗ ನಮಗೆ ಮಾವಿನ ಇದಿದೆ ಅಥವಾ ಈಚು ಸಣ್ಣ ಈಚಿರ್ತಕ್ಕಂಥ ಫಸಲಿರ್ತಕ್ಕಂಥ ಬೆಳೆಗಳಾದರೆ ಏನಾಗುತ್ತೆ, ಸಾಮಾನ್ಯವಾಗಿ ಉಷ್ಣಗಾಳಿಯ ಬಾಧೆಯನ್ನು ತಡ್ಕೊಳ್ಳಿಕ್ಕಾಗ್ದಲೇ ಗಿಡ ಒಂದಷ್ಟು ಹೂಗಳನ್ನು ಉದುರಿಸ್ತಕ್ಕಂಥದ್ದು, ಒಂದಷ್ಟು ಕಾಯಿಗಳನ್ನು ಉದುರಿಸ್ತಕ್ಕಂಥ ಇದು ಒಂದು ಪ್ರಕ್ರಿಯೆಗಳನ್ನ
1: ಗಿಡನೇ ಮಾಡ್ಕೊಂಡ್ಬಿಡ್ತದೆ,
0: ಗಿಡನೇ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ
1: ನನಗೆ ತನ್ನ ಹತ್ರ ಸಹಿಸಕ್ಕಾಗಲ್ಲಪ್ಪ.
0: ಖಂಡಿತ ಖಂಡಿತ, ಯಾಕಂದ್ರೆ ನಮ್ಗೆ 100 ಜನ ಮಕ್ಕಳಿದ್ದಾಗ ಸಕುನಿಯನ್ನು ಒಬ್ಬರನ್ನೇ ಯಾಕೆ ಉಳಿಸ್ಕೊಂಡ್ರು ಅಂತಂದ್ರೆ, ಅಟ್ ಲೀಸ್ಟ್ ಒಬ್ಬ ಉಳ್ಕೊಂಡ್ರೆ ನನ್ನ ಸಂತತಿ ಮುಂದುವರಿತೆ ಅಂತಕ್ಕಂಥದ್ದು ಯಾವುದೇ ಜೀವಿಯಾದ್ರೂ ಕೂಡ ಬಳಸುವಂತ ಒಂದಿದು
1: ಕೌರವ
0: ಕೌರವರು. ಓಕೆ, ಸೊ ಆ ನಿಟ್ಟಿನಲ್ಲಿ ಓಕೆ ಏನಾಗುತ್ತೆ, ಇಲ್ಲಿ ಗಿಡಗಳು ಕೂಡ ತನ್ನ ಹೂವಿನ ಸಂಖ್ಯೆಯನ್ನ ಮತ್ತೆ ಇದನ್ನ ಕಡಿಮೆ ಮಾಡ್ಕೋತವೆ. ಮತ್ತು ಹೂವಿನ ಹಂತದಲ್ಲಿರ್ತಕ್ಕಂಥ ಇದರಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗಬೇಕು. ಕಾಳು ಕಚ್ಚಬೇಕು ಅಥವಾ ಹಣ್ಣು ಕಚ್ಚಬೇಕು ಅಂತಂದ್ರೆ ಪರಾಗಸ್ಪರ್ಶ ಕ್ರಿಯೆ ಆಗಬೇಕು. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪೋಲನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಪೋಲನ್ನು ಬಿಸಿಗಾಳಿಗೆ ಬಂದಂಥ ತುತ್ತಾದಂಥ ಸಂದರ್ಭದಲ್ಲಿ ಪೋಲನ್ನು ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡು ಅಲ್ಲಿ ಪರಾಗಸ್ಪರ್ಶ ಕ್ರಿಯೆನೇ ಆಗೋದಿಲ್ಲ, ಫರ್ಟಿಲೈಸೇಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಕಾಳು ಕಚ್ಚುವಂಥದ್ದು ಅಥವಾ ಹಣ್ಣು ಕಚ್ಚುವಂಥ ಸಂಖ್ಯೆ ತುಂಬ ಕಡಿಮೆ ಆಗುತ್ತೆ. ಅದರಿಂದ ಅರ್ಧ ಗಿಡ ತನ್ನ ಕಾಯಿಯನ್ನು ಉದುರಿಸ್ಕೊಳ್ಳುತ್ತೆ. ಮತ್ತು ಈ ಮತ್ತೊಂದು ಕೃಷಿ ಬೆಳೆಗಳಲ್ಲಾಗುವಂಥ ಬದಲಾವಣೆ ಅಂತಂದರೆ ಈ ರೋಗಗಳ ಬಾಧೆ, ಅದರಲ್ಲೂ ಕೊಳೆಯುವಂಥ ರೋಗಗಳು, ಈ ಟೊಮೆಟೊ ಇರ್ಬೋದು ಅಥವಾ ಎನಿ ತರಕಾರಿಗಳಿರ್ಬೋದು, ತರಕಾರಿಗಳಲ್ಲಿ ಏನಾಗುತ್ತೆ, ಸ್ಕಾರ್ಚಿಂಗ್ ಅಂತ ಏನು ಕರಿತೀವಿ, ಬಿಸಿಗಾಳಿ ಜೊತೆಗೆ ಉಷ್ಣಾಂಶದ ತೀವ್ರತೆ ಮತ್ತು ಸೂರ್ಯನ ಶಾಖದ ತೀವ್ರತೆ ಕೂಡ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ. ಹಾಗಾದಾಗ ಏನಾಗುತ್ತೆ, ಈ ಸ್ಕಾರ್ಚಿಂಗ್ ಅಂತ ಸುಟ್ಟೋಗುವಂಥ ಒಂದು ಇದು ಜಾಸ್ತಿ ಆಗುತ್ತೆ. ಆ ಸುಟ್ಟೋದಂಥ ಇದರಲ್ಲಿ ಕೊಳೆಯುವಂಥ ರೋಗದ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಬೆಳೆಗಳಲ್ಲಿ ಒಂದು ಓಕೆ ನಮಗೆ ಇದು ಒಂದು ಹೂ ಆಡುವಂಥದ್ದಲ್ಲಿದ್ರೆ ಹೂ ಉದುರುವಂಥದ್ದು ಕಾಯಿ ಉದುರುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಹೂ ಆಡುವಂಥದ್ದಲ್ಲಿ ಪೋಲನ್ಗಳಂತಕ್ಕಂಥದ್ದು ಪೋಲನ್ಗಳ ಸಾಮರ್ಥ್ಯ ಕುಂದಿ ಅಲ್ಲಿ ಫರ್ಟಿಲೈಸೇಷನ್ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಮತ್ತು ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀರಿನ ಬೇಡಿಕೆ ಜಾಸ್ತಿ ಆಗುತ್ತೆ. ಆಗ ನಾವು ನೀರನ್ನು ಸಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನೀರಿನ ಕೊರತೆ ಇತ್ತು ಅಂತಂದರೆ ಗಿಡಗಳು ಒಂದು ಆ ಬರದ ಬಾಧೆಗೆ ತುತ್ತಾಗಿ ಅವು ಸಾವನ್ನಪ್ಪುವಂಥ ಸಾಧ್ಯತೆ ಇರುತ್ತೆ.
1: ಹಾಗೆ ಈಗ ತೋಟಗಾರಿಕೆ ಬೆಳೆಗಳ ಬಗ್ಗೆ ತಗೊಂಡ್ರೆ ಈಗ ಈ ಒಂದು ಬಿಸಿಗಾಳಿ ಅಲ್ಲಿ ಯಾವ ಪರಿಣಾಮ ಬೀರುತ್ತೆ ಡಾಕ್ಟರ್? ಈಗಾಗಲೇ ತಾವು ಹೇಳಿದ್ರಿ ಮಾವಿನ ಹೂ ಬಿದ್ದೋಗುತ್ತೆ, ಮಾವಿನ ಮಿಳ್ಳೆ ಉದುರೋಗುತ್ತೆ, ಮತ್ತೆ ಅದೇ ಈ ಬೆಳೆಗಳ ಮೇಲೆ ಅಷ್ಟೇ ಅಲ್ಲ ಉಳಿದ ತೋಟಗಾರಿಕಾ ಬೆಳೆಗಳನ್ನು ಕೂಡ ಸೇರಿಸಿ ಹೇಳಿ.
0: ಖಂಡಿತ, ಈ ಎಲ್ಲಾ ತೋಟಗಾರಿಕೆ ಕೃಷಿ ಬೆಳೆಗಳಲ್ಲಾದಂತ ಪ್ರಕ್ರಿಯೆನೇ ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಆಗುತ್ತೆ. ಬಹುಶಃ ಬೇಸಿಗೆ ಹಂಗಾಮ್ನಲ್ಲಿ ನಮ್ಗೆ ಕೃಷಿ ಬೆಳೆಗಳಿಗಿಂತ ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳೇ ಈ ಉಷ್ಣಾವೆಗೆ ತುತ್ತಾಗುವಂತ ಬೆಳೆಗಳಾಗಿರ್ತವೆ. ಯಾಕೆಂದ್ರೆ ನಿಮ್ಗೆ ದ್ರಾಕ್ಷಿ ಇರ್ಬೋದು, ಮಾವು ಇರ್ಬೋದು, ಆ ಟೈಮಲ್ಲಿ ಫಸಲು ಬರ್ತಕ್ಕಂಥದ್ದು, ಮತ್ತೆ ತರಕಾರಿಗಳು ಆ ಸೈನ್ಯದಲ್ಲಿ ಫಸಲು ಬರ್ತಕ್ಕಂಥ ಇವು. ಸೊ ಕೃಷಿ ಬೆಳೆಗಳಿಗಿಂತ ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಇವುಗಳ ತೀವ್ರತೆ ಜಾಸ್ತಿ ಇರುತ್ತೆ. ಈ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ದೀರ್ಘಾವಧಿ ತೋಟಗಾರಿಕಾ ಬೆಳೆಗಳಿದ್ದಾವೆ, ಅಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಅವುಗಳಿಗೆ ಆಳವಾದ ಬೇರನ್ನು ಹೊಂದಿರೋ ಕಾರಣದಿಂದ ಅಲ್ಪ ಮಟ್ಟಿಗೆ ತರಕಳ ಶಕ್ತಿ ಇರುತ್ತೆ. ಆದಾಗ್ಯೂ ಆ ಗಿಡಗಳಲ್ಲಿ ಹೂವಿನ ಸಂಖ್ಯೆ ಮತ್ತು ಹಣ್ಣಿನ ಸಂಖ್ಯೆ ತುಂಬ ಜಾಸ್ತಿ ಇರೋದ್ರಿಂದ ಒಂದು ಆ ಉದುರತಕ್ಕಂಥದ್ದು ಒಂದಾಗುತ್ತೆ, ಮತ್ತು ಎರಡನೇದು ಅದರಿಂದ ಉತ್ಪಾದನೆಯಾದಂಥ ಫಸಲಿನ ಗುಣಮಟ್ಟ ಅಂತ ಏನು ಹೇಳ್ತೀವಿ, ಕ್ವಾಲಿಟಿ ಏನು ಹೇಳ್ತೀವಿ, ಕ್ವಾಲಿಟಿ ಕೂಡ ಅಷ್ಟು ಸುಲಲಿತವಾಗಿ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಕ್ವಾಲಿಟಿ ಕೂಡ ಕುಂದತಕ್ಕಂಥದ್ದು ಸಾಮಾನ್ಯ ಆಗುತ್ತೆ.
1: ಅಂದರೆ ಡಾಕ್ಟ್ರೇ ತಾವು ಹೇಳೋ ಪ್ರಕಾರ ಈಗ ಕೆಲವು ತೋಟಗಾರಿಕಾ ಬೆಳೆಗಳಲ್ಲಿ ಹೂ ಉದುರ್ತವೆ ಅಂದರೆ ಅದು ನೀರಿನ ನ್ಯೂನ್ಯತೆ ಬಯಸ್ತಾ ಇದೆ, ನೀವು ಯಥೇಚ್ಛವಾಗಿ ನೀರು ಕೊಟ್ಟರೆ ಮತ್ತೆ ಅವು ಹೂಗಳು ಅಲ್ಲೇ ಇರೋ ಸಾಧ್ಯತೆ ಉಂಟಾ?
0: ಇಲ್ಲ, ಖಂಡಿತ ಇಲ್ಲ. ಈಗ ನಮ್ಗೆ ಆದ್ರೂ ಕೂಡ ಸೆಕೆ ಜಾಸ್ತಿ ಆದಾಗ ನಾವು ನೀರನ್ನ ಜಾಸ್ತಿ ಕುಡಿತಾ ಇರ್ತೀವಿ. ನೀರನ್ನ ಜಾಸ್ತಿ ಕುಡ್ದಾದಂತ ಸಂದರ್ಭದಲ್ಲೂ ಕೂಡ ನಾವು ನಾರ್ಮಲ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬೇರೆ ಶಾರೀರಿಕ ಕ್ರಿಯೆಗಳಿರ್ತಾವಲ್ಲ, ಬೇರೆ ಶಾರೀರಿಕ ಕ್ರಿಯೆ ಅಂದ್ರೆ ನಾವು ಕುಡ್ದಂತ ನೀರನ್ನ ಶುದ್ಧೀಕರಣವನ್ನ ಹೊಟ್ಟೆ ಒಳಗಡೆ ಕಿಡ್ನಿ ಮಾಡಬೇಕಾಗತ್ತೆ. ಸೊ ಅವುಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆ ಒತ್ತಡ ಜಾಸ್ತಿ ಆದಾಗ ಅವು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಏನಾಗುತ್ತೆ ಅಂತಂದ್ರೆ ಅದರಲ್ಲೂ ಕೂಡ ಬೆಳಿಗ್ಗೆ ಹೊತ್ತು ಸ್ವಲ್ಪ ಉಷ್ಣಾಂಶ ಹೆಚ್ಚಳ ಆದರೆ ಎಲ್ಲಾ ಜೀವಿಗಳು ಕೂಡ ಆಕ್ಟಿವ್ ಆಗಿರ್ತವೆ. ಓಕೆ, ಬದುಕನ್ನ ಚಲನೆಯಲ್ಲಿ ಇರ್ತವೆ. ಆಕ್ಚುಲಿ ಚಲನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಉಷ್ಣಾಂಶ ಹೆಚ್ಚಳ ಆದರೆ ತಡ್ಕೋಬಹುದು. ಅದರಲ್ಲೂ ಕೂಡ ನೈಟ್ ಟೈಮ್ ಟೆಂಪರೇಚರ್, ರಾತ್ರಿ ಸಮಯದ ಉಷ್ಣಾಂಶ ಹೆಚ್ಚಳ ಆಯಿತು ಅಂತಂದ್ರೆ ಅವು ಯಾವುದೇ ಗಿಡ ಮರಗಳಾದರೂ ಕೂಡ ಆ ಸಂದರ್ಭದಲ್ಲಿ ರೆಸ್ಟ್ ಅಂದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂಥದ್ದು ವಾಡಿಕೆ, ಇದು ಪ್ರಕೃತಿಯ ನಿಯಮ. ನಾವಾದರೂ ಕೂಡ ರಾತ್ರಿ ಹೊತ್ತು ಮಲಗ್ತೀವಿ, ರಾತ್ರಿ ಹೊತ್ತು ನಾವು ನೆಮ್ಮದಿಯಾಗಿ ಮಲಗಕ್ಕೆ ಆಗಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಾವು ಸುಲಲಿತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ರಾತ್ರಿಯ ಹೆಚ್ಚಿನ ಉಷ್ಣಾಂಶ ಇದ್ದಂಥ ಸಂದರ್ಭದಲ್ಲಿ ಗಿಡಗಳು ಈ ನೀರಿರ್ತಾ ಇರತಕ್ಕಂಥ ಕೆಲಸವನ್ನೇ ರಾತ್ರಿನೂ ಮಾಡ್ತಾ ಇರಬೇಕಾಗತ್ತೆ. ಬೆಳಿಗ್ಗೆ ರಾತ್ರಿಯಲ್ಲ ಆ ಕೆಲಸಗಳಲ್ಲಿ ಗಿಡಗಳು ನಿರತರಾದಾಗ ತಮ್ಮ ಉತ್ಪಾದನಾ ಸಾಮರ್ಥ್ಯ ತಾನಾಗಿ ಕುಂದುತ್ತೆ.
1: ಒಟ್ಟಾರೆ ಹೇಳಬೇಕಂದ್ರೆ ಬೆಳೆಗಳಲ್ಲಿ ಬೆಳೆ ಇಳುವರಿನೂ ಕೂಡ ಕಡಿಮೆ ಆಗ್ತದೆ.
0: ಖಂಡಿತ, ಇಳುವರಿನೂ ಕಡಿಮೆ ಆಗುತ್ತೆ ಮತ್ತೆ ಗುಣಮಟ್ಟನೂ ಕೂಡ ಕುಂದುತ್ತೆ.
1: ಇನ್ನೊಂದು ಡಾಕ್ಟರ್, ಈಗ ಬಿಸಿಗಾಳಿಯಿಂದ ನಮ್ಮ ರಾಸುಗಳು ಅಂದ್ರೆ ದನ ಎಮ್ಮೆ ಇವುಗಳ ಮೇಲೆ ಯಾವ ತರ ಪರಿಣಾಮ ಕಂಡು ಬರ್ತಬಹುದು?
0: ಓಕೆ, ರಾಸುಗಳ ಮೇಲೆ ಇದರ ಪರಿಣಾಮ ಕೂಡ ಆಗಾದ. ಈಗ ಮನುಷ್ಯರಾದ್ರೆ ನಾವೇನೋ ಮನೆಯಲ್ಲಿ ಒಂದು ಎ ಸಿ ಹಾಕೊಂಡೋ ಫ್ಯಾನ್ ಹಾಕೊಂಡೋ ಬದುಕೋಬಹುದು. ಆದ್ರೆ ರಾಸುಗಳು ಸಾಮಾನ್ಯ ಬಹುತೇಕ ರಾಸುಗಳು ಓಕೆ ಓಪನ್ ಸಿಚುವೇಶನ್ ಅಲ್ಲಿ ಅಂದ್ರೆ ತೆರೆದ ಕೊಟ್ಟಿಗೆಗಳಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತೆರೆದ ಕೊಟ್ಟಿಗೆಗಳಲ್ಲಿ ಇರ್ತಕ್ಕಂಥ ಸಾಧ್ಯತೆಯಲ್ಲಿ ಇದ್ದಂಥ ರಾಸುಗಳು ಒಂದು ಆ ಸಂದರ್ಭದಲ್ಲಿ ತಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗೆ ಹೊಂದಾಣಿಕೆ ಮಾಡೋದಕ್ಕೆ ಹೆಚ್ಚಿನ ಆಹಾರವನ್ನು ಬಯಸ್ತವೆ. ಆ್ಯಕ್ಚುಲಿ ಜಾಸ್ತಿ ತಿನ್ನಬೇಕು ಅಂತ ಅನ್ಸುತ್ತೆ. ತಿನ್ನೋದಕ್ಕೆ ಅಂದರೆ ಮೇವಿನ ಕೊರತೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಒಂದು. ಎರಡನೇದು, ಉಷ್ಣಗಾಳಿಯ ಸಂದರ್ಭದಲ್ಲಿ ಮೇವಿನ ಉತ್ಪಾದನೆ ಅಥವಾ ಮೇವಿನ ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮೇವಿನ ಲಭ್ಯತೆ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗೋದ್ರಿಂದ ಲಭ್ಯತೆ ಕಡಿಮೆ ಆಗುತ್ತೆ. ಲಭ್ಯತೆ ಕಡಿಮೆ ಆದಾಗ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಓಕೆ ನಾವು ಕಾನ್ಸಂಟ್ರೇಟೆಡ್ ಫೀಡ್ ಭೂಸ ಇಂಡಿ ಇವನ್ನ ಏನು ಕೊಡ್ತೀವಿ, ಸೊ ಅವನ್ನ ಜಾಸ್ತಿ ಕೊಡಬೇಕಾಗತ್ತೆ. ಅವುಗಳ ಮೇಲಿನ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದು, ಅಲ್ಲಿ ಉತ್ಪಾದನೆ ಆಗುವಂಥ ಹಾಲಿನ ಪ್ರಮಾಣ, ಹಾಲಿನ ಪ್ರಮಾಣದಲ್ಲಿ ಕುಂಠಿತ ಆಗುತ್ತೆ. ಆ್ಯಕ್ಚುಲಿ ಯಾಕೆಂತಂದ್ರೆ ತನ್ನ ದೇಹದ ಶಾರೀರಿಕ ಇದನ್ನು ಬದಲಾವಣೆಯನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಜಾಸ್ತಿ ಶಕ್ತಿಯನ್ನು ಅದಕ್ಕೆ ರಾಸುಗಳು ಸ್ಪೆಂಡ್ ಖರ್ಚು ಮಾಡ್ತಾ ಇರ್ತವೆ. ಆ ಕಾರಣದಿಂದ ಹಾಲಿನ ಮೇಲೆ ಅವ್ರ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ ಮತ್ತು ಗುಣಮಟ್ಟನೂ ಕೂಡ ಕುಸಿಯುತ್ತೆ. ಆ್ಯಕ್ಚುಲಿ
1: ಇನ್ನೊಂದು, ಈ ಸಂದರ್ಭದಲ್ಲಿ ಜಾಸ್ತಿ ಸೆಕೆ ಆದ ವಾತಾವರಣದಲ್ಲಿ ಹೈಡ್ರೋಪೋನಿಕ್ ಕಾಳುಗಳನ್ನು ಕೂಡ ಅವು ಕೊಟ್ಟರೆ ಸ್ವಲ್ಪ ಉಪಯೋಗ ಆಗ್ಬೋದು.
0: ಖಂಡಿತ ಖಂಡಿತ ಆಗುತ್ತೆ. ಅದು ನಿರ್ವಹಣೆಗೆ ಬಂದಾಗ, ನಾವು ರಾಸುಗಳಲ್ಲಿ ನಿರ್ವಹಣೆಗೆ ಬಂದಾಗ ಮೇವಿನ ಕೊರತೆಯನ್ನು ನೀಗಿಸುವಂಥ ಅನೇಕ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ.
1: ಆಯಿತು ಡಾಕ್ಟರ್, ಈಗ ಕೃಷಿಯಲ್ಲಿ ಒಂದು ಬಿಸಿಗಾಳಿ

0: ಹೊಂದಾಣಿಕೆ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ.
1: ಓಕೆ, ಮುಖ್ಯವಾಗಿ ಕೃಷಿನಲ್ಲಿ ಓಕೆ ನಾವು ಹೊಂದಾಣಿಕೆಯನ್ನ ಮಾಡ್ಕೋಬೇಕು ಅಂತಂದ್ರೆ, ಒಂದು ನಾವು ಇರ್ತಕ್ಕಂತ ಬೆಳೆಯನ್ನ ಯಾವ ರೀತಿ ಸಂರಕ್ಷಿಸ್ಕೋಬೇಕು ಅಂತಕ್ಕಂಥದ್ದು ಒಂದಾಗುತ್ತೆ, ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಈ ಉಷ್ಣ ಗಾಳಿಯ ಪ್ರಭಾವ ಇದ್ದೇ ಇರುತ್ತೆ ಆಕ್ಚುಲಿ. ಹಾಗಾಗಿ ಈಗಿನಿಂದಲೇ ನಾವು ಯಾವ ರೀತಿಯ ಬದಲಾವಣೆ, ದೀರ್ಘಾವಧಿ ಕಾಲದ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಇರ್ತಕ್ಕಂಥ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಂದ್ರೆ, ಉಷ್ಣ ಗಾಳಿ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ನೀರಿನ ಬೇಡಿಕೆ ಜಾಸ್ತಿ ಇರೋದ್ರಿಂದ ಆದಷ್ಟು ರೈತ ಬಾಂಧವರು ಓಕೆ ನೀರನ್ನು ಸಂರಕ್ಷಣೆ ಮಾಡಿಟ್ಕೊಂಡಿದ್ದು ಆ ಸಂದರ್ಭಕ್ಕೆ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಬೇಸಿಗೆ ಬೆಳೆ ದೀರ್ಘಾವಧಿ ಬೆಳೆ ಆದರೆ ಈಗ ಆಲ್ರೆಡಿ ಭೂಮಿನಲ್ಲಿರುತ್ತೆ, ಅಲ್ಪಾವಧಿ ಬೆಳೆ ಅಥವಾ ವಾರ್ಷಿಕ ಬೆಳೆ ಆದರೆ ನಾವು ಯಾವ ಬೆಳೆಯನ್ನು ಹಾಕ್ಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡೋದಕ್ಕೆ ನಮ್ಗೆ ಈಗ ಸಮಯ ಇರುತ್ತೆ ಸಾಮಾನ್ಯವಾಗಿ. ಈ ಉಷ್ಣಗಾಳಿಯ ಬಾಧೆ ಅಂತಕ್ಕಂಥದ್ದು ಓಕೆ ಏಕದಳ ಮತ್ತು ದ್ವಿದಳದಲ್ಲಿ ಜಾಸ್ತಿ ಇದರ ಒಂದು ಬಾಧೆ ಜಾಸ್ತಿ ಇರುತ್ತೆ. ಅದರಲ್ಲಿ ನಾವು ಈ ಸಂದರ್ಭದಲ್ಲಿ ಬೆಳೆಯನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಈ ಉಷ್ಣ ಗಾಳಿಯನ್ನು ಸಹಿಷ್ಣುತೆ ಅಥವಾ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಬೆಳೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಬೆಳೆಯನ್ನು ಆಯ್ಕೆ ಮಾಡೋದಾದರೆ ನಮ್ಮಲ್ಲಿ ಸಿರಿಧಾನ್ಯಗಳಾದಂಥ ನವಣೆ, ಆರಕ, ಸಾಮೆ ಈ ಥರದ ಬೆಳೆಗಳಿಗೆ ನಾವು ಉತ್ತೇಜನವನ್ನು ಕೊಡ್ತಾ ಹೋದರೆ ಅವಕ್ಕೆ ಬರ ಮತ್ತು ಉಷ್ಣತೆ ಎರಡನ್ನು ತಡ್ಕೊಳ್ತಕ್ಕಂಥ ತಾಕತ್ತಿರೋದ್ರಿಂದ ಮತ್ತು ಅವುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಂಬಲ ಇರೋದ್ರಿಂದ, ಈವನ್ ಸರ್ಕಾರದ ಪ್ರೋತ್ಸಾಹ ಕೂಡ ಚೆನ್ನಾಗಿರೋದ್ರಿಂದ ಸೊ ಆ ಥರದ ಬೆಳೆಗಳನ್ನು ನಾವು ಹಾಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ನಾವು ಹಾಕುವಂಥ ಬೆಳೆನಲ್ಲಿ ಪೊಟಾಷ್ ಅಂತಕ್ಕಂಥ ಪೋಷಕಾಂಶದ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಪೊಟಾಷ್ ಪೋಷಕಾಂಶ ಗಿಡಗಳಿಗೆ ಬರ ನಿರೋಧಕ ಶಕ್ತಿಯನ್ನು ಒದಗಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತೆ, ಮತ್ತೆ ಉಷ್ಣಾಂಶದ ತೀವ್ರತೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಕೂಡ ಕೊಡುವಂಥ ಒಂದು ಪೋಷಕಾಂಶ ಆಗಿರುತ್ತೆ. ಗಿಡಗಳಲ್ಲಿ ನಾವು ಪೊಟಾಷ್ ಬಳಕೆಯನ್ನು ಉತ್ತೇಜನ ಮಾಡಬೇಕಾಗುತ್ತೆ. ಬಿತ್ತನೆ ಸಮಯದಲ್ಲಿ ಸಿಫಾರಿತ ಪೊಟಾಷ್ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸ್ತಕ್ಕಂಥದ್ದಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ. ಜೊತೆಗೆ ನಾವು ಬೆಳೆಯ ಬೆಳವಣಿಗೆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ 1 ಲೀಟರ್ ನೀರಿಗೆ 10-20 ಗ್ರಾಂ ಪೊಟಾಷನ್ನು ಕರಗಿಸಿ ನಾವು ಪೊಟಾಷ್ ಗೊಬ್ಬರವನ್ನು ಸಿಂಪಡಣೆ ಮಾಡೋದ್ರ ಮುಖಾಂತರ ಬೆಳೆಗಳಿಗೆ ನಾವು ಸಂರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ 4ನೇ ತಂತ್ರಜ್ಞಾನ ಅಂತ ಯೋಚನೆ ಮಾಡಿದರೆ ಬೆಳೆಗಳಿಗೆ ನೀರುಣಿಸುವಂಥ ಪದ್ಧತಿ. ನೀರುಣಿಸ್ತಕ್ಕಂಥದ್ದು ಬಹುಶಃ ನಾವು ಉಷ್ಣ ಗಾಳಿಯ ಸಂದರ್ಭದಲ್ಲಿ ಕೊಡುವಂಥ ನೀರನ್ನೇ ಓಕೆ ಅಲ್ಪ ಅಂತರದಲ್ಲಿ ಅಂದರೆ ಒಂದು ವಾರಕ್ಕೊಂದೊಮ್ಮೆ ನೀರನ್ನು ಕೊಡೋ ಬದಲು ಒಂದು ವಾರಕ್ಕೊಂದೊಮ್ಮೆ 5 ಲೀಟ್ರ್ ನೀರು ಕೊಡ್ತಕ್ಕಂಥ ಜಾಗದಲ್ಲಿ 4 ದಿನಕ್ಕೊಮ್ಮೆ 3 ಲೀಟ್ರ್ ಕೊಡ್ತಾ ಹೋದರೆ ಅಟ್ಲೀಸ್ಟ್ ಬೆಳೆಗೆ ಒಂದು ಸ್ವಲ್ಪ ತೇವಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಆಗೋದಕ್ಕೆ ಸಾಧ್ಯವಾಗಿ ಓಕೆ ಆ ಒಂದು ಉಷ್ಣದ ತೀವ್ರತೆಯನ್ನು ಅಲ್ಪ ಮಟ್ಟಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೊಡುವಂಥ ನೀರನ್ನು ಕೂಡ ಗಿಡ ರಾತ್ರಿ ಹೊತ್ತು ತಂಪಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಇರುತ್ತೆ. ಮಾರ್ನಿಂಗ್ ಬೆಳಿಗ್ಗೆನ ಉಷ್ಣಾಂಶದಕ್ಕಿಂತ ರಾತ್ರಿಯ ಕನಿಷ್ಠ ಉಷ್ಣಾಂಶ, ಕನಿಷ್ಠ ತಾಪಮಾನ ಏನಿರುತ್ತೆ ಅದು ಬೆಳೆಯ ಮೇಲೆ ಪರಿಣಾಮವನ್ನು ಜಾಸ್ತಿ ಬೀರುತ್ತೆ ಆ್ಯಕ್ಚುಲಿ. ಯಾಕೆಂದರೆ ರಾತ್ರಿಯ ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ ಈ ಫೋಟೋ ರೆಸ್ಪಿರೇಷನ್ ಅಂತ ಕರಿತೀವಿ, ರಾತ್ರಿ ಟೈಮು ಸಂಗ್ರಹಣೆ ಆಗಿರ್ತಕ್ಕಂಥ ಆಹಾರ ಕರಗುವಂಥ ಪ್ರಕ್ರಿಯೆ ಅದು ಆ್ಯಕ್ಚುಲಿ. ಸೊ ರಾತ್ರಿ ಹೊತ್ತೇನಾದ್ರು ಫೋಟೋ ರೆಸ್ಪಿರೇಷನ್ ಜಾಸ್ತಿ ಆಯಿತು ಅಂತಂದರೆ ಆಹಾರ ಸಿದ್ಧತೆ ಆದಂಥ ಆಹಾರ ಕೂಡ ಸಂಗ್ರಹಣೆ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ರಾತ್ರಿ ಹೊತ್ತು ತಂಪಾದ ವಾತಾವರಣವನ್ನು ನಾವು ಸೃಷ್ಟಿಸಿಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ರೈತ ಬಾಂಧವರು ಸಂಜೆಯ ಸಮಯದಲ್ಲಿ ನೀರನ್ನು ಹರಿಸೋದಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ. ಆಯಿಸುವಂಥ ನೀರನ್ನು ನೀರಾವರಿಯನ್ನು ಕೊಡ್ತಕ್ಕಂಥದ್ದು ರಾತ್ರಿ ಸಮಯದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಕೊಟ್ಟರೆ ಆ ರಾತ್ರಿ ಪೂರ್ತ ತಂಪಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆದಷ್ಟು ರೈತ ಬಾಂಧವರು ಕೊಡುವಂಥ ನೀರನ್ನು ಯಾರ್ಯಾರಿಗೆ ಸಾಧ್ಯತೆ ಇದೆಯೋ ಡ್ರಿಪ್ನ ಮುಖಾಂತರ ಕೊಡುವಂಥವ್ರು ಡ್ರಿಪ್ನ ಹನಿ ನೀರಾವರಿ ಮುಖಾಂತರ ನೀರನ್ನು ಕೊಡ್ಬೋದು, ಯಾರಿಗೆ ಸ್ಪ್ರಿಂಕ್ಲರಿಂದ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ವಾತಾವರಣದಲ್ಲಿ ನೀರನ್ನು ಚಿಮುಕಿಸುವ ಮುಖಾಂತರ ಬೆಳೆಯ ಮೇಲೆ ನೀರನ್ನು ಚಿಮುಕಿಸಿದಾಗ ಈಗ ನಮಗೇನೆ ಬೇಸಿಗೆನಲ್ಲಿ ಸಾಯಂಕಾಲ ಒಂದು ಸ್ವಲ್ಪ ತಣ್ಣ ಮೈ ಮೇಲೆ ತಣ್ಣೀರು ಹಾಕೊಂಡು ಮಲ್ಕೊಂಡ್ವಿ ಅಂದರೆ ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸಂಜೆಯ ಸಮಯದಲ್ಲಿ ತುಂತುರು ನೀರಾವರಿಯನ್ನು ಅಳವಡಿಸ್ಕೊಂಡು ನಾವು ಬೆಳಗ್ಗೆ ನೀರನ್ನು ಕೊಡೋದ್ರ ಮುಖಾಂತರ ನಾವು ಅಲ್ಪ ಪ್ರಮಾಣದಲ್ಲಿರ್ತಕ್ಕಂಥ ನಷ್ಟವನ್ನು ತಗ್ಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಕೆಲವೊಂದು ಹಾರ್ಮೋನ್ಗಳು ಓಕೆ ಕೆಲವೊಂದು ಹಾರ್ಮೋನ್ಗಳನ್ನು ಕೆಲವೊಂದು ಬೆಳೆಗಳಲ್ಲಿ ಅಂದರೆ ತರಕಾರಿ ಬೆಳೆಗಳು ಅಥವಾ ಹಣ್ಣಿನ ಬೆಳೆಗಳಿರ್ಬೋದು ಅದರಲ್ಲಿ ಈ ಜಿಬ್ಬರ್ಲಿಕ್ ಆಮ್ಲ ಅಂತಕ್ಕಂಥ ಒಂದು ಹಾರ್ಮೋನನ್ನು ಬಳಸೋದ್ರ ಮುಖಾಂತರ ಹೂ ಉದುರುವುದನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜಿಬ್ಬರ್ಲಿನ ಸಿಂಪಡಣೆ ಕೂಡ ನಾವು ಯೋಚನೆ ಮಾಡ್ಬೋದಾಗುತ್ತೆ. ಇದು ನಾವು ಅಲ್ಪಾವಧಿನಲ್ಲಿ ಮಾಡ್ಬೋದಾದಂಥ ಕೆಲಸ ಕಾರ್ಯಗಳು. ಇನ್ನು ದೀರ್ಘಾವಧಿನಲ್ಲಿ ಮಾಡ್ಬೋದಾದಂಥ ಕೆಲಸಗಳು ಅಂತಂದರೆ ನಮ್ಮ ಈ ವಾತಾವರಣ ಬದಲಾವಣೆಗೆ ಪ್ರಮುಖವಾದಂಥ ಕಾರಣ ಅಂದರೆ ಪರಿಸರದ ಅಸಮತೋಲನ. ಗಿಡಮರಗಳು ಏರಳವಾಗಿದ್ದರೆ, ವಾತಾವರಣದಲ್ಲಿ ಗಿಡಮರಗಳು ಏರಳವಾಗಿದ್ದರೆ ಉಷ್ಣಾಂಶ ಉಷ್ಣಗಾಳಿ ಇರ್ಬೋದು ಅಥವಾ ಶೀತಗಾಳಿ ಇರ್ಬೋದು, ಬರ ಇರ್ಬೋದು ಅಥವಾ ನೆರೆ ಇರ್ಬೋದು, ಅವೆಲ್ಲನ್ನು ತಡ್ಕೊಳ್ಳುವಂಥ ಸಹಿಷ್ಣುತೆ ಪರಿಸರಕ್ಕೆ ಇರುತ್ತೆ ಆ್ಯಕ್ಚುಲಿ. ಸೊ ಗಿಡಮರಗಳು ಏರಳವಾಗಿದ್ದಾಗ ಏನಾಗುತ್ತೆ, ಬಿಸಿಯಾದ ಗಾಳಿ ಆ ಕಡೆಯಿಂದ ಬರ್ತಾ ಇದೆ ಅಂದರೆ ನಮ್ಮ ಹೊಲದ ಮುಂದೆ ಮುಂಭಾಗದಲ್ಲಿ ಗಿಡಗಳಿದ್ವು ಮರಗಳಿದ್ವು ಅಂತಂದರೆ ಆ ಗಾಳಿಯನ್ನು ಮೇಲ್ಮುಖವಾಗಿ ಲಿಫ್ಟ್ ಮಾಡುತ್ತೆ, ಲಿಫ್ಟ್ ಮಾಡಿ ಮೇಲೆ ಬಿಸಿಗಾಳಿ ಹರಿದೋಗೋದಕ್ಕೆ ಅನುಕೂಲ ಆಗುತ್ತೆ. ತಂಪಾದ ವಾತಾವರಣವನ್ನು ನಮ್ಮ ಬೆಳೆಗಳ ಮೇಲೆ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೂ

0: ಅದಕ್ಕೋಸ್ಕರ ರೈತ ಬಾಂಧವರು ಈ ಕೃಷಿ ಅರಣ್ಯ ಪದ್ಧತಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅನುಸರಿಸಬೇಕು. ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸಿದಾಗ ದೀರ್ಘಾವಧಿನಲ್ಲಿ ಈ ಶೀತಗಾಳಿಗಿರ್ಬೋದು ಅಥವಾ ಉಷ್ಣಗಾಳಿಗಿರ್ಬೋದು ಎರಡಕ್ಕೂ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸಿದಾಗ ಏನಾಗುತ್ತೆ, ನಿಮ್ಮ ಮಣ್ಣಿನ ಮೇಲೆ ಬೀಳ್ತಕ್ಕಂಥ ಬಿಸಿಲಿನ ತೀವ್ರತೆ ಕಡಿಮೆ ಇರುತ್ತೆ, ಹಾಗಾಗಿ ನೀರು ಆವಿಯಾಗುವಂತ ಪ್ರಮಾಣ ಕೂಡ ತಪ್ಪುತ್ತೆ. ಅಂದ್ರೆ ಗಿಡಗಳ ನೀರಿನ ಬೇಡಿಕೆ ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ನಾವು ಮಣ್ಣಿನಲ್ಲಿ ಸಾವಯವ ಅಂಶವನ್ನ ಹೆಚ್ಚಳ ಮಾಡುವಂತ ಕ್ರಮಗಳನ್ನ ಅನುಸರಿಸ್ಕೋಬೇಕು. ಸಾವಯವ ಅಂಶಗಳನ್ನ ಹೆಚ್ಚಳ ಮಾಡೋದು ಅಂತಂದ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದ ಕಡೆ ಸಾಧ್ಯವಾದ್ರೆ ನಾವು ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ಸೇರಿಸ್ತಕ್ಕಂಥದ್ದು, ಇಲ್ಲ ಅಂತಂದ್ರೆ ಹಸಿರೆಲೆ ಗೊಬ್ಬರಗಳು ಬರ್ತಾವಲ್ಲ ಹಸಿರೆಲೆ ಗೊಬ್ಬರಗಳನ್ನ ಆದಷ್ಟು ನಾವು ಭೂಮಿಗೆ ಹಾಕ್ತಕ್ಕಂಥದ್ದು. ಮತ್ತೆ ಮೂರನೇದು, ಆ ಸಂದರ್ಭದಲ್ಲಿ ಗಿಡಗಳ ಸಾಲುಗಳ ಮಧ್ಯ, ಈ ತೋಟಗಾರಿಕೆ ಬೆಳೆಗಳಾದ್ರೆ ಮಾವಿನ ತೋಟ ಈ ತರದಲ್ಲಾದ್ರೆ ಪೂರ್ವ ಮುಂಗಾರಲ್ಲಿ ಬೀಳ್ತಕ್ಕಂಥ ಮೊದಲನೇ ಮಳೆಯ ತೇವಾಂಶವನ್ನು ಬಳಸ್ಕೊಂಡು ಹಸಿರೆಲೆ ಗೊಬ್ಬರವಾಗಿ ಈ ಅಪ್ಸೆಣಬು, ಉರುಳಿ, ಅಲಸಂದೆ ಈ ತರದ ಎಲೆಗಳನ್ನ ಎರಚಿಬಿಟ್ಟಿದ್ರೆ ಭೂಮಿ ತನ್ನ ಮೇಲೆ ಅದಕ್ಕೆ ಹಸಿರು ಒದಿಕೆ ಇತ್ತು ಅಂತಂದ್ರೆ ಸೂರ್ಯನ ತಾಪಮಾನ ಮಣ್ಣ ಮೇಲೆ ಬೀಳೋದು ಕಡಿಮೆ ಆದಾಗ ಬಿಸಿಯಾದ ಗಾಳಿ ಅಲ್ಲಿಂದ ಹೊರಹೊಮ್ಮದು ಕಡಿಮೆ ಆಗುತ್ತೆ. ಮತ್ತೆ ತೇವಾಂಶದ ಸಂರಕ್ಷಣೆ ಆಗೋದ್ರಿಂದ ಬಿಸಿ ಗಾಳಿಯ ತೀವ್ರತೆ ನಮ್ಗೆ ತಡ್ಕೊಳ್ಳುತ್ತೆ. ನಮ್ಮ ಕೆಳಗಡೆ ತಂಪಾದ ಗೋಣಿಚೀಲದಲ್ಲಿ ನೆಂದಿರ್ತಕ್ಕಂಥ ನೀರಿದೆ ಅಂತಂದ್ರೆ ಮೇಲೆ ಸ್ವಲ್ಪ ಬಿಸಿಲಿದ್ರು ಕೂಡ ನಾವು ಕೆಳಗಡೆ ಸ್ವಲ್ಪ ತಂಪಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಭೂಮಿಯ ಮೇಲೆ ಒದಿಕೆಯನ್ನ ಹಾಕುವಂತ ಕ್ರಮಗಳನ್ನ ರೈತ ಬಾಂಧವರು ಅನುಸರಿಸತಕ್ಕಂಥದ್ದು ಸೂಕ್ತ. ಮತ್ತೆ ಅದ್ರ ಜೊತೆಗೆ ಮೇಲು ಗೊಬ್ಬರವಾಗಿ ಬೆಳೆಗಳಿಗೆ ಪೊಟಾಷ್ ಅನ್ನ ಪೂರೈಕೆ ಮಾಡೋದಕ್ಕೆ ಒತ್ತನ್ನ ರೈತ ಬಾಂಧವರು ನೀಡಬೇಕಾಗುತ್ತೆ.
1: ಡಾಕ್ಟ್ರೆ, ಈಗ ಬಿಸಿಗಾಳಿ ಬಂತು, ಹೇಗೋ ಸಸ್ಯಗಳು ಮತ್ತೆ ಬೆಳೆಗಳು ಅರಣ್ಯಗಳು ಹೆಂಗೋ ಸಹಿಸ್ಕೋತವೆ, ಆದ್ರೆ ನಮ್ಮ ಹಂಗೆ ನಮ್ಮ ಮನೆಯಲ್ಲಿ ಹಸುಗಳಿರ್ತವೆ, ಎಮ್ಮೆಗಳಿರ್ತವೆ, ಅವುಗಳ ರಕ್ಷಣೆ ಹೇಗೆ, ಅವು ಹೇಗೆ ಮಾಡ್ಕೋಬೇಕು ರಕ್ಷಣೆನ?
0: ರಾಸುಗಳಿಗೆ ಬಿಸಿ ತಾಪಮಾನ ಜಾಸ್ತಿ ಆದಾಗ ನಾವು ಆಗ್ಲೇ ಮಾತಾಡ್ದಂಗೆ ಅವರಲ್ಲಿ ಉಸಿರಾಟ ಕ್ರಿಯೆ ಜಾಸ್ತಿ ಆಗಿ ಅವುಗಳ ಉತ್ಪಾದಕತಾ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ರಾಸುಗಳನ್ನ ಆ ಸಂದರ್ಭದಲ್ಲಿ ನಾವು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮೊದಲು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ, ಆ ಸಂದರ್ಭದಲ್ಲಿ ರಾಸುಗಳ ಆಹಾರದ ಬೇಡಿಕೆ ಜಾಸ್ತಿ ಇರುತ್ತೆ. ರಾಸುಗಳ ಆಹಾರದ ಬೇಡಿಕೆಯನ್ನ ಪೂರೈಕೆ ಮಾಡೋದಕ್ಕೆ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಮೇವಿನ ಲಭ್ಯತೆ ಇರೋದಿಲ್ಲ. ಆಕ್ಚುಲಿ ಉಷ್ಣಗಾಳಿ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಮೇವಿನ ಲಭ್ಯತೆ ಕೂಡ ಕುಸಿಯುತ್ತೆ. ಆ ಕಾರಣಕ್ಕೋಸ್ಕರ ಪರ್ಯಾಯ ಮೇವುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಒತ್ತನ್ನ ಕೊಡಬಹುದು. ಈ ನಿಟ್ಟಿನಲ್ಲಿ ನಾವು ಹೈಡ್ರೋಪೋನಿಕ್ ನಲ್ಲಿ ಅಂದ್ರೆ ರಸಮೇವನ್ನ ಉತ್ಪಾದನೆ ಮಾಡೋದಕ್ಕೆ ಒಂದು ಒತ್ತನ್ನ ಕೊಡಬಹುದು. ಯಾವ ಯಾವ ರೈತ ಬಾಂಧವರಿಗೆ ಸವಲತ್ತಿದೆಯೋ ತಮ್ಮ ಒಂದು ಟ್ರೇಗಳಲ್ಲಿ ಏನು ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಒಂದು ಟ್ರೇಗಳಲ್ಲಿ ಮೊಳಕೆ ಬಂದಿರತಕ್ಕಂಥ ಮುಸ್ಕಿನ್ ಜೋಳ, ಅವರೇ ಮತ್ತೆ ಅಲಸಂದೆ ಮತ್ತೆ ಹುರುಳಿಕಾಳು, ಓಕೆ, ಇವನ್ನ ಬಳಸ್ಕೊಳ್ಳೋದಾದ್ರೆ ಇಲ್ಲರೂ ಮುಸ್ಕಿನ ಜೋಳ ಹಸಿರು ಮೇವಿಗೆ ಬಹಳ ಸೂಕ್ತವಾದಂಥದ್ದು. ಮುಸ್ಕಿನ ಜೋಳವನ್ನು ಮೊಳಕೆ ಬೆಳೆಸಿ ಒಂದು 4 ಇಂಚು ಮೊಳಕೆ ಬಂದ ಮೇಲೆ ಸೊಪ್ಪಿನ ಸಮೇತ ನಾವು ದನಗಳಿಗೆ ಫೀಡ್ ಮಾಡೋದಕ್ಕೆ ಅಂದ್ರೆ ಮೇವನ್ನು ಮೇವಾಗಿ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಎಲ್ಲೆಲ್ಲಿ ಹಸಿರು ಮೇವು ಲಭ್ಯತೆ ಇದೆಯೋ ಹಸಿರು ಮೇವನ್ನ ನಾವು ಪೂರೈಕೆ ಮಾಡೋದಕ್ಕೆ ಒತ್ತನ್ನ ಕೊಡಬೇಕಾಗತ್ತೆ. ಹಸಿರು ಮೇವಿನ ಲಭ್ಯತೆ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಈ ಮರ ಮುಟ್ಟುಗಳಿಂದ ನಮಗೆ ಒಂದಷ್ಟು ಮೇವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಮೇವನ್ನ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಇರುವಂತ ರಾಸುಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಬಹುಶಃ ರಾಸುಗಳ ಮೇಲೆ ಗೋಣಿ ಚೀಲದಲ್ಲಿ ನೀರಿನಿಂದ ಅದ್ದುಬಿಟ್ಟು ರಾಸುಗಳ ಮೈ ಮೇಲೆ ನಾವು ಒಂದು ಗೋಣಿ ಚೀಲವನ್ನ ಹಾಕೋದ್ರ ಮುಖಾಂತರ ಈಗ ನಮ್ಗೆ ಬಿಸಿಯಾದಾಗ ಬನಿಯನ್ನ ನಾವು ಬೆಟ್ಟು ಮಾಡ್ಕೊಂಡು ನಾವು ಹಾಕೊಳ್ಳೋ ರೀತಿಯಲ್ಲಿ, ಸೊ ರಾಸುಗಳ ಮೇಲೆ ಯಾವ್ಯಾವ ರಾಸುಗಳು ಸೆನ್ಸಿಟಿವ್ ಇದಾವೋ ಅದರಲ್ಲೂ ಇಲಾಖೆಸುಗಳು ಇದಾವಲ್ಲ ತುಂಬಾ ಸೂಕ್ಷ್ಮವಾಗಿರ್ತವೆ, ಅಂತವಕ್ಕೆ ನಾವು ಅವುಗಳ ಮೇಲೆ ಅದ್ದಿದಂತ ನೀರಿನಲ್ಲಿ ಅದ್ದಿದಂತ ಗೋಣಿ ಚೀಲಗಳನ್ನ ಹಾಕ್ತಕ್ಕಂಥದ್ದು ಒಂದು ಉತ್ತಮವಾದಂತಹ ಕೆಲಸ ಆಗಿರುತ್ತೆ. ಹೌದೌದು. ಆಮೇಲೆ ಎರಡನೇದು, ಯಾವ್ಯಾವ ರಾಸುಗಳು ಬಿಸಿಲಲ್ಲಿ ನೇರವಾಗಿ ಒಣಗ್ತವೋ ಅದ್ರ ಮೇಲ್ಗಡೆ ಒಂದು ಶೆಲ್ಟರ್ ಅನ್ನ ಹಾಕೊಡೋದ್ರ ಮುಖಾಂತರ ತಂಪನ್ನ ನಾವು ನೆರಳನ್ನ ಮಾಡ್ಕೊಡೋದಕ್ಕೆ ಅನುಕೂಲವನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಮತ್ತೆ ಮೂರನೇದು, ಯಾವ್ಯಾವ ಕೊಟ್ಟಿಗೆಗಳಲ್ಲಿ ಗಾಳಿ ಆಡೋದಕ್ಕೆ ಸರಿಯಾದ ಸೌಲಭ್ಯವಿಲ್ವೋ ಅಂತ ಕಡೆ ಕೊಟ್ಟಿಗೆಗಳಲ್ಲಿ ಗಾಳಿಯ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗುತ್ತೆ
1: ಅಥವಾ ಮರದ ಕೆಳಗೆ ನೀವು ಹಸುಗಳನ್ನು
0: ಕಟ್ಟಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ಗಾಳಿ ಆಡುವಂತೆ ಅವಿರ್ತಕ್ಕಂತ ವಾತಾವರಣವನ್ನು ನೋಡ್ಕೋಬೇಕಾಗತ್ತೆ. ಮತ್ತೆ ಆವಾಗವಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಬೇಡಿಕೆ ಇರುತ್ತೆ ರಾಸುಗಳಿಗೆ, ನೀರನ್ನ ಪೂರೈಸೋದಕ್ಕೆ ಒತ್ತನ್ನ ಕೊಡಬೇಕಾಗತ್ತೆ.
1: ಮೈ ಮೇಲೆ ಸ್ವಲ್ಪ ಚಿಮುಕ್ಸೋದು ಸ್ವಲ್ಪ ಒಳ್ಳೇದಲ್ಲ.
0: ಅದಕ್ಕೋಸ್ಕರ ಯಾವ್ಯಾವ ರೈತರಿಗೆ, ಓಕೆ, ಎಲ್ಲಾ ರೈತರು ಕೂಡ ಒಂದು ಸಂಪು ಮತ್ತೆ ಇದನ್ನ ಎಲ್ಲಾ ಮನೆಯಲ್ಲೂ ಮಾಡ್ಕೊಂಡಿದ್ದಾರೆ, ಸೊ ಆ ನಿಟ್ಟಿನಲ್ಲಿ ಓಕೆ ಸ್ಪ್ರಿಂಕ್ಲರ್ ಅಥವಾ ಮೇಲ್ಗಡೆ ಒಂದು ಫಾಗರ್ ಬರುತ್ತಲ್ಲ, ಆ ಫಾಗರ್ ಅನ್ನ ಹಾಕೊಂಡು ಅವಾಗವಾಗ ಸ್ವಲ್ಪ ನೀರನ್ನ ಚಿಮುಕ್ಸೋದ್ರ ಮುಖಾಂತರ ಒಂದು ಇದನ್ನ ನಾವು ತಂಪಾದ ವಾತಾವರಣವನ್ನ ನಿರ್ಮಿಸಿಕೊಟ್ರೆ ನಮ್ಮ ರಾಸುಗಳ ಉತ್ಪಾದಕತೆಯನ್ನ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ,
1: ರಕ್ಷಣೆ ಕೂಡ ಆಗುತ್ತೆ.
0: ಹೌದು,
1: ತುಂಬಾ ಸಂತೋಷ ಡಾಕ್ಟರ್ ತಿಮ್ಮೇಗೌಡ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಇಲಾಖೆಯ ತಜ್ಞರಾಗಿ ನಮ್ಮ ರೈತರಿಗೆ ಇವತ್ತು ಈ ಒಂದು ಹವಾಮಾನ ಬದಲಾವಣೆಯಿಂದ ಬೆಳೆಗಳ ರಕ್ಷಣೆ ಮತ್ತು ಪ್ರಾಣಿಗಳ ರಕ್ಷಣೆ ಮತ್ತು ಇದನ್ನು ಕಾಪಾಡಿಕೊಂಡು ಹೋಗೋದು ಹೇಗೆ, ಅವುಗಳ ಎದುರಿಸುವುದು ಹೇಗೆ, ಹೀಗೆ ಅತ್ಯಂತ ಪ್ರಮುಖ ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ತಿಮ್ಮೇಗೌಡ ಅವರ ಜೊತೆಗೆ ಇನ್ನೂ ಹೆಲ್ಪ್ ಮಾತಾಡಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ.
0: ನನ್ನ ಸಂಪರ್ಕ ಸಂಖ್ಯೆ 9741107702. ಮತ್ತೊಮ್ಮೆ ನನ್ನ ಹೆಸರು ತಿಮ್ಮೇಗೌಡ, ನನ್ನ ಸಂಪರ್ಕ ಸಂಖ್ಯೆ 9741107702.
1: ನಮಸ್ಕಾರ,
0: ಧನ್ಯವಾದಗಳು ಸರ್.
2: ರೈತ ಬಾಂಧವರೇ, ಇಲ್ಲಿಯ ತನಕ ಬಿಸಿ ಗಾಳಿಯಿಂದಾಗಿ ಬೆಳೆಗಳ ಮೇಲೆ ಹಾಗೆಯೇ ಜಾನುವಾರುಗಳ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರ್ತಾ ಇವೆ ಅನ್ನೋದರ ಕುರಿತಾಗಿ ಡಾಕ್ಟರ್ ತಿಮ್ಮೇಗೌಡ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನವನ್ನು ಕೇಳಿದ್ರಿ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನೀಗ ಜನಪದ ಸಂಗೀತ ಕೇಳೋಣ. ಕೇಳಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಜನಪದ ಹಾಡುಗಳು.

ಮಾಗಡಿ ತಾಲೂಕು ಕೂಟಿಗೆ ಬಾಳಿದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಹಾಡುಗಳನ್ನು ಕೇಳಿದರೆ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ, ಈ ವಿಷಯದ ಕುರಿತಂತೆ ಡಾಕ್ಟರ್ ಲತಾ HS ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ತುರುವೇಕೆರೆ ತಾಲೂಕು ಮಂತ್ರಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳ್ತೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು

ನಾನು. ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

0: ಮರಕ್ಕೆ ನೀಡುವ ಕೊಡಲಿಯೇಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
1: ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ.
2: ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತಾದ ಮೂರನೇ ಜಂಟಿ ಸಮಿತಿ ಸಭೆ ಇಂದು ದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಮತ್ತು ಜಪಾನ್ನ ಆರೋಗ್ಯ ರಕ್ಷಣಾ ನೀತಿಯ ಉಸ್ತುವಾರಿ ಸಚಿವೆ ಕಿಮಿ ಒನೋಡಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಿಯೋಗವನ್ನು ಸ್ವಾಗತಿಸಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಭಾರತ ಮತ್ತು ಜಪಾನ್ ಪರಸ್ಪರ ವಿಶ್ವಾಸ ಮತ್ತು ಭವಿಷ್ಯದ ಹಂಚಿಕೆಯ ದೂರದೃಷ್ಟಿಯನ್ನು ಆಧರಿಸಿದ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಕ್ಷೇತ್ರದಲ್ಲಿ ಸಹಯೋಗವನ್ನು ಬಲವರ್ಧನೆಗೊಳಿಸಲು ಮತ್ತು ನೂತನ ಪಾಲುದಾರಿಕೆಗಳನ್ನು ಬೆಳೆಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಸಭೆ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಜಪಾನ್ ಸಹಕಾರವು ಆರೋಗ್ಯ ರಕ್ಷಣೆ ಮತ್ತು ಸ್ವಾಸ್ಥ್ಯದಲ್ಲಿನ ಸಹಕಾರ ಒಪ್ಪಂದ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ, ಲಭ್ಯತೆಯನ್ನು ಸುಧಾರಿಸುವ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳಿಗಾಗಿ ನಾವೀನ್ಯತೆಯನ್ನು ಉತ್ತೇಜಿಸುವ ಹಂಚಿಕೆಯ ದೂರದೃಷ್ಟಿಯಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ಎಂದು ಅವರು ಹೇಳಿದರು. ಭಾರತ ಮತ್ತು ಜಪಾನ್ ನಡುವಿನ ದೀರ್ಘಕಾಲೀನ ಮತ್ತು ಬಹುಮುಖಿ ಸಂಬಂಧವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ ಸಚಿವ ಜೆಪಿ ನಡ್ಡಾ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಮಾರ್ಗದರ್ಶಿ ತತ್ವದ ಅಡಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಪಾನ್ ಉಸ್ತುವಾರಿ ಸಚಿವೆ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸಂಶೋಧನೆಯ ಮೂಲಕ ಆರೋಗ್ಯ ರಕ್ಷಣಾ ಸಹಕಾರವನ್ನು ಮುಂದುವರಿಸುವಲ್ಲಿ ಜಪಾನ್ನ ನಿರಂತರ ಸಹಭಾಗಿತ್ವವನ್ನು ಮತ್ತು ದ್ವಿಪಕ್ಷೀಯ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಬರಮಾಡಿಕೊಂಡರು. ಈ ಭೇಟಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಹುಮುಖಿ ಮತ್ತು ದೃಢವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಇದಕ್ಕೂ ಮೊದಲು ಬಿಹಾರದ ಬೋಧ್ಗಯಾದಲ್ಲಿರುವ ವಿಶ್ವಪ್ರಸಿದ್ಧ ಮಹಾಬೋಧಿ ದೇವಾಲಯಕ್ಕೆ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ಬೋಧಿ ವೃಕ್ಷದ

0: ಕೆಳಗೆ ಧ್ಯಾನ ಮಾಡುವ ಮೂಲಕ ಅವರು ಭಗವಾನ್ ಬುದ್ಧನಿಗೆ ನಮನ ಸಲ್ಲಿಸಿದರು. ನಂತರ ಅಧ್ಯಕ್ಷ ಟೋಲಾಮ್ ವಿಯೆಟ್ನಾಂ ಮಠಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಅಧ್ಯಕ್ಷ ಟೋಲಾಮ್ ಅವರಿಗೆ ನಾಳೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಔಪಚಾರಿಕ ಸ್ವಾಗತ ನೀಡಲಾಗುವುದು. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷ ಟೋಲಾಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಟೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಇತರ ಭಾರತೀಯ ಗಣ್ಯರು ಸಹ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಭಾರತೀಯ ಸೇನೆಗೆ ಕನಿಷ್ಠ ಶೇಕಡ 72% ಸ್ಥಳೀಯ ವಿಷಯವನ್ನು ಹೊಂದಿರುವ 5 ನೆಲ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ಇಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಖರೀದಿ ವಿಭಾಗದ ಅಡಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎಂದು ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ಭಾರತೀಯ ಸೇನಾ ಘಟಕಗಳನ್ನು ಆಧುನೀಕರಿಸುತ್ತದೆ ಮತ್ತು ದೇಶದ ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಚೆನ್ನೈನಲ್ಲಿಂದು ನಡೆದ ತಮಿಳಗ ವೆಟ್ರಿ ಕಳಗಂ TVK ಸಭೆ ಮುಕ್ತಾಯಗೊಂಡಿದ್ದು, ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. TVK ಪಕ್ಷ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜಯಗಳಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ 118 ಶಾಸಕರ ಅಗತ್ಯವಿದೆ. ಈ ನಡುವೆಯೇ ತಮಿಳುನಾಡಿನ ಮುಖ್ಯಮಂತ್ರಿ MK Stalin ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆ ನೀಡಿದರು. ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು, ಮುಂದಿನ ಸರ್ಕಾರ ರಚನೆಯಾಗುವವರೆಗೆ ಹಂಗಾಮಿಯಾಗಿ ಮುಂದುವರೆಯಲು ಸೂಚಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನಾಚರಣೆಯಾದ ಈ ತಿಂಗಳ 9 ನೂತನ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಿರ್ಣಾಯಕ ಗೆಲುವಿನ ಒಂದು ದಿನದ ನಂತರ ನೂತನ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆಗಳು ಪ್ರಾರಂಭವಾಗಿವೆ. ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಪುದುಚೇರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಿ ರಾಮಲಿಂಗಂ ಅಧ್ಯಕ್ಷತೆಯಲ್ಲಿ ಇಂದು ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರ ಸಮಾಲೋಚನಾ ಸಭೆ ನಡೆಯಿತು. ಕೇಂದ್ರ ಸಚಿವ ಮತ್ತು ಬಿಜೆಪಿ ಚುನಾವಣಾ ಉಸ್ತುವಾರಿ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಮತ್ತು ಇತರ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ರಮಗಳ ಕುರಿತು ವಿಶೇಷವಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಅಸ್ಸಾಂನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಚುನಾವಣೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರಾಗಿ ನೇಮಿಸಲಾಗಿದೆ. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ದೇಶದ ಹತ್ತಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಕಪಾಸ್ ಕ್ರಾಂತಿ ಎಂಬ ಮಹತ್ವದ ಯೋಜನೆಗೆ ಅನುಮೋದನೆ ನೀಡಿದೆ. ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಾಗಿ 5,659 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಈ ಮಿಷನ್ ಮೂಲಕ ಹತ್ತಿ ಕೃಷಿಯಲ್ಲಿ ಸುಧಾರಿತ ತಳಿಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಗಳನ್ನು ಅಳವಡಿಸಲು ಒತ್ತು ನೀಡಲಾಗುವುದು. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಸಂಪುಟ ಅನುಮೋದನೆ ನೀಡಿದ್ದು, ಯೋಜನೆಗಳ ಒಟ್ಟು ಅಂದಾಜು

ವೆಚ್ಚ 23,437 ಕೋಟಿಯಾಗಿದ್ದು 2030-31 ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ವಿಕಸಿತ ಭಾರತಕ್ಕಾಗಿ ಸ್ಥಿತಿಸ್ಥಾಪಕ ರಾಜ್ಯ ಹಣಕಾಸು ನಿರ್ಮಾಣದ ಕುರಿತು ಆರ್ಥಿಕ ಬೆಳವಣಿಗೆ ಸಂಸ್ಥೆ ಆಯೋಜಿಸಿದ ಚರ್ಚೆಯಲ್ಲಿ ನೀತಿ ಆಯೋಗ ಭಾಗವಹಿಸಿತ್ತು. ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಮಾಡಿದ ಪ್ರಮುಖ ಭಾಷಣದ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಆಯೋಗ ತಿಳಿಸಿದೆ. ಐಸಿಸಿ ಪುರುಷರ ಟಿ20 ಶ್ರೇಯಾಂಕದಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮಾರ್ಚ್ನಲ್ಲಿ ದಾಖಲೆಯ 3ನೇ ಬಾರಿಗೆ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಾಧನೆಯೊಂದಿಗೆ ಭಾರತ 275 ಮೌಲ್ಯಮಾಪಕ ಅಂಕಗಳೊಂದಿಗೆ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇಂಗ್ಲೆಂಡ್ 262 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ 258 ಅಂಕಗಳೊಂದಿಗೆ ಹಿಂದಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ 3ನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಪ್ರೀತಿಯ ಸ್ನೇಹಿತರೆ, ಸ್ಟುಡಿಯೋ ಸಮಯ ಆಗಿದೆ 7:46:13. ಸುಮಧುರವಾಗಿರುವಂತಹ ಕನ್ನಡ ಚಿತ್ರಗೀತೆಗಳನ್ನು ಒಂದಿಷ್ಟು ಮಾತುಗಳ ಜೊತೆಗೆ ಕೇಳುವಂತಹ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಸಿರಿಗಂಧ ಇದು. ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರುವುದು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಇದನ್ನು ತಂತ್ರಜ್ಞಾನ ಯುಗ ಅಂತ ಕರೀತಾರೆ. ತಂತ್ರಜ್ಞಾನ ಅಂದ ತಕ್ಷಣ ಅನೇಕಾನೇಕ ತಂತ್ರಜ್ಞಾನಗಳು ಆವಿಷ್ಕೃತವಾಗಿದ್ದಾವೆ. ನಮ್ಮ ನಿತ್ಯದ ಜೀವನದಲ್ಲಿ ಅನೇಕಾನೇಕ ತಂತ್ರಜ್ಞಾನಗಳು ಪಾಲುದಾರಿಕೆಯನ್ನು ಪಡ್ಕೊಂಡಿದ್ದಾವೆ. ನಾವು ತಂತ್ರಜ್ಞಾನದ ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಕೂಡ. ತಂತ್ರಜ್ಞಾನ ಅಂದ ತಕ್ಷಣ ಥಟ್ಟನೆ ನಮ್ಮ ಮನಸ್ಸೊಳಗೆ ಸುಳಿಯುವಂಥದ್ದು ಮೊಬೈಲ್ ಫೋನ್. ಮೊಬೈಲ್ ಫೋನ್ ಇವತ್ತು ನಮಗೆ ಅನಿವಾರ್ಯ ಅಂತ ಅನಿಸ್ಬಿಟ್ಟಿದೆ. ಮನುಷ್ಯನ ಪ್ರಗತಿಯ ಸಂಕೇತ ತಂತ್ರಜ್ಞಾನ. ಆದರೆ ಮೊಬೈಲ್ ಫೋನ್ ವಿಷಯಕ್ಕೆ ಬಂದರೆ ಅಬ್ಬಬ್ಬಾ, ಯಾಕಾದರೂ ಈ ಮೊಬೈಲ್ ಫೋನ್ ಕಂಡು ಹಿಡಿದಿದ್ದಾರೋ ಅನ್ನುವಷ್ಟರ ಮಟ್ಟಿಗೆ ಕಿರಿಕಿರಿ ಅಂತ ಎಲ್ಲರಿಗೂ ಅನಿಸಿರಲೇಬೇಕು. ಆದರೂ ಕೂಡ ಈ ತಂತ್ರಜ್ಞಾನ ಆಹಾ ನಮಗೆಷ್ಟು ಉಪಕಾರಿ ಆಗ್ತಾ ಇದೆ ಅಂತ ಅಚ್ಚುಮೆಚ್ಚಿನ ನಾವು ಇಟ್ಟುಕೊಂಡೇ ಇಟ್ಕೊಳ್ತೀವಿ, ಬಳಸ್ತಾನೆ ಇದ್ದೀವಿ. ಅದಕ್ಕೆ ಹೇಳಿದ್ದು, ತಂತ್ರಜ್ಞಾನ ಹೌದು ಪ್ರಗತಿಯ ಸಂಕೇತ, ಆದರೆ ಅದನ್ನು ನಾವು ಅತಿಯಾಗಿ ಅವಲಂಬಿಸಿ ಇವತ್ತು ಅದನ್ನು ಅವಿಭಾಜ್ಯ ಅಂಗ ಮಾಡಿಕೊಂಡಿದ್ದೀವಿ. ಪರಿಣಾಮ ಇಷ್ಟೇ, ಪರಿಣಾಮ ಇದು ನೇರವಾಗಿ ಈ ತಂತ್ರಜ್ಞಾನ ಇರ್ಬೋದು, ವಿಶೇಷತಃ ಮೊಬೈಲ್ ಫೋನ್ಗಳ ಬಳಕೆ ಇರ್ಬೋದು, ಮನುಷ್ಯ ಮನುಷ್ಯ ನಡುವಿನ ಸಂಬಂಧವನ್ನು ಅದು ಕ್ಷೀಣಗೊಳಿಸ್ತಾ ಇದೆ. ಈ ಚರ್ಚೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸಮಾಜದಲ್ಲಿ. ನಾನೇ ಗಮನಿಸಿದಾಗೆ ಒಂದು

ತಂತ್ರಜ್ಞಾನ ಅದರಲ್ಲೂ ವಿಶೇಷತಃ ಮೊಬೈಲ್ ಫೋನ್ ಪರಿಣಾಮ ಬೀರ್ತಾ ಇದೆ. ಸ್ನೇಹಿತರೆ, ಮೊಬೈಲ್ ಮತ್ತು ತಂತ್ರಜ್ಞಾನ ಮನುಷ್ಯನ ಸಂಬಂಧಕ್ಕೆ ಮಾರಕವಾಗ್ತಾ ಇದೆ ಎನ್ನುವಂತಹ ವಿಚಾರ, ಸಾಕಷ್ಟು ಚರ್ಚೆ ನಡೀತಾನೇ ಇದೆ ಸಮಾಜದಲ್ಲಿ. ಈ ಚರ್ಚೆ ಸದಾಕಾಲ ಮುನ್ನೆಲೆಯಲ್ಲೇ ಇರುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ಸಾಕಷ್ಟು ಆಯಾಮಗಳು ಕೂಡ ಇದ್ದಾವೆ. ಮೊಬೈಲ್ ಮತ್ತು ತಂತ್ರಜ್ಞಾನ ಇವತ್ತಿನ ಯುಗದ ಅವಿಭಾಜ್ಯ ಅಂಶವೇ ಆದರೂ ಕೂಡ ಮಾನವನ ದೈನಂದಿನ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಇವುಗಳ ಪ್ರಭಾವ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಶೇಷತಃ ಸಂವಹನ, ಶಿಕ್ಷಣ ಇರ್ಬೋದು, ವ್ಯಾಪಾರ ಇರ್ಬೋದು, ಮನರಂಜನೆ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೊಬೈಲ್ ಫೋನ್ ಜೊತೆಗೆ ತಂತ್ರಜ್ಞಾನ ಮಹತ್ತರವಾಗಿರುವಂತಹ ಬದಲಾವಣೆಗಳನ್ನು ತಂದಿದೆ. ಇದು ಪ್ಲಸ್ ಪಾಯಿಂಟ್. ಆದರೆ ಈ ತಂತ್ರಜ್ಞಾನ ಮನುಷ್ಯನ ಸಂಬಂಧಗಳಿಗೆ ಎಷ್ಟು ಅನುಕೂಲಕರವಾಗಿದೆ ಅನ್ನೋದು ಈ ಚರ್ಚೆಯ ವಿಷಯ. ಹೌದು, ಈ ಮೊಬೈಲ್ ಫೋನ್ ಮತ್ತು ತಂತ್ರಜ್ಞಾನ ಮನುಷ್ಯನ ಸಂಬಂಧಕ್ಕೆ ಅನುಕೂಲಕರವೇ ಅಥವಾ ಮಾರಕವೇ ಅನ್ನುವಂತಹ ಪ್ರಶ್ನೆಯನ್ನು ಹುಡುಕ್ತಾ ಇರುವಂತಹ ಸಮಯದಲ್ಲಿ ಲಾಭ ಮತ್ತು ಹಾನಿಗಳನ್ನು ನಾವು ಸಮಗ್ರವಾಗಿ ವಿಶ್ಲೇಷಿಸಬಹುದು. ಬನ್ನಿ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಅದೇ ವಿಚಾರವಾಗಿ ಒಂದಿಷ್ಟು ಮಾತನಾಡ್ತಾ ಕನ್ನಡ ಗೀತೆಗಳನ್ನು ಕೇಳ್ತಾ ಸಾಗೋಣ ಈ ಪಯಣದಲ್ಲಿ. ಬನ್ನಿ, ಮೊದಲ ಗೀತೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳುವಂತಹ ಸಮಯ ಆಗಿಬಿಟ್ಟಿದೆ. ಹೌದು, ಯಾವ ಗೀತೆ ಪ್ರಸಾರವಾಗ್ತಾ ಇದೆ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ? ಮೊದಲ ಗೀತೆಯಾಗಿ ನಿಮಗೂ ಕೂಡ ಕುತೂಹಲ ಇದೆ. ಹೌದು, ನನಗೂ ಕೂಡ ಈ ಗೀತೆಯನ್ನು ಪ್ರಸಾರ ಮಾಡಬೇಕು ಅಂತ ಸಾಕಷ್ಟು ಕುತೂಹಲ ಇದೆ. ಯಾವುದು? ಶ್ರೀ ಮಂಜುನಾಥ. ಶ್ರೀ ಮಂಜುನಾಥ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ. ಹಂಸಲೇಖ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಕೇಳಿ ಶ್ರೀ ಮಂಜುನಾಥ ಚಿತ್ರದ ಈ ಸುಂದರ ಗೀತೆಯನ್ನು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಮೇಲ್ನೋಟಕ್ಕೆ ನಮಗೆ ಅನಿಸುತ್ತೆ ಈ ಮೊಬೈಲ್ ಫೋನ್ ಇರ್ಬೋದು ಅಥವಾ ತಂತ್ರಜ್ಞಾನದ ಮೂಲಕವಾಗಿ ನಾವು ಸಾಧಿಸುವಂತಹ ಯಾವುದೇ ಒಂದು ಸಂಪರ್ಕ, ಎಷ್ಟೇ ದೂರದಲ್ಲಿ ವ್ಯಕ್ತಿಗಳಿರಲಿ ಅವ್ರ ಜೊತೆಗೆ ನಾವು ಸಹಜವಾಗಿಯೇ ಸಂಪರ್ಕ ಸಾಧಿಸ್ಬೋದು, ಆ ಮೂಲಕವಾಗಿ ನಾವು ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಬೋದು, ಸಂಬಂಧವನ್ನು ಏರ್ಪಾಡು ಮಾಡಿಕೊಳ್ಬೋದು. ಸಂಬಂಧ ಏರ್ಪಡಿಸುವುದರಲ್ಲಿ ತಂತ್ರಜ್ಞಾನ ಬಹಳ ಬಹಳ ಸಹಾಯಕ ಆಗಿದೆ ಅಂತ. ಸ್ನೇಹಿತರೆ, ಭ್ರಮೆ ಬೇಡ. ಯಾಕೆ ಅಂತಂದರೆ, ಮೊದಲು ನಾವು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಮನುಷ್ಯ ಮನುಷ್ಯರ ನಡುವೆ ನಿಜವಾದ ಸಂಬಂಧ, ಅಂದರೆ ಸಂಬಂಧ ಅನ್ನೋ ಶಬ್ದ ಇದೆಯಲ್ಲ ಅಲ್ಲಿ, ಸಮ್ಯಕ್ ಬಂಧ ಅಂದರೆ ತುಂಬ ಚೆನ್ನಾಗಿ ಒಂದು ಭಾವನೆ ಮಿಲಿತವಾಗಿರಬೇಕು, ಆಗ ಒಂದು ಸಂಬಂಧ. ಯಾಕೆ ಅಂತಂದರೆ, ನಾವು ಮೊದಲಿಗೆ ಈ ಮಾನವ ಸಂಬಂಧ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಹೇಗೆ ಅಂತಂದರೆ, ನಮ್ಮ ಹಿರಿಯರು ವಿಶ್ಲೇಷಣೆ ಮಾಡ್ತಾರೆ ಏನಂತಂದರೆ, ಒಂದು ದರ್ಶನದ ಮೂಲಕ, ಅಂದರೆ ದರ್ಶನ ಅಂತಂದರೆ ಒಬ್ಬರೊಬ್ಬರು ಪರಸ್ಪರ ನೋಟ ನೋಡಿಕೊಳ್ಳೋದ್ರ ಮೂಲಕವಾಗಿ ಸಂಬಂಧ ಆಗತ್ತೆ, ಅಥವಾ ಆಲಿಂಗನ ಮಾಡಿಕೊಳ್ಳೋದ್ರಿಂದ ಅಥವಾ ಹಸ್ತ ಲಾಘವ ಮಾಡಿಕೊಳ್ಳೋದ್ರಿಂದ, ಅಂದರೆ ದರ್ಶನದಿಂದ, ಆಲಿಂಗನದಿಂದ, ಸ್ಪರ್ಶನದಿಂದ, ಹೀಗೆ ನಾನಾ ಬಗೆಯ ಕಾರಣಗಳಿಂದಾಗಿ ಮನುಷ್ಯ ಮನುಷ್ಯರ ನಡುವೆ ಸಂಬಂಧ ಅನ್ನೋದು ಗಟ್ಟಿ ಆಗತ್ತೆ ಅಂತ. ಈಗ ನೀವೇ ವಿಚಾರ ಮಾಡಿ, ಮೊಬೈಲ್ ಫೋನ್ ಇರ್ಬೋದು ಅಥವಾ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಾವು ಏನು ಸಂಪರ್ಕವನ್ನು ಸಾಧಿಸ್ತೀವಿ, ಎಲ್ಲೆಲ್ಲೋ ದೂರದ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡವನ್ನ

ವ್ಯಕ್ತಿಯ ಜೊತೆಗೆ ನಾವು ಮಾತನಾಡ್ಬೋದು ಅಷ್ಟೇ. ಯಾಕೆ ಯುವಕರೆಲ್ಲ ಇವತ್ತು ಮೊಬೈಲ್ ಫೋನ್ ಹಿಡ್ಕೊಂಡು ತಾವಿರುವಲ್ಲಿಂದಲೇ ತಮಗಿಷ್ಟವಾದಂತಹ ಆಟಗಳನ್ನು ಇನ್ಯಾವುದೋ ಅಪರಿಚಿತ ವ್ಯಕ್ತಿ, ಅವನೆಲ್ಲಿ ಕುಳಿತುಕೊಂಡಿರ್ತಾನೆ, ಅವನು ಯಾವ ದೇಶದವನು ಗೊತ್ತಿರೋದಿಲ್ಲ, ಹಾಗೆ ಅವರ ಜೊತೆಗೆ ಸಂಪರ್ಕ ಸಾಧಿಸಿ ಆಟ ಆಡೋದು, ಹೀಗೆಲ್ಲ ಆನ್ಲೈನ್ ಗೇಮಿಂಗ್ ಈ ಥರದ್ದೆಲ್ಲ ಕೂಡ ನಡೀತಾ ಇದೆ. ಆದರೆ ನಿಜವಾಗ್ಲೂ ಸಂಬಂಧ ಬೆಳೀತಾ ಇದೆಯಾ? ನೋ, ಅಂತಹ ಯಾವ ಗಟ್ಟಿ ಸಂಬಂಧವೂ ಕೂಡ ಅಲ್ಲಿ ನಡೀತಾ ಇಲ್ಲ. ನಿಜವಾಗಲೂ ಮಾನವ ಸಂಬಂಧ ಏರ್ಪಡಬೇಕು ಅಂತಂದರೆ ಪರಸ್ಪರ ವ್ಯಕ್ತಿಗಳು ಭೇಟಿಯಾಗಬೇಕು, ಭಾವನೆಗಳ ಒಂದು ಏನು ವಿನಿಮಯ ಆಗಬೇಕು, ಪರಸ್ಪರ ಇಬ್ಬರ ಬಗ್ಗೆ ಒಂದು ಅರಿವು ಅನ್ನುವಂಥದ್ದು ಪರಸ್ಪರರಲ್ಲಿ ಮೂಡಬೇಕು, ಸಹಾನುಭೂತಿ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ತಂತ್ರಜ್ಞಾನದ ವಿಚಾರಕ್ಕೆ ಬಂದರೆ ಸಹಾನುಭೂತಿ ನಾವು ಹೊಂದೋದಕ್ಕೆ, ಪರಸ್ಪರರಲ್ಲಿ ಸಹಾನುಭೂತಿಯನ್ನು ಹೊಂದೋದಕ್ಕೆ ಆಸ್ಪದವೇ ಇಲ್ಲ ಅಂತ ಹೇಳ್ಬೋದು. ನೋಡಿ, ಗಮನಿಸಿ, ಹಿಂದೆಲ್ಲ ಕೂಡ ನಮ್ಮ ಕುಟುಂಬದ ಸದಸ್ಯರು ಹೇಗಿರ್ತಿದ್ವಿ ಅಂತಂದರೆ ಒಂದೇ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಅವಿಭಕ್ತ ಕುಟುಂಬ, ಅಲ್ಲಿ ಹೆಚ್ಚಾನೆಚ್ಚು ಎಲ್ಲ ಸದಸ್ಯರು ಕೂಡ ಹೆಚ್ಚಾನೆಚ್ಚಾಗಿ ರಾತ್ರಿ ಹೊತ್ತು ಅಥವಾ ಬೆಳಗ್ಗಿನ ಉಪಹಾರ ಇರ್ಬೋದು, ರಾತ್ರಿಯ ಊಟ ಇರ್ಬೋದು, ಅಥವಾ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಕುಳಿತುಕೊಂಡು ಊಟ ಮಾಡ್ತಾ ಇದ್ರು. ಹೀಗೆ ಊಟ ಮಾಡ್ತಾ ಇದ್ದಾಗ ಸಂಬಂಧ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಈಗ ನಾವು ಹೇಳ್ಬೋದು ಮೊಬೈಲ್ ಫೋನ್ ಇದೆ ಅಥವಾ ಇನ್ಯಾವುದೋ ತಂತ್ರಜ್ಞಾನ ಬಳಸ್ಕೊಂಡು ನಾವು ಸಂಪರ್ಕ ಮಾಡ್ತೀವಿ ಅಂತ. ಆದರೆ ಒಂದ್ಸಲ ನಾವು ಇದನ್ನು ಪರಸ್ಪರ ನಾವು ಹೋಲಿಕೆ ಮಾಡಿ ನೋಡಿದರೆ ನಿಜಕ್ಕೂ ಕೂಡ ಎಷ್ಟು ಅಜಗಜಾಂತರವಾಗಿರುವಂತಹ ವ್ಯತ್ಯಾಸ. ಒಟ್ಟೊಟ್ಟಿಗೆ ಕುಳಿತು ಊಟ ಮಾಡೋದರಲ್ಲಿ ಅಥವಾ ಸಂಪರ್ಕ ಸಾಧನದ ಮೂಲಕವಾಗಿ ನಾವು ಒಟ್ಟಿಗೆ ಇರ್ತೀವಿ ಅನ್ನೋಂತಹ ಭಾವನೆ, ಆದರೆ ದೂರದಲ್ಲೆಲ್ಲೋ ಇರ್ತಾರೆ, ಅವರನ್ನು ನಾವು ಸರಿಯಾಗಿ ನೋಡೋದಕ್ಕಾಗಲ್ಲ ಅಥವಾ ಅವರ ಬಗ್ಗೆ ನಮಗೆ ಅರಿವು ಆಗೋದಿಲ್ಲ, ನಮ್ಮ ಅವರ ಭಾವನೆಗಳ ವಿನಿಮಯ ಆಗೋದಿಲ್ಲ, ಜೊತೆಗೆ ಅವರ ಬಗ್ಗೆ ನಮಗೆ, ನಮ್ಮ ಬಗ್ಗೆ ಅವರಿಗೆ ಸಹಾನುಭೂತಿಯಂತೂ ಮೊದಲೇ ಏರ್ಪಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ತಂತ್ರಜ್ಞಾನದಿಂದ ಎಷ್ಟರ ಮಟ್ಟಿಗೆ ಸಂಬಂಧ ಬೆಳೆಯೋದಕ್ಕೆ ಸಾಧ್ಯ, ವಿಚಾರ ಮಾಡಬೇಕಾಗಿರುವಂತಹ ಒಂದು ಅಂಶ ಅಂತ ಹೇಳ್ಬೋದು. ನೋಡಿ, ಈ ಸಂಬಂಧ ಅನ್ನುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಭಾವನೆಗಳ ಬಂಧ, ಭಾವನೆಗಳ ಬಂಧ. ಅದು ಕೇವಲ ಮನುಷ್ಯ ಮನುಷ್ಯರು ಪರಸ್ಪರ ಭೇಟಿಯಾಗಿ ಭಾವನೆಗಳನ್ನು ಹಂಚಿಕೊಂಡಾಗ ಮಾತ್ರ ಅದು ಹೆಚ್ಚೆಚ್ಚು ಸಾಧ್ಯವಾಗುತ್ತೆ. ಏನಂತೀರಿ? ಬನ್ನಿ, ಮುಂದಿನ ಗೀತೆಯನ್ನು ಕೇಳುವಂತಹ ಹೊತ್ತು. ಯಾವುದು ಬರ್ತಾ ಇದೆ ಮುಂದಿನ ಗೀತೆಯಾಗಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಅಂತ ನೀವು ಕೂಡ ಕುತೂಹಲಿಗಳಾಗಿರಬಹುದು. ಹೌದು, ಸಮಯದ ಗೊಂಬೆ ಈ ಚಿತ್ರದಿಂದ ಆಯ್ದ ಒಂದು ಗೀತೆ ನನ್ನ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಲ ಧ್ವನಿಗಳಲ್ಲಿ ಈ ಗೀತೆ ಇದೆ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.

ಮನೆಯಲ್ಲಿ ಮಗು ಒಂದು ಇದ್ರೆ ಊರೆಲ್ಲ ಸಂಭ್ರಮ ಅಂತ ಒಂದು ಮಾತಿತ್ತು. ಈ ಮಾತಿನ ಅರ್ಥ ಏನು ಅಂತಂದರೆ, ಮನೆಯಲ್ಲಿ ಒಂದು ಮಗು ಇದ್ದರೆ ಸಾಕು, ಆ ಮಗು ಮಾಡುವಂತಹ ಒಂದು ಆಟ ಅಥವಾ ಅದು ಮಾಡುವಂತಹ ಕೇಕೇ ಇರ್ಬೋದು, ಅದು ಮಾಡ್ತಾ ಇರುವಂತಹ ಕುಚೇಷ್ಟೆ, ಇವೆಲ್ಲವೂ ಕೂಡ ಇಡೀ ಊರಿನ ಸಂಭ್ರಮದ ಭಾಗವೇ ಆಗಿರ್ತಾ ಇತ್ತು ಅಷ್ಟರ ಮಟ್ಟಿಗೆ. ಇನ್ನು ಪ್ರತಿ ಮನೆಯಲ್ಲಿ ಇರುವಂತಹ ಮಕ್ಕಳೆಲ್ಲ ಕೂಡ ಸೇರಿದರೆ ಅಬ್ಬಬ್ಬ ಇಡೀ ಊರಿಗೆ ಕಿಚ್ಚು ಹಾಕಿಬಿಟ್ರೇನೋ ಅನ್ನುವಷ್ಟು ಒಂದು ದಾಂಧಲೆ ಇರ್ಬೋದು, ಗಲಾಟೆ ಇರ್ಬೋದು, ಹೀಗೆ ಮಾಡ್ತಾ ಇದ್ರು, ಕೋಲಾಹಲಗಳನ್ನು ಮಾಡ್ತಾ ಇದ್ರು ಮಕ್ಕಳು ಮಾಡ್ತಾ ಇದ್ರು ಅಂತ ನಾನು ಹೇಳಿದೆ. ಯಾಕೆ ಅಂತಂದರೆ ಇವತ್ತಿನ ಕಾಲದ ಮಕ್ಕಳು ಹಾಗೇನೂ ಇಲ್ಲ. ನಾವಂದ್ಕೊಂಡ್ಬಿಟ್ಟಿದ್ವಿ ಈ ಕೋವಿಡ್ ಬಂದಾಗ ಮಕ್ಕಳಿಗೆ ಕಲಿಕೆಗೆ ಏನು ಮಾಡೋದು ಅಂತ ಪ್ರಶ್ನೆ ಬಂದಾಗ, ಆಹಾ ಸುಲಭವಾಗಿ ನಮ್ಮ ಕೈಗೆ ಎಟುಕುವ ಹಾಗೆ ಮೊಬೈಲ್ ಫೋನ್ ಇತ್ತಲ್ಲ, ಆ ಮೊಬೈಲ್ ಫೋನ್ಗಳನ್ನು ಮಕ್ಕಳ ಕೈಗೆ ಕೊಟ್ವಿ, ಆ ಮೂಲಕವಾಗಿ ಮೊಬೈಲ್ ಫೋನ್ ಮಕ್ಕಳ ಕೈ ಸೇರಿತು, ಶಿಕ್ಷಣಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಆಯಿತು ಅಂದರೆ ನಾವು ಭಾವಿಸಿದ್ವಿ. ಆದರೆ ಏನಾಯಿತು ಅದರ ಪರಿಣಾಮ ವಿಚಾರ ಮಾಡಿ. ಹೌದು, ಮಕ್ಕಳ ಕೈಗೆ ಮೊಬೈಲ್ ಫೋನ್ ಸಿಕ್ಕಿದ್ದರ ಪರಿಣಾಮವಾಗಿ ಇವತ್ತು ಕೇಕೆ ಊರಲ್ಲಿ ಬಿಡಿ ಮನೆಯಲ್ಲೇ ಇಲ್ಲ. ಮಕ್ಕಳ ಕೈಗೆ ಮೊಬೈಲ್ ಫೋನ್ ಸಿಕ್ಕರಂತೂ ಅವರು ಅದರಲ್ಲೇ ಮುಳುಗಿ ಹೋಗಿಬಿಡ್ತಾರೆ. ಇವತ್ತಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಹುಶಃ ಅನೇಕ ಮನೆಯಲ್ಲಿರುವಂತಹ ಹಿರಿಯರಿಗೆ, ವೃದ್ಧರಿಗೆ ಮೊಬೈಲ್ ಫೋನ್ ಯೂಸ್ ಮಾಡೋಕ್ಕೆ ಬರಲ್ಲ. ಆದರೆ ಚಿಕ್ಕ ಚಿಕ್ಕ ಮಕ್ಕಳು ವೃದ್ಧರಿಗೆ ಪಾಠ ಮಾಡಿಬಿಡ್ತಾರೆ ತಂತ್ರಜ್ಞಾನದ್ದು, ಅಷ್ಟರ ಮಟ್ಟಿಗೆ ಅವರು ಅದರ ಒಂದು ಉಪಯೋಗವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಅವರು ಮುಳುಗು ಹೋಗಿಬಿಟ್ಟಿದ್ದಾರೆ ಮಕ್ಕಳು. ಆದರೆ ಒಂದು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ವಿಚಾರ ಅಂತಂದರೆ, ಮಕ್ಕಳು ಹಿರಿಯರ ಜೊತೆಗೆ ಬೆರೀತಾ ಇಲ್ಲ, ಅಜ್ಜಿಯ ಕಥೆಗೆ ಕಿವಿ ಆಗ್ತಾ ಇಲ್ಲ, ಬದಲಾಗಿ ರೀಲ್ಸ್ಗಳ ಒಂದು ವ್ಯಾಮೋಹದಲ್ಲಿ ಮುಳುಗು ಹೋಗಿಬಿಟ್ಟಿದ್ದಾರೆ ಮಕ್ಕಳು. ಇದರ ಬಗ್ಗೆ ಸಾಕಷ್ಟು ಜನ ಖೇದವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೌದು, ಮಕ್ಕಳ ಬೆಳವಣಿಗೆಯಲ್ಲಿ ತಂತ್ರಜ್ಞಾನವೇನೋ ಮಹತ್ವದ ಪಾತ್ರ ವಹಿಸುತ್ತೆ ನಿಜ. ಆದರೆ ಸ್ಮಾರ್ಟ್ ಫೋನ್ ಇರ್ಬೋದು, ಟ್ಯಾಬ್ ಇರ್ಬೋದು, ಮಕ್ಕಳಿಗೆ ಇವತ್ತು ಆಟದ ಸಾಧನವಾಗಿಬಿಟ್ಟಿದ್ದಾವೆ. ಹಾಗಾಗಿ ಆ ಮಕ್ಕಳು ಆಟ ಆಡಬೇಕು ಅಂತ ಕ್ರೀಡಾಂಗಣದ ಕಡೆಗೆ ಅಥವಾ ಮೈದಾನದ ಕಡೆಗೆ ಹೋಗೋದನ್ನು ಮರೆತು ಬಿಟ್ಟಿದ್ದಾರೆ. ಬದಲಾಗಿ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಬಿಡ್ತಾರೆ, ಕತ್ತಲೆ ಕೋಣೆಯಲ್ಲೂ ಕೂಡ ಕುಳಿತುಕೊಂಡು ಬಿಡ್ತಾರೆ, ಕಣ್ಣು ಮಿಟುಕಿಸದ ಹಾಗೆ ಕಣ್ಬಿಟ್ಟು ಆ ಮೊಬೈಲ್ ಸ್ಕ್ರೀನ್ಗಳನ್ನು ನೋಡ್ತಾ ಇರ್ತಾರೆ. ಆ ಮೊಬೈಲ್ ಫೋನ್ಗಳಲ್ಲಿ ಅಥವಾ ಈ ಟ್ಯಾಬ್ಗಳಲ್ಲಿ ಬರುವಂತಹ ಆಟಗಳಲ್ಲಿ ತಲ್ಲೀನರಾಗಿ ಇರ್ತಾರೆ. ಇದರ ಪರಿಣಾಮವಾಗಿ ಹೊರಾಂಗಣ ಆಟ ಅದು ದೂರವಾಗ್ತಾ ಇದೆ. ಮಕ್ಕಳು ಆ ಆಟಗಳಿಂದ ದೂರವಾಗ್ತಾ ಇರೋದರಿಂದ ಅವರ ದೈಹಿಕ ಬೆಳವಣಿಗೆ ಅಷ್ಟೇ ಅಲ್ಲ, ಮಾನಸಿಕ ಬೆಳವಣಿಗೆಗೂ ಕೂಡ ಸಾಕಷ್ಟು ಒಂದು ಕುಪರಿಣಾಮ ಈ ಮೊಬೈಲ್ ಫೋನ್ ಅಥವಾ ಟ್ಯಾಬ್ಗಳು ಅದು ಆ ಮೂಲಕವಾಗಿ ಬರುವಂತಹ ಆಟಗಳಿರ್ಬೋದು, ಮನೋರಂಜನೆಗಳಿರ್ಬೋದು, ಸಾಕಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಏನಂತೀರಿ? ಇನ್ನು ಮಕ್ಕಳು ಸ್ನೇಹಿತರ ಜೊತೆಗೆ ನೇರ ಸಂಪರ್ಕವನ್ನು ಖಂಡಿತ ಕಡಿಮೆ ಮಾಡಿಬಿಟ್ಟಿದ್ದಾರೆ ಈ ಮೊಬೈಲ್ ಫೋನಿಂದಾಗಿ, ಟ್ಯಾಬ್ಗಳಿಂದಾಗಿ. ಜೊತೆಗೆ ಸಾಮಾಜಿಕ ಕೌಶಲ ಅಂದರೆ ಬಗೆ ಬಗೆಯ ಕೌಶಲವನ್ನು ವ್ಯಕ್ತಿಗಳು ಬೆರೆತರೆ ತಾನೇ ಕಲಿಬೋದು. ಮಕ್ಕಳು ಚಿಕ್ಕವರಿದ್ದಾಗ ಸಾಕಷ್ಟು ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಕಲಿಬೇಕಾಗಿತ್ತು. ಆದರೆ ಆ ವಯಸ್ಸಲ್ಲಿ ಅವರು ಕೇವಲ ಮೊಬೈಲ್ ಫೋನ್ಗಳನ್ನು ನೋಡೋದರಲ್ಲೇ ವ್ಯಸ್ತರಾಗಿ ಬಿಟ್ಟಿದ್ದಾರೆ. ಇದರಿಂದ ಮಕ್ಕಳ ಸಹನಶೀಲತೆ ಕಮ್ಮಿ ಆಗ್ತಾ ಇದೆ. ಮಕ್ಕಳ ಸಹನಶೀಲತೆ ಬಹಳ ಕಮ್ಮಿ ಆಗ್ತಾ ಇದೆ ಅನ್ನೋದಕ್ಕೆ ನಾವೆಲ್ಲ ಕೂಡ ನಿತ್ಯ ನಮ್ಮ ಮನೆಗಳಲ್ಲೇ ನೋಡ್ತಾ ಇದ್ದೀವಿ. ಮಕ್ಕಳು ಮೊಬೈಲ್ ಫೋನ್ ಒಂದು ಕ್ಷಣ ಇಲ್ಲ ಅಂತಂದರೆ ಹೇಗೆ ಚಡಪಡಿಸ್ತಾರೆ ಎಷ್ಟೋ ಮನೆಗಳಲ್ಲಿ ಮಕ್ಕಳು. ಇದನ್ನು ನೋಡಿದಾಗ ನೋಡಿ, ಈ ಮೊಬೈಲ್ ಫೋನ್ ಇರ್ಬೋದು, ಟ್ಯಾಬ್ ಇರ್ಬೋದು ಅಥವಾ ಇನ್ಯಾವುದೇ ತಂತ್ರಜ್ಞಾನ ಮಕ್ಕಳನ್ನು ಎಷ್ಟು ಆವರಿಸ್ಕೊಂಡಿದೆ, ಜೊತೆಗೆ ಅದು ಅವರ ಸಹನಶೀಲತೆಯನ್ನು ಕಸಿದುಕೊಳ್ತಾ ಇದೆ. ಒಟ್ಟಾರೆಯಾಗಿ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಮೊಬೈಲ್ ಫೋನ್, ಟ್ಯಾಬ್ ಅಥವಾ ಇನ್ಯಾವುದೇ ರೀತಿಯಾದಂತಹ ತಂತ್ರಜ್ಞಾನ. ಮಕ್ಕಳು ಅಭಿವೃದ್ಧಿಯಿಂದ, ಕೌಶಲ್ಯದಿಂದ ಹಿಂದುಳಿಯುವ ಹಾಗೆ ಮಾಡ್ತಾ ಇದೆ, ಸಹನಶೀಲತೆಯನ್ನು ಅದು ಕಡಿತಗೊಳಿಸ್ತಾ ಇದೆ. ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡು ಬಾಳು ಅನ್ನುವಂತಹ ಒಂದು ಸಾಮರಸ್ಯದ ಭಾವ ಮಕ್ಕಳಲ್ಲಿ ಮೂಡಬೇಕಾಗಿತ್ತು, ಅದು ಕೂಡ ಮೊಬೈಲ್ ಫೋನ್ ಕಾರಣಕ್ಕಾಗಿ, ತಂತ್ರಜ್ಞಾನದ ಕಾರಣಕ್ಕಾಗಿ ಮಕ್ಕಳು

ಇದರಿಂದ ದೂರವಾಗ್ತಾ ಇದೆ. ಬನ್ನಿ ಈಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ನಂಜುಂಡಿ ಕಲ್ಯಾಣ ಚಿತ್ರದಿಂದ ಆಯ್ದ ಗೀತೆ. ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದರೆ ರಾಘವೇಂದ್ರ ರಾಜಕುಮಾರ್. ಶ್ರೀ ಉದಯಶಂಕರ್ ವಿರಚಿತ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದೆ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.
5: ಆನಂದಮಯ ಈ ಜಗ ಹೃದಯ.
6: ಯುವಕರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದರು, ಉತ್ಸಾಹಿಯಾಗಿರುವಂತಹ 200 ಜನ ಯುವಕರನ್ನ ನನಗೆ ಕೊಡಿ, ನಾನು ದೇಶವನ್ನು ಕಟ್ಟುತ್ತೇನೆ ಅಂತ. ಆದರೆ ಇವತ್ತು ಯುವಕರ ಕತೆ ಏನಾಗ್ಬಿಟ್ಟಿದೆ? ಮೊಬೈಲ್ ಫೋನ್ ಜೊತೆಗೆ ತಂತ್ರಜ್ಞಾನ ಯುವಕರ ಜೀವನದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಪರಿಣಮಿಸಿದೆ. ಮೊಬೈಲ್ ಫೋನ್ಗಳಿಂದಾಗಿ ಜೊತೆಗೆ ತಂತ್ರಜ್ಞಾನದಿಂದಾಗಿ ಯುವಕರ ಚಿಂತನೆ ವರ್ತನೆ, ಅವರ ದೈನಂದಿನ ಅಭ್ಯಾಸ ಜೊತೆಗೆ ಈ ಸಂಬಂಧ ಅಂತ ನಾವು ಇವತ್ತು ಮಾತನಾಡ್ತಾ ಇದ್ದೀವಲ್ಲ, ಸಂಬಂಧಗಳ ಮೇಲೂ ಕೂಡ ಇದು ಆಳವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಈ ಪರಿಣಾಮ ಸಕಾರಾತ್ಮಕವಾಗಿ ಅಂತ ವಿಚಾರ ಮಾಡಿದ್ರೆ ತಕ್ಕ ಮಟ್ಟಿಗೆ ಇರಬಹುದು, ಆದರೆ ನಕಾರಾತ್ಮಕವಾಗಿ ಈ ತಂತ್ರಜ್ಞಾನ ಮೊಬೈಲ್ ಫೋನ್ಗಳು ಯುವಕರ ಸಂಬಂಧಗಳ ವಿಷಯದಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಅಂದರೆ ಅತಿಯಾದ ಬಳಕೆ ಇದೆಯಲ್ಲ, ಅತಿಯಾದ ಬಳಕೆ ಯಾವಾಗಲೂ ಕೂಡ ಆಪತ್ತೆ. ಮೊಬೈಲ್ ಫೋನ್ ವಿಷಯದಲ್ಲಿ ಜೊತೆಗೆ ತಂತ್ರಜ್ಞಾನದ ಬಳಕೆಯ ವಿಷಯದಲ್ಲಿ ಯುವಕರಿಗೆ ಇವತ್ತು ಆಗ್ತಾ ಇರೋದು ಅದನ್ನೇ. ಅತಿಯಾದಂತಹ ಬಳಕೆಯಿಂದಾಗಿ ಯುವಕರ ವ್ಯಕ್ತಿತ್ವ ಮತ್ತು ಯುವಕರು ಬೆಳೆಸಿಕೊಳ್ಳಬೇಕಾದಂತಹ ಮಾನವ ಸಂಬಂಧಗಳ ಒಂದು ಕುಂಠಿತ ಅದು ಆಗ್ತಾ ಇದೆ. ಸಂಬಂಧಗಳು ಕುಂಠಿತ ಆಗ್ತಾ ಇದೆ ತಂತ್ರಜ್ಞಾನಗಳ ಬಳಕೆಯಿಂದ, ಮೊಬೈಲ್ ಫೋನ್ಗಳ ಬಳಕೆಯಿಂದ. ಏನಂತೀರಿ? ಸಾಮಾಜಿಕ ಕೌಶಲಗಳು ಅವುಗಳು ತುಂಬ ಕುಗ್ತಾ ಇದೆ ಯುವಕರಲ್ಲಿ. ಯುವಕರು ಸ್ನೇಹಿತರೊಂದಿಗೆ ನೇರವಾಗಿ ಮಾತನಾಡ್ತಾ ಇಲ್ಲ, ಬದಲಾಗಿ ಟೆಕ್ಸ್ಟ್ ಮೆಸೇಜ್ಗಳ ಮೂಲಕವಾಗಿ ಅಥವಾ ಏನು ಚಾಟ್ ಅಂತ ಕರಿತೀವಿ, ಇವತ್ತಂತೂ ಕೂಡ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಇನ್ನಿತರ ಮೆಸೆಂಜರ್ಗಳ ಮೂಲಕವಾಗಿ ಹೆಚ್ಚಾನೆಚ್ಚಾಗಿ ಯುವಕ ಯುವತಿಯರು ಪರಸ್ಪರ ಚಾಟ್ ಅಂದರೆ ಪರಸ್ಪರ ಮಾತಿಗೆ ಇಳಿತಾರೆ ಮೆಸೇಜ್ಗಳ ಮೂಲಕವಾಗಿ. ಇದರಿಂದ ಸಮಸ್ಯೆ ಏನಾಗ್ತಾ ಇದೆ? ಸಂಪರ್ಕ ಏನೋ ಸರಳವಾಗಿ ಆಗ್ತಾ ಇದೆ, ಆದರೆ ಸಮಸ್ಯೆ ಏನಾಗ್ತಾ ಇದೆ ಗಮನಿಸ್ಬೇಕಲ್ವಾ? ಮುಖಾಮುಖಿ ಸಂಭಾಷಣೆ ಯಾವಾಗಲೂ ಕೂಡ ಸಂಬಂಧವನ್ನು ಹೆಚ್ಚು ಮಾಡುತ್ತೆ, ಆದರೆ ಮುಖಾಮುಖಿ ಸಂಭಾಷಣೆ ಇದರಿಂದ ಖಂಡಿತವಾಗಿಯೂ ಕೂಡ ಕಡಿಮೆ ಆಗ್ತಾ ಇದೆ. ಇನ್ನು ಆಗಲೇ ನಾವು ಮಾತನಾಡ್ತಾ ಇದ್ವಲ್ಲ, ತಂತ್ರಜ್ಞಾನ ಅಥವಾ ಟೆಲಿಫೋನ್ ಅಂತ ಬಂದಾಗ ಸಂಬಂಧಗಳ ಮೇಲೆ ಇದು ಹೇಗೆ ದುಷ್ಪರಿಣಾಮವನ್ನು ಬೀರುತ್ತೆ ಅಂತಂದರೆ, ಇಲ್ಲಿ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸೋದಕ್ಕೆ ಅಥವಾ ಭಾವನೆಗಳನ್ನು ಸರಿಯಾದಂತಹ ಕ್ರಮದಲ್ಲಿ ಇದನ್ನು ಹಂಚಿಕೊಳ್ಳೋದಕ್ಕೆ ಬೇರೆಯವರ ಜೊತೆಗೆ

ಇದಕ್ಕೆ ಆಗೋಲ್ಲ ತಂತ್ರಜ್ಞಾನದಲ್ಲಿ ಮುಖಾಮುಖಿ ಭೇಟಿ ಆದ ಹಾಗೆ. ಹೌದು, ಈ ರೀತಿಯಾಗಿ ಯುವಕ ಯುವತಿಯರು ಕೂಡ ಪರಸ್ಪರ ತಮ್ಮ ಭಾವನೆಯನ್ನು ಹಂಚಿಕೊಳ್ಳುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ ತಂತ್ರಜ್ಞಾನದ ಕಾರಣದಿಂದಾಗಿ, ಮೊಬೈಲ್ ಫೋನ್ಗಳ ಅತಿಯಾದ ಬಳಕೆಯ ಕಾರಣದಿಂದಾಗಿ. ಇನ್ನು ಭಾವನೆಗಳ ವ್ಯಕ್ತಪಡಿಸೋದಷ್ಟೇ ಅಲ್ಲ, ಇತರ ಭಾವನೆಗಳನ್ನು ಕೂಡ ಅರ್ಥ ಮಾಡಿಕೊಳ್ಳೋದು ಸಂಬಂಧದ ಬೆಳವಣಿಗೆಗೆ ಬಹಳ ಬಹಳ ಅವಶ್ಯಕ. ಇವತ್ತಿನ ಯುವಕ ಯುವತಿಯರು ಈ ತಂತ್ರಜ್ಞಾನದ ಬಳಕೆಯಿಂದಾಗಿ, ಅದರಲ್ಲೂ ವಿಶೇಷತಃ ಮೊಬೈಲ್ ಫೋನ್ಗಳ ಅತಿಯಾದಂತಹ ಬಳಕೆಯಿಂದಾಗಿ ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಕೂಡ ಅವರು ಕಳ್ಕೊಳ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿರುವಂತಹ ಒಂದು ವಿಚಾರ ಮಾತಾಡಬೇಕು, ಅದೇನಂತಂದರೆ ಡಿಜಿಟಲ್ ಅಡಿಕ್ಷನ್. ಅಂದರೆ ಏನು, ಈ ಡಿಜಿಟಲ್ ಇದೆಯಲ್ಲ ಅಥವಾ ಮೊಬೈಲ್ ಫೋನ್ ಅಥವಾ ತಂತ್ರಜ್ಞಾನ, ಅವುಗಳ ಅಭ್ಯಾಸದ ದಾಸ್ಯ, ಅದು ಇವತ್ತು ಬಹಳ ದೊಡ್ಡ ಸಮಸ್ಯೆಯಾಗಿ ಯುವಜನಾಂಗವನ್ನು ಕಾಡ್ತಾ ಇದೆ. ಅನೇಕರು ಮೊಬೈಲ್ ಫೋನ್ ಇಲ್ಲದೇನೆ ಅವರು ಇರೋದಕ್ಕೆ ಆಗಲ್ಲ ಅನ್ನುವಂತಹ ಸ್ಥಿತಿ ಅನೇಕ ಯುವಕ ಯುವತಿಯರಲ್ಲಿ ಉಂಟಾಗಿದೆ. ನಿರಂತರವಾಗಿ ಫೋನ್ಗಳನ್ನು ಪರಿಶೀಲನೆ ಮಾಡ್ತಾನೆ ಇರ್ತಾರೆ, ನೋಟಿಫಿಕೇಷನ್ಗೋಸ್ಕರವಾಗಿ ಸದಾ ಕಾಯ್ತಾ ಇರ್ತಾರೆ. ಇಂಥವೆಲ್ಲ ಕೂಡ ಸರ್ವೇ ಸಾಮಾನ್ಯವಾಗಿ ಇವತ್ತು ಯುವಕರ ನಡುವೆ ನಡೀತಾ ಇದೆ, ಈ ಒಂದು ಮೊಬೈಲ್ ಫೋನ್ ವಿಷಯಕವಾಗಿ, ತಂತ್ರಜ್ಞಾನದ ವಿಷಯಕವಾಗಿ. ಈ ಒಂದು ಮೊಬೈಲ್ ಫೋನ್ನ ದಾಸ್ಯತ್ವದಿಂದಾಗಿ ಯುವಕರಲ್ಲಿ ಮನಸ್ಸಿನ ಏಕಾಗ್ರತೆ ಬಹಳ ಗಂಭೀರವಾಗಿ ಕುಗ್ಗುತ್ತಾ ಇದೆ. ಜೊತೆಗೆ ಇದು ಯುವಕರಲ್ಲಿ ಕೂಡ, ಹೇಗೆ ನಾವು ಹಿಂದೆ ಚರ್ಚೆ ಮಾಡಿದ್ವಲ್ಲ, ಮಕ್ಕಳಲ್ಲೂ ಕೂಡ ಇದು ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಯುವಕರಲ್ಲೂ ಕೂಡ ಓದುವಂತಹ ವಿಚಾರದಲ್ಲಿರ್ಬೋದು, ಆಟ ಪಾಠಗಳ ವಿಷಯದಲ್ಲಿ ಅಂದರೆ ಕ್ರೀಡೆ ಇರ್ಬೋದು, ಸೃಜನಾತ್ಮಕ ಚಟುವಟಿಕೆಗಳ ಕಡೆಗೆ ಆಸಕ್ತಿಯನ್ನು ಬಹಳ ಬಹಳ ಕಡಿಮೆ ಮಾಡ್ತಾ ಇದೆ. ಇನ್ನು ಸಾಮಾಜಿಕ ಹೋಲಿಕೆ ಅಥವಾ ಆತ್ಮವಿಶ್ವಾಸ, ಇವೆರಡೂ ಕೂಡ ಸಾಕಷ್ಟು ಕುಸಿತ ಕಾಣ್ತಾ ಇದೆ ಯುವಕರಲ್ಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಜೀವನವನ್ನು ಅವರು ನೋಡ್ತಾ ಕಾಲಯಾಪನೆಯನ್ನು ಮಾಡ್ತಾರೆ. ತಮ್ಮ ಜೀವನವನ್ನು ಇತರರ ಬದುಕಿನ ಜೊತೆಗೆ ಹೋಲಿಸುವಂತಹ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಅದು ಒಳ್ಳೆಯ ದೃಷ್ಟಿಯಿಂದ ಇರ್ಬೋದು, ಕೆಟ್ಟ ದೃಷ್ಟಿಯಿಂದ ಇರ್ಬೋದು, ಹೀಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಜೀವನದ ನಿಜವಾದ ಅಂದಾಜು ಅವರಿಗೆ ಸಿಗ್ತಾ ಇಲ್ಲ. ಇಂಥದ್ದೊಂದು ಆರೋಪ ಹಿರಿಯರಿಂದ ಕೇಳಿ ಬರ್ತಾ ಇದೆ. ಇನ್ನು ನಾನು ಇತರರಷ್ಟು ಯಶಸ್ವಿಯಾಗಿಲ್ಲ. ನೋಡಿ, ಈ ರೀತಿಯಾಗಿ ಹೋಲಿಕೆಯನ್ನು ಮಾಡಿಕೊಂಡ್ರೆ ಅವರಿಗೆ ಇಂಥದ್ದೊಂದು ಕುತ್ಸಿತ ಭಾವನೆ ಖಂಡಿತವಾಗಿ ಕೂಡ ಬರುತ್ತೆ. ಇತರರ ಹಾಗೆ ನಾನು ಯಶಸ್ವಿಯಾಗಿಲ್ಲ, ಇತರರಷ್ಟು ಸವಲತ್ತು ನನಗಿಲ್ಲ, ಇತರರಷ್ಟು ಸುಖ ನನಗಿಲ್ಲ, ಇತರರಷ್ಟು ಒಳ್ಳೆಯ ಜೀವನ ನನಗಿಲ್ಲ, ಇಂತಹ ಒಂದು ಹೋಲಿಕೆ ಸಹಜವಾಗಿ ಯುವಕರಲ್ಲಿ ಕಂಡುಬರ್ತಾ ಇದೆ. ಇದು ಅವರ ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತರ್ತಾ ಇದೆ. ಈ ಕಾರಣಕ್ಕಾಗಿಯೇ ನೋಡಿ, ಅತ್ಯಂತ ಗಂಭೀರವಾಗಿರುವಂತಹ ವಿಚಾರ ಏನಂತಂದರೆ ಒತ್ತಡ, ಆತಂಕ, ಇದನ್ನೇ ಡಿಪ್ರೆಷನ್ ಅಂತ ಕರೀತಾರಲ್ಲ, ಅದು ಕೂಡ ಯುವಕರಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ. ಅದಕ್ಕೆ ಅತಿಯಾದಂತಹ ಮೊಬೈಲ್ ಫೋನ್ಗಳ ಬಳಕೆ, ತಂತ್ರಜ್ಞಾನಗಳ ಬಳಕೆ, ಹೀಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಯುವಕರಲ್ಲಿ ಹೆಚ್ಚಾಗ್ತಾ ಇದೆ. ಹೆಚ್ಚು ಸಮಯ ಸ್ಕ್ರೀನ್ಗಳ ಮುಂದೆ ಕಳೆಯೋದ್ರಿಂದ ನಿದ್ರಾ ಕೊರತೆ, ಕಣ್ಣುಗಳ ತೊಂದರೆ, ನೋಡಿ ಇದು ಮಕ್ಕಳಿಂದ ಹಿಡ್ಕೊಂಡು ಯುವಕರಿಗೆ ಎಲ್ಲೆಲ್ಲರಲ್ಲೂ ಕೂಡ ಇದು ಆಗ್ತಾ ಇದೆ. ಇನ್ನು ತಲೆನೋವಂತೂ ಸರ್ವೇ ಸಾಮಾನ್ಯವಾಗಿ ಯುವಕರಲ್ಲಿ ಕಂಡು ಬರ್ತಾ ಇದೆ. ಬೆಳಗಿನ ಹೊತ್ತು ತರಗತಿಯ ಸಮಯದಲ್ಲೆಲ್ಲ ಕೂಡ ನಿದ್ರೆಯನ್ನು ಮಾಡ್ತಾ ಇರ್ತಾರೆ ಯುವಕರು. ಇದಕ್ಕೆ ಕಾರಣ ಕೂಡ ತಡರಾತ್ರಿಯವರೆಗೆ ಮೊಬೈಲ್ ಫೋನ್ ನೋಡೋದೇ ಹೆಚ್ಚಾನೆಚ್ಚಾಗಿ ಆಗಿರುತ್ತೆ. ರಾತ್ರಿ ಹೊತ್ತು ಫೋನ್ ಬಳಸುವಂತಹ ಒಂದು ಅಭ್ಯಾಸ ಏನು ರೂಢಿಯಾಗ್ತಾ ಇದೆ ಯುವಕರಲ್ಲಿ. ಇದರಿಂದಾಗಿ ಈ ನಿದ್ರಾ ಚಕ್ರ ಅಂತ ಕರಿತೀವಲ್ಲ, ಅದು ಹಾಳಾಗ್ತಾ ಇದೆ. ಅದು ದಿನದ ಕಾರ್ಯಕ್ಷಮತೆಯ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು ಸಂಬಂಧಗಳಂತೂ ದೂರವಾಗ್ತಾ ಇದೆ. ಕುಟುಂಬದ ಸದಸ್ಯರು, ಸ್ನೇಹಿತರು ಜೊತೆಗೆ ಸಮಯ ಕಳೆಯೋದಕ್ಕಿಂತ ಮೊಬೈಲ್ ಫೋನ್ಗಳಲ್ಲೇ ಯುವಕ ಯುವತಿಯರು ವ್ಯಸ್ತರಾಗಿ ಬಿಟ್ಟಿದ್ದಾರೆ. ಇದರಿಂದಾಗಿ ನಿಜವಾದಂತಹ ಸಂಬಂಧ ಅದಕ್ಕೆ ಬೆಲೆ ಇಲ್ಲ. ವರ್ಚುವಲ್ ಸಂಬಂಧಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ದೊರೀತಾ ಇದೆ. ಆತ್ಮೀಯತೆ ಮತ್ತು ಪರಸ್ಪರರಲ್ಲಿ ನಂಬಿಕೆ ಅನ್ನೋದು ಸಾಕಷ್ಟು ಕಡಿಮೆ ಆಗ್ತಾ ಇದೆ ಯುವಕರಲ್ಲಿ ಮೊಬೈಲ್ ಫೋನ್ ಕಾರಣದಿಂದಾಗಿ, ಜೊತೆಗೆ ತಂತ್ರಜ್ಞಾನದ ಕಾರಣದಿಂದಾಗಿ. ಹೌದು, ಸಕಾರಾತ್ಮಕ ಪರಿಣಾಮವನ್ನು ನಾವು ಗಮನಿಸಬೇಕು. ತಂತ್ರಜ್ಞಾನ ಯುವಕರಿಗೆ ಅಪಾರವಾದಂತಹ ಜ್ಞಾನ ಸಂಪತ್ತಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ನಿಜ. ಆದರೆ ಈ ಎಲ್ಲ ಅಪಾಯವನ್ನು
ತಂದು ಒಡ್ಡುತ್ತಾ ಇದೆಯಲ್ಲ ಈ ತಂತ್ರಜ್ಞಾನ ಮೊಬೈಲ್ ಫೋನು, ಇದರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಬನ್ನಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ನಾವು ಕೇಳೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಬಬ್ರು ವಾಹನ ಚಿತ್ರದಿಂದ ಆಯ್ದದ್ದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಲ ಧ್ವನಿಗಳಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಬರೆದಿರುವ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸ್ವರ ಕಲ್ಪನೆ.

ಮೊಬೈಲ್ ಫೋನ್ ಅಥವಾ ತಂತ್ರಜ್ಞಾನ ಸಾಕಷ್ಟು ರೀತಿಯಿಂದ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಹೌದು, ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ದುಷ್ಪರಿಣಾಮವು ಸಾಕಷ್ಟು ಬೀರ್ತಾ ಇದೆ, ಜೊತೆಗೆ ಇದರಿಂದ ಒಳ್ಳೆಯ ರೀತಿಯಾದಂತಹ ಒಂದು ಪರಿಣಾಮವು ಕೂಡ ಉಂಟಾಗ್ತಾ ಇದೆ. ಅದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿಲ್ಲ ಅಂತಂದರೆ ಈ ಒಂದು ಮಾತುಕತೆ ಪೂರ್ಣ ಆಗೋದಿಲ್ವೇನೋ. ಸಕಾರಾತ್ಮಕವಾಗಿಯೂ ಕೂಡ ತಂತ್ರಜ್ಞಾನ ಇರ್ಬೋದು, ಮೊಬೈಲ್ ಫೋನ್ಗಳ ಬಳಕೆ ಇರ್ಬೋದು, ಇವು ನಮ್ಮ ಮೇಲೆ ಪರಿಣಾಮವನ್ನು ಸಕಾರಾತ್ಮಕವಾಗಿ ಬೀರ್ತಾ ಇದೆ. ನಮ್ಮ ಜೀವನವನ್ನು ರೂಪಿಸುವಂತಹ ಶಕ್ತಿಯುತ ಸಾಧನ ತಂತ್ರಜ್ಞಾನ. ಯುವಜನತೆ ತಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ, ಜ್ಞಾನವನ್ನು ವಿಸ್ತರಿಸೋದಕ್ಕೆ, ವಿಶ್ವದ ಜೊತೆಗೆ ಸಂಪರ್ಕ ಸಾಧಿಸಿ ಉದ್ಯೋಗ ಇರ್ಬೋದು, ಮಾಹಿತಿ ಇರ್ಬೋದು, ಇವೆಲ್ಲವನ್ನು ಪಡ್ಕೊಳ್ಳೋದಕ್ಕೆ ತಂತ್ರಜ್ಞಾನ ಸಾಕಷ್ಟು ರೀತಿಯಿಂದ ಸಹಾಯಕ ಆಗಿದೆ. ಬಹಳ ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಅಂತ ನಾವೇನು ಕರಿತೀವಿ, ಸ್ಕಿಲ್ ಡೆವಲಪ್ಮೆಂಟ್, ಇವುಗಳಿಗೆ ಜೊತೆಗೆ ಈ ಎಲ್ಲ ಅವಕಾಶಗಳನ್ನು ತಂತ್ರಜ್ಞಾನ ನೀಡ್ತಾ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಪ್ರೋಗ್ರಾಮಿಂಗ್ ಇರ್ಬೋದು, ಗ್ರಾಫಿಕ್ ಡಿಸೈನ್ ಇರ್ಬೋದು, ಅಥವಾ ಭಾಷೆಗಳ ಕಲಿಕೆ ವಿಷಯದಲ್ಲೂ ಕೂಡ ತಂತ್ರಜ್ಞಾನ ಸಾಕಷ್ಟು ಸಹಾಯ ಮಾಡ್ತಾ ಇದೆ. ಇನ್ನು ಸಂವಹನದ ಸುಲಭತೆ ಜೊತೆಗೆ ಜಾಗತಿಕ ಸಂಪರ್ಕ ಈ ಒಂದು ತಂತ್ರಜ್ಞಾನದ ಕಾರಣದಿಂದಾಗಿ, ಮೊಬೈಲ್ ಫೋನ್ಗಳ ಕಾರಣದಿಂದಾಗಿ ಸಾಕಷ್ಟು ಸರಳವಾಗಿಬಿಟ್ಟಿದ್ದಾವೆ. ಯುವಕರಿಗಂತೂ ತಂತ್ರಜ್ಞಾನ ಸಾಕಷ್ಟು ಪ್ರಯೋಜನವನ್ನು ಉಂಟು ಮಾಡ್ತಾ ಇದೆ ಸಂವಹನದ ವಿಷಯದಲ್ಲಿ. ದೂರದಲ್ಲಿರುವಂತಹ ಸ್ನೇಹಿತರಿರ್ಬೋದು ಅಥವಾ ಗುರುಗಳಿರ್ಬೋದು, ಅವರುಗಳ ಮಾರ್ಗದರ್ಶನ, ಸಲಹೆ ಇವೆಲ್ಲವೂ ಕೂಡ ಸುಲಭವಾಗಿ ತಂತ್ರಜ್ಞಾನದ ಮೂಲಕವಾಗಿ ಅಥವಾ ಮೊಬೈಲ್ ಫೋನ್ಗಳ ಮೂಲಕವಾಗಿ ಪಡ್ಕೊಳ್ಬೋದು. ವಿಭಿನ್ನ ದೇಶಗಳ ಜನರೊಂದಿಗೆ ಸಂವಹನ ನಡೆಸೋದ್ರಿಂದ ಹೊಸ ಸಂಸ್ಕೃತಿಯ ಪರಿಚಯ ನಮ್ಮ ಯುವಕರಿಗೆ ಆಗ್ತಾ ಇದೆ ಮೊಬೈಲ್ ಫೋನ್ಗಳ ಮೂಲಕ, ಜೊತೆಗೆ ತಂತ್ರಜ್ಞಾನಗಳ ಮೂಲಕವಾಗಿ. ಇನ್ನು ಸೃಜನಾತ್ಮಕತೆ ಮತ್ತು ಪ್ರತಿಭಾ ಪ್ರದರ್ಶನಕ್ಕೂ ಕೂಡ ಈ ತಂತ್ರಜ್ಞಾನ ಅಥವಾ ಮೊಬೈಲ್ ಫೋನ್ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ. ಅನೇಕರಿಗೆ ಈ ಒಂದು ಸಾಮಾಜಿಕ ಜಾಲತಾಣ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇತ್ಯಾದಿಗಳೆಲ್ಲವೂ ಕೂಡ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ, ಅದು ಹಾಡಿರ್ಬೋದು, ನೃತ್ಯ ಇರ್ಬೋದು, ಬರವಣಿಗೆ ಇರ್ಬೋದು, ಇನ್ಯಾವುದೇ ಪ್ರಕಾರದ ಕಲೆ, ತಮ್ಮ ತಮ್ಮ ಕ್ಷೇತ್ರದ ಪ್ರತಿಭೆಯ ಪ್ರದರ್ಶನಕ್ಕೆ ಬಹಳ ದೊಡ್ಡ ವೇದಿಕೆಯನ್ನು ಈ ಮೊಬೈಲ್ ಫೋನ್ ಅಥವಾ ಅದರಲ್ಲಿರುವಂತಹ ತಂತ್ರಜ್ಞಾನಗಳು ಮಾಡ್ತಾ ಇದ್ದಾವೆ. ಜೊತೆಗೆ ಇನ್ನೂ ಅನೇಕ ರೀತಿಯಿಂದ ದೈನಂದಿನ ದಿನದಲ್ಲೂ ಕೂಡ ಅದು ಟಾಸ್ಕ್ ಮ್ಯಾನೇಜರ್ ಇರ್ಬೋದು, ಟೈಮಿಂಗ್ಸ್ಗಳು, ಕ್ಯಾಲೆಂಡರ್ಗಳು, ಹೀಗೆ ಮೊಬೈಲ್ ಫೋನ್ಗಳಿಂದ ಸಾಕಷ್ಟು ರೀತಿಯಾದಂತಹ ಪ್ರಯೋಜನ ಆಗ್ತಾ ಇದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಬನ್ನಿ, ಶ್ರೀಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳುವಂತಹ ಸಮಯ. ಸನಾತಿ ಅಪ್ಪಣ್ಣ ಚಿತ್ರದಿಂದ ಆಯ್ದ ಗೀತೆ, ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ, ಉಡುಪಿ ಜಯರಾಮ್ ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ, ಚಿ ಉದಯಶಂಕರ್ ಬರೆದಿರುವ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: Well, Tamil Nadu, Puducherry and Kerala, and in cricket, India retained its top position in ICC Men's T20 ranking. That's all in the news at 9. Good night.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಭಾವಗೀತೆಗಳು. HRK ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ವಿರಚಿತ ಒಂದು ಕವನ. ತಾಂಬೂಲದ ತುಟಿಯ ತೋರಿ ಮಲ್ಲಿಗೆಯ ಮುಡಿದುಕೊಂಡು ಬರುವವಳಾರು

ಇನ್ನೀಗ ಕೇಳಿ ಮನಸ್ಸೇ ನನ್ನ ಮನಸ್ಸೇ, ಎಂ ಎನ್ ಲಕ್ಷ್ಮಣರಾವ್ ವಿರಚಿತ ಗೀತೆ.

ಎ ಚಂದನಕುಮಾರ್ ಅವರಿಂದ ಕೊಳಲು ವಾದನ ಕೇಳಿ. ಪರಿಯಾಚಕಮ ವನಸ್ಪತಿ ರಾಗ ರೂಪಕ ತಾಳದಲ್ಲಿರುವ ತ್ಯಾಗರಾಜರ ಕೃತಿ.

ವನಸ್ಪತಿ ರಾಗ ರೂಪಕ ತಾಳದಲ್ಲಿದ್ದ ತ್ಯಾಗರಾಜರ ಕೃತಿಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಬೆಂಗಳೂರು. ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್.

ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಗೀತಚಂದ್ರಿಕೆ ಮೆಲೋಡಿ ಟೈಮ್. ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಸ್ನೇಹಿತರಿಗೆ ಪ್ರೀತಿಯ ಸ್ವಾಗತ. ಬನ್ನಿ, ಮೊದಲ ಗೀತೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಲ ಧ್ವನಿಗಳಲ್ಲಿ. ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಈ ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ.

0: ಹೇಗೆ ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it as a...
0: ಹಗಲು ಇರು

ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ಅರ್ಪಣ್ ಚಿತ್ರದಿಂದ ಆಯ್ದ ಗೀತೆ ಅದು, ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರ ಕಲ್ಪನೆ.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೆ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ
0: ಹೌದಪ್ಪ ಕದ್ದ ಗೆದ್ದ ಗೆದ್ದ ಕದ್ದ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ

0: ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ.
1: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿದ್ದ ದಾರಿ ತಪ್ಪಿದ ಮಗ ಚಿತ್ರದಿಂದ ಆಯ್ದ ಗೀತೆಯನ್ನು ಇದುವರೆಗೆ ನೀವು ಕೇಳಿದಿರಿ. ಜಿ ಉದಯಶಂಕರ್ ಬರೆದಿದ್ದ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
1: ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಧರ್ಮವೀರ್ ಈ ಹಿಂದಿ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರಕಲ್ಪನೆ.

ಗೀತಚಂದ್ರಿಕೆ ಮೆಲೋಡಿ ಟೈಮ್. ಸುಮಧುರವಾಗಿರುವ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಮೂಡಿ ಬಂದವು. ಗೀತಚಂದ್ರಿಕೆ ಮತ್ತೆ ನಾಳೆ ರಾತ್ರಿ 10 ಗಂಟೆಗೆ. ಆಕಾಶವಾಣಿ ಬೆಂಗಳೂರು.

0: ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 ಪ್ರೊಫೆಸರ್ ಸಂತೋಷ್ ನಾಯ್ಕ ಅವರಿಂದ ಚಿಂತನ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ. ಈ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆಗಳು, 7:15 ಭಾವಗೀತೆಗಳು ಎಂಎಸ್ ಅರ್ಪಿತಾ ಅವರಿಂದ. ಇನ್ನು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಬೆಳಿಗ್ಗೆ 8:30 ಆಕಾಶವಾಣಿಯ ಅಂತರಾಳ, ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಪು. 8:35 ಆಕಾಶಬುಟ್ಟಿ, ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗೆ ನಾಗರಾಜ್ ಹಾವಲ್ದಾರ್ ಅವರು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 11:05 ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಡನೆ ಸಂದರ್ಶನ ಕೇಳುತ್ತೀರಿ. ಈ ಸಂದರ್ಶನ ಕಾರ್ಯಕ್ರಮ ವನಿತಾ ವಿಹಾರ ಇದರಲ್ಲಿ ಪ್ರಸಾರವಾಗಲಿದೆ. ಮಧ್ಯಾಹ್ನ 11:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ, ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು, ಈ ಕುರಿತಂತೆ ಡಾಕ್ಟರ್ ಭಾನುಮತಿ ಅವರೊಡನೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ, ಸ್ವೈನ್ ಹೆಲ್ತ್ ಕಾರ್ಡ್ ಕುರಿತಂತೆ ಮಾಹಿತಿ ನಿಮಗೆ ಸಿಗಲಿದೆ. ಮಧ್ಯಾಹ್ನ 1:30 ಕ್ಷೇತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಎಚ್ಎಲ್ ಶ್ರೀಕಂಠ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಇಂದು ಮಂಜುನಾಥ್. ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮ, ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಂತೆ ಡಾಕ್ಟರ್ ಲತಾ ಎಚ್ಎಸ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ, ತುರುವೇಕೆರೆ ತಾಲೂಕು ಮಂತ್ರಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗ್ರಹದ ತತ್ವ ಪದಗಳು. ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಿರಿಗಂಧ. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಭಾರತದಲ್ಲಿ ಜಿಮ್ನಾಸ್ಟಿಕ್ಸ್ ಇದರ ಉಗಮ ಕುರಿತಂತೆ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸಂಸ್ಥಾಪಕ ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಅವರೊಡನೆ ಸಂದರ್ಶನ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಓಂಕಾರನಾಥ್ ಹವಲ್ದಾರ್ ಅವರ ಗಾಯನದಲ್ಲಿ ರಾಗ್ ಯಮನ್ ಪ್ರಸಾರವಾಗಲಿದೆ. ಪಂಡಿತ್ ರವೀಂದ್ರ ಯಾವಗಲ್ ಇವರಿಗೆ ತಬಲಾ ಸಾಥ್ ನೀಡಲಿದ್ದಾರೆ. ಸತೀಶ್ ರೆಡ್ಡಿ ಕೊಳ್ಳಿ ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿವೆ. ಆಕಾಶವಾಣಿ ಬೆಂಗಳೂರು, ಸಮಯ 11:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashwani. The news read by R.S. Raghu. The Union Cabinet has approved the Mission for Cotton Productivity, Kapas Kranti, with an outlay of over 5,600 crore rupees to address bottlenecks, declining growth and quality concerns in India's cotton sector. Addressing a press briefing in New Delhi, Information and Broadcasting Minister Ashwini Vaishnaw said the mission aligns with the government's 5F vision, farm to fibre, to factory, to fashion, to foreign, and focuses on enhancing cotton productivity. This project is worth 5,660 crore rupees and consists of